0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೆಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಜುಲೈ ತಿಂಗಳ 31 ತಾರೀಕು ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾಬೆಳಕೆ, 7:23 ಜ್ಞಾನಮಾರ್ಗ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ವಿಜ್ಞಾನ ಚರಣ ಸುದ್ದಿ, 8:00 ಜೀವನ ಪಾಠಶಾಲೆ ಹಾಗೂ 8:30 ಭಕ್ತಿ ಸೌರಭ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೆಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವರ್ಧನ್. ಪ್ರತಿ ಭಾಗದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ಒಟ್ಟು 9,429,20,00,000 ರೂಪಾಯಿ ಅನುದಾನ ರಾಜ್ಯಕ್ಕೆ. ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ವಿಶೇಷ ಕಾರ್ಯಕ್ರಮದಡಿ ಯಾದಗಿರಿ ಜಿಲ್ಲೆ ಸುರಪುರ ಹಾಗೂ ಮೈಸೂರು ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಸೇರಿದಂತೆ 12 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಶೈಲಿಯ ಲಘು ಚಿತ್ರ ಕಲಾವಿದ ಡಾ ರೆಹಮಾನ್ ಪಟೇಲ್ ರಾಷ್ಟ್ರಪತಿ ಭವನದಲ್ಲಿ 2 ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಒಂದು ಪಂಚತಂತ್ರ ವಿಷಯಾಧಾರಿತ ಚಿತ್ರವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಲಾವಿದರೊಂದಿಗೆ ಸಂವಾದ ನಡೆಸಿ ಅವರ ಕಲಾಸೃಷ್ಟಿಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಭಾರತದ ಸಾಂಪ್ರದಾಯಿಕ ಕಲಾ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಕಲಾವಿದರ ಕೊಡುಗೆ ಮಹತ್ವದ್ದಾಗಿದೆ ಎಂದು ರಾಷ್ಟ್ರಪತಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1 ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17 ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಕಲ್ಪನೆ ಮೊಳೆತದ್ದು 2006 ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1 ಜುಲೈ 2017 ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್ ಮೊಬೈಲ್ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 5,657,52,00,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 3,771,68,00,000 ರೂಪಾಯಿ ಸೇರಿ ಒಟ್ಟು 9,429,20,00,000 ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಉತ್ತೇಜಿಸುತ್ತಿದ್ದು 1,00,000 ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 27,700 ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭಿಸಿವೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿ ವರ್ಷಕ್ಕೆ 240 ಮಿಲಿಯನ್ ಯೂನಿಟ್ ವಿದ್ಯುತ್ ಖರೀದಿ ತಪ್ಪಿ ಎಸ್ಕಾಂಗಳಿಗೆ 146 ಕೋಟಿ ರೂಪಾಯಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ. ಆರಂಭಿಕ ವರ್ಷಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಯೋಜನೆಗೆ ತಾವು ಒತ್ತು ನೀಡಿದ್ದು ಎಸ್ಕಾಂ ಅಧಿಕಾರಿಗಳ ಶ್ರಮದಿಂದ ಹೊಸ ಚೈತನ್ಯ ದೊರೆತಿದೆ ಎಂದು ಶ್ಲಾಘಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ವಿಕಸಿತ ಭಾರತ ರೂಪಿಸುವ ದೂರದೃಷ್ಟಿಯೊಂದಿಗೆ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ನಶೆ ಮುಕ್ತ ಯುವಜನತೆ ಎಂಬ ರಾಷ್ಟ್ರವ್ಯಾಪಿ ಆಂದೋಲನ ಆಯೋಜಿಸಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿರುವ 2,37,00,000 ಯುವ ಸ್ವಯಂ ಸೇವಕರ ಪಡೆಯೊಂದಿಗೆ

0: ಉಳಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರ ಆಸಕ್ತರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರ ಅರ್ಥಶಾಸ್ತ್ರಜ್ಞ ಹಾಗೂ ಪರ್ಯಾವರಣ ಸಂಸ್ಥೆ ವಿಶ್ವಸ್ಥ ಶಿವಮೊಗ್ಗದ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ.
1: ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು, ಸಾಗರ ತಾಲೂಕು, ಹೊಸನಗರ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಹಲವಾರು ಪರಿಭಾವಿತ ಅರಣ್ಯಗಳು ಅಥವಾ ಡೀಮ್ಡ್ ಫಾರೆಸ್ಟ್ಗಳು ಇವೆ, ಕಾನು ಅರಣ್ಯಗಳು ಅಂತ ಕರೀತಾರೆ. ಭೂಮಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ದಟ್ಟವಾದಂತ ಅರಣ್ಯಗಳು ನೂರಾರು ವರ್ಷಗಳಿಂದ ಬೆಳೆದು ನಿಂತಿವೆ. ಡೀಮ್ಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅರಣ್ಯ ಇಲಾಖೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಆದ್ರೆ ಈಚಿನ ವರ್ಷಗಳಲ್ಲಿ ಅಲ್ಲಿ ಅರಣ್ಯಗಳನ್ನು ಕೂಡ ಬಹಳ ವ್ಯಾಪಕವಾಗಿ ಕಡಿದು ಹಾಕ್ತಾ ಇದ್ದಾರೆ. ಪುನಃ ಮನವಿಯನ್ನು ಕೊಟ್ಟಿದ್ದೀವಿ. ಈ ಡೀಮ್ಡ್ ಫಾರೆಸ್ಟ್ಗಳ ಬಗ್ಗೆ ಏನು ವ್ಯಾಜ್ಯಗಳು ಹೈಕೋರ್ಟ್ನಲ್ಲಿದೆ ಅವುಗಳನ್ನ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಸಮರ್ಥವಾದಂತ ವಾದವನ್ನ ಮಂಡಿಸಿ ಆ ಅರಣ್ಯಗಳನ್ನ ಸರ್ಕಾರದ ಪಾಲಿಗೆ ಉಳಿಸಬೇಕು. ವೃಕ್ಷ ಲಕ್ಷ ಆಂದೋಲನದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಅವರನ್ನು.
0: ರೇಂಜರ್ಗಳು ಬದಲಾಗುತ್ತಿರುವ ಗ್ರಹದ ರಕ್ಷಕರು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರೇಂಜರ್ಗಳ ದಿನ ಆಚರಿಸಲಾಗುತ್ತಿದೆ. ಇಂದಿಗೆ ಅಂತಾರಾಷ್ಟ್ರೀಯ ರೇಂಜರ್ ಫೆಡರೇಷನ್ ಸ್ಥಾಪನೆಗೊಂಡು 20 ವರ್ಷಗಳು ಪೂರ್ಣಗೊಂಡವು. ಅಭಯಾರಣ್ಯ ಹಾಗೂ ವನ್ಯಜೀವಿ ರಕ್ಷಿತಾರಣ್ಯಗಳಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಪ್ರಾಣಾರ್ಪಣೆಗೈದ ರೇಂಜರ್ಗಳ ಸೇವೆ ಸ್ಮರಿಸಿ ಗೌರವಿಸಲು ಈ ದಿನ ಮೀಸಲಾಗಿದೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಮತದಾರರ ಮರಣ, ವಲಸೆ, ಗೈರು, ಸ್ಥಳಾಂತರ ಕುರಿತು ನಿಖರ ಮಾಹಿತಿ ಕಲೆ ಹಾಕುವಂತೆ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಐಆರ್ ಕಾರ್ಯದ ಪ್ರಗತಿ ಪರಿಶೀಲಿಸಿ ಮತದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿಯ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ವರ್ಷದೊಳಗಿನ ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಜೀವನ್, 17 ವರ್ಷದೊಳಗಿನ ಬಾಲಕಿಯರ ಖೋಖೋ ವಿಭಾಗದಲ್ಲಿ ಎಸ್ಎನ್ ಪ್ರಕೃತಿ, 17 ವರ್ಷದೊಳಗಿನ ಬಾಲಕಿಯರ ವಾಲಿಬಾಲ್ ವಿಭಾಗದಲ್ಲಿ ಸಂಗೀತ ಮತ್ತು ಎಸ್ ಶ್ರಾವಣಿ ಆಯ್ಕೆಯಾಗಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಮೊಟ್ಟಮೊದಲ ಬಾರಿಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣುಗಳ ರಫ್ತು ಕೈಗೊಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ರಾಜ್ಯದ ರೈತರನ್ನು ಸಂಪರ್ಕಿಸುವ ಮೂಲಕ 50%ಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಲಿದೆ ಎಂದು ಅಪೇಡ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘುಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ವಿಷಯ ವಿನಮ್ರತೆ ಜ್ಞಾನದ ಲಕ್ಷಣ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಆಯ್ದ ಲೇಖನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿ ರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳುಬಾ ಬೆಳಕೆ.

ಮೊದಲು ಕಾಡಿನಲ್ಲಿ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಶಾಲೆಗಳಿದ್ದವಂತೆ. ಅಲ್ಲಿಯೂ ಅವುಗಳಿಗೆ ಒಂದು ಪಠ್ಯಕ್ರಮವಿತ್ತು, ಪರೀಕ್ಷೆ ಇತ್ತು, ಫಲಿತಾಂಶವಿತ್ತು.

ಕುಶಃ ಅಲ್ಲಿ ಟ್ಯೂಷನ್ ಹಾವಳಿಯೂ ಇತ್ತು. ಹೀಗೊಂದು ಪಕ್ಷಿಗಳ ಶಾಲೆ. ಪಕ್ಷಿಗಳ ದೇಹ ರಚನೆಗೆ ಶಕ್ತಿಗೆ ಅನುಸಾರವಾಗಿ ತರಬೇತಿ ಕೊಡಲಾಗುತ್ತಿತ್ತು. ನವಿಲಿಗೆ ನೃತ್ಯದ ತರಬೇತಿ, ಕೋಗಿಲೆಗೆ ಹಾಡುವ ತರಬೇತಿ, ಗಿಳಿಗೆ ಮಾತನಾಡುವ ಮತ್ತು ಫ್ಯಾಷನ್ ತರಬೇತಿ, ಗೂಬೆಗೆ ಯೋಜನೆಯ ತರಬೇತಿ, ಹೀಗೆ ವಿಶೇಷ ತರಬೇತಿಗಳು ಇದ್ದವು. ಅಂತೆಯೇ ಮರಕುಟಿಕ ಪಕ್ಷಿಗಳಿಗೆ ಒಂದು ಬೇರೆ ತರಗತಿಯೇ ಇತ್ತು. ಅಲ್ಲಿ ಹಿರಿಯ ನಿವೃತ್ತ ಮರಕುಟಿಕ ಪಕ್ಷಿಗಳು ತರಗತಿ ನಡೆಸುತ್ತಿದ್ದವು. ಒಂದೊಂದೇ ಪಕ್ಷಿಯನ್ನು ಕರೆದು ಮರದಲ್ಲಿ ಪೊಟರೆಯನ್ನು ಹೇಗೆ ಮಾಡುವುದು ಎಂಬುದನ್ನ ಕಲಿಸುತ್ತಿದ್ದವು. ಮರದ ಕಾಂಡದ ಮೇಲೆ ಟೊಂಗೆಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಕೂರುವುದು ಹೇಗೆ, ನಂತರ ಮರದಲ್ಲೇ ಇರಬಹುದಾದ ಅಶಕ್ತ ಭಾಗವನ್ನು ಗುರುತಿಸುವುದು ಹೇಗೆ, ಕುಕ್ಕಿ ಕುಕ್ಕಿ ಮರದಲ್ಲಿ ದೊಡ್ಡ ಪೊಟರೆ ಮಾಡುವುದು ಹೇಗೆ, ಕುಕ್ಕುವಾಗ ಚುಂಚಿಗೆ ಪೆಟ್ಟಾಗದ ಹಾಗೆ ಮತ್ತು ಕಡಿಮೆ ಶಕ್ತಿ ಬಳಸಿ ಹೆಚ್ಚು ಆಳದ ರಂಧ್ರ ಮಾಡುವುದು ಹೇಗೆ, ಇವೆಲ್ಲವುಗಳ ಬಗ್ಗೆ ಉತ್ತಮ ತರಬೇತಿ ನೀಡುತ್ತಿದ್ದವು. ಅದರಲ್ಲಿ ಮುಖ್ಯವಾದದ್ದೆಂದರೆ ಕುಕ್ಕುವ ಮೊದಲು ಹೇಗೆ ತಲೆಯನ್ನು ಹಿಂದಕ್ಕೆ ತಳ್ಳಿ ಹಿಡಿದುಕೊಂಡು ಉಸಿರು ಬಿಗಿ ಹಿಡಿದು ಠಪ್ಪೆಂದು ಮರಕ್ಕೆ ಹೊಡೆಯುವಾಗ ತಲೆಯ ತೂಕವನ್ನು ಬಳಸಿ ತಳ್ಳಿದರೆ ಹೆಚ್ಚು ಆಳದ ರಂಧ್ರವನ್ನು ಮಾಡಬಹುದೆಂದು ಗುರುಗಳು ಚೆನ್ನಾಗಿ ಕಲಿಸುತ್ತಿದ್ದರು. ಪರೀಕ್ಷೆಯ ನಂತರ ಒಂದು ಪಕ್ಷಿಗೆ ಪ್ರಥಮ ರ್ಯಾಂಕ್ ಬಂದಿತು. ಮೊದಲೇ ಈ ಅಂತಾರಾಷ್ಟ್ರೀಯ ಶಾಲೆಯನ್ನು ಸೇರಿಸಿದ್ದಕ್ಕೆ ಕೊಂಬು ಮೂಡಿಸಿಕೊಂಡಿದ್ದ ಈ ಹಕ್ಕಿಗೆ ಪ್ರಥಮ ರ್ಯಾಂಕ್ ಮತ್ತಷ್ಟು ಮದವೇರಿಸಿಬಿಟ್ಟಿತು. ರ್ಯಾಂಕ್ ಬಂದ ಪ್ರಶಸ್ತಿ ಪತ್ರ, ಬಂಗಾರದ ಪದಕವನ್ನ ತೆಗೆದುಕೊಂಡು ಮನೆಗೆ ಬಂದಿತು ಹಕ್ಕಿ. ತಂದೆ ತಾಯಿಗೆ ತನ್ನ ಅಸಾಮಾನ್ಯ ಶಕ್ತಿಯ ಬಗ್ಗೆ ಹೇಳಿಕೊಂಡು ಸಂತೋಷ ಪಟ್ಟಿತು. ಹಕ್ಕಿಯ ತಾಯಿ ಹೇಳಿತು, ಮಗು, ನಾವು ತಲತಲಾಂತರದಿಂದ ಇದನ್ನೇ ಮಾಡುತ್ತಾ ಬಂದಿದ್ದೇವೆ. ನಾವು ಪೊಟರಗಳನ್ನು ಕಟ್ಟಿಕೊಂಡೇ ಬದುಕಿದ್ದೇವೆ. ಆದರೆ ನಿನ್ನ ಹಾಗೆ ಇಂಥ ದೊಡ್ಡ ಶಾಲೆಗೆ ಹೋಗಿ ಕಲಿಯಲಿಲ್ಲ. ನೀನೇನು ವಿಶೇಷ ಕಲಿತು ಬಂದಿದ್ದೀಯೋ ನೋಡಬೇಕಲ್ಲ. ಅದಕ್ಕೇನಮ್ಮ, ತೋರಿಸ್ಬಿಡ್ತೇನೆ ನೋಡು ಎಂದು ಪುರ್ರನೆ ಹಾರಿ ಪಕ್ಕದ ಮರದ ಕಾಂಡದ ಮೇಲೆ ಕುಳಿತಿತು. ತಾನು ಕಲಿತ ಪಾಠಗಳನ್ನು ನೆನಪಿಗೆ ತಂದುಕೊಂಡಿತು. ಕಾಂಡವನ್ನು ಬಿಗಿಯಾಗಿ ಹಿಡಿದು ತಲೆಯನ್ನು ಹಿಂದೆ ತಳ್ಳಿ ನಂತರ ತಲೆಯ ತೂಕವನ್ನು ಹಾಕಿ ಠಪ್ಪನೆ ಮರದ ಕಾಂಡಕ್ಕೆ ಹೊಡೆಯಿತು. ಚಕ್ಕನೆ ಒಂದು ಮರದ ತುಂಡು ಹಾರಿಹೋಯ್ತು. ಭಲೆ, ಒಂದೇ ಹೊಡೆತಕ್ಕೆ ಇಷ್ಟು ದೊಡ್ಡ ತುಣುಕು ಎಂದು ಸಂಭ್ರಮ ಪಟ್ಟಿತು. ಮತ್ತೊಂದು ಹೊಡೆತಕ್ಕೆ ಮತ್ತಷ್ಟು ಮರದ ಚೂರು ಹಾರಿತು. ಅದು ಮೂರನೇ ಹೊಡೆತ ಹಾಕುವಾಗ ಆಕಾಶದಲ್ಲಿ ಸಿಡಿಲು ಬಂದು ಈ ಮರಕ್ಕೆ ಹೊಡೆದು ಮರ ಉರುಳಿತು. ಪಕ್ಷಿ ನೆಲಕ್ಕೆ ಬಿತ್ತು, ಆದರೆ ಪೆಟ್ಟಾಗಲಿಲ್ಲ. ಹಾರಿ ಮನೆಗೆ ಬಂದು ಹೇಳಿತು, ನೋಡಿದ್ಯಾ ಅಮ್ಮ, ಮೂರೇ ಹೊಡೆತಕ್ಕೆ ಮರವೇ ಉರುಳಿತು. ನನ್ನ ಶಕ್ತಿ ಎಂಥದ್ದು! ಇದರ ಹೆಮ್ಮೆಯನ್ನು ಕಂಡು ತಂದೆ ತಾಯಿ ಮುರುಗಿದವು. ಎಷ್ಟು ಅಹಂಕಾರ ಬಂದಿದೆ ನನ್ನ ಮಗನಿಗೆ! ಅದಕ್ಕೆ ಸಿಡಿಲು ಬಡಿದು ಮರ ಉರುಳಿದ್ದು ಗೊತ್ತಿಲ್ಲ, ತನ್ನ ಶಕ್ತಿಯಿಂದ ಬಿದ್ದಿದೆ ಎಂದು ಭಾವಿಸಿದೆ. ನಾವು ಶಾಲೆಗೆ ಮಗುವನ್ನು ಕಳಿಸಿ ತಪ್ಪು ಮಾಡಿದೆವು. ನಿಜವಾದ ಜ್ಞಾನದ ಲಕ್ಷಣ ವಿನಮ್ರತೆ ಮತ್ತು ಸಾಮಾನ್ಯ ಜ್ಞಾನದ ಅರಿವು. ಇವೆರಡೂ ದೊರಕದೆ ಕೇವಲ ಅಹಂಕಾರದ ಮೊಟ್ಟೆಯಾಗಿ ಬಂದಿದೆ ಎಂದು ಬೇಸರ ಮಾಡಿಕೊಂಡವು. ಬಂಧುಗಳೇ, ನಮ್ಮಲ್ಲಿಯೂ ಬಹಳಷ್ಟು ಬಾರಿ ಹಾಗೆಯೇ ಆಗುತ್ತದೆ. ಜ್ಞಾನದ ತಿಳುವಳಿಕೆಯ ಲಕ್ಷಣ ಬಾಗುವಿಕೆ ವಿನಮ್ರತೆ, ಅದಿಲ್ಲದ ಶಿಕ್ಷಣ ಬರೀ ಭಾರ ಅಪ್ರಯೋಜಕ.

0: ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾಬೆಳಕಿ ಕಾರ್ಯಕ್ರಮದಲ್ಲಿ ವಿನಮ್ರತೆ ಜ್ಞಾನದ ಲಕ್ಷಣ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನ ಮಾರ್ಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಎರಡನೆಯ ಅಧ್ಯಾಯದಲ್ಲಿರುವಂತಹ ಸಾಂಖ್ಯ ಯೋಗದ 33ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹಾಗಿಲ್ಲದೆ ನೀನು ಈ ಧರ್ಮಯುದ್ಧವನ್ನು ಮಾಡದೇ ಹೋದರೆ ಸ್ವಧರ್ಮಚ್ಯುತನಾಗಿ ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಮಾಡುತ್ತೀಯೇ ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ತನ್ನ ತಪ್ಪಿನ ಅರಿವನ್ನ ಮೂಡಿಸ್ತಾ ಇದ್ದಾನೆ. ಈ ಒಂದು ಮಹಾಯುದ್ಧದಲ್ಲಿ ಕುರುಕ್ಷೇತ್ರದ ಮಧ್ಯದಲ್ಲಿ ಪಾಂಡವರು ಮತ್ತೆ ಕೌರವರು ಏನು ನಿಂತ್ಕೊಂಡು ಯುದ್ಧ ಅಂತ ಹೇಳಿ ನಿಂತಿದ್ದಾರೋ, ಇಂಥ ಒಂದು ಮಹಾಯುದ್ಧದಲ್ಲಿ ತೊಡಗಲು ನೀನು ನಿರಾಕರಿಸಿದರೆ ನೀನು ಕರ್ತವ್ಯ ವಿಮುಖನಾಗಿ ನಿನ್ನ ಸ್ವಧರ್ಮವನ್ನು ಮತ್ತು ಗೌರವವನ್ನು ತ್ಯಜಿಸುವುದಲ್ಲದೆ ಪಾಪವನ್ನೂ ಗಳಿಸುತ್ತೀಯೇ ಎಂದು ಕೃಷ್ಣ ತಿಳಿಸ್ತಾ ಇದ್ದಾನೆ. ಅನಾರ್ಯರ ಸೇನಾಬಲವನ್ನ ಎದುರಿಸದಿರುವುದು ಕೂಡ ದೊಡ್ಡ ಪಾಪ. ಜೊತೆಗೆ ಕೃಷ್ಣ ಇನ್ನೊಂದು ಅಂಶವನ್ನು ಹೇಳ್ತಾನೆ. ಹಿಂದೆಯೇ ವಿವರಿಸಿದಂತೆ ಧರ್ಮ ಅಂತಂದ್ರೆ ವಸ್ತುವಿನ ಇರುವಿಕೆಗೆ ಕಾರಣವಾಗಿರುವಂಥದ್ದು. ಪ್ರತಿ ಜೀವಿಯು ಒಂದು ರೂಪವನ್ನ ಧರಿಸಿ ಈ ಜಗತ್ತಿಗೆ ತನ್ನಲ್ಲಿರುವಂತಹ ಸ್ವಭಾವಗಳನ್ನ ಹೊರಹಾಕುವ ಉದ್ದೇಶದಿಂದಲೇ ಬಂದಿರ್ತಾನೆ. ವ್ಯಕ್ತಿ ಒಂದು ನಿರ್ದಿಷ್ಟ ರೂಪ ತಾಳಿ ಬರುವಾಗ ಹೊತ್ತು ತಂದಿರುವಂತಹ ಭಾವಗಳ ತಂಡಕ್ಕೆ ಅವನ ಸ್ವಧರ್ಮ ಅಂತ ಕರೀತಾರೆ. ಹೀಗ್ ನೋಡಿದಾಗ ಅರ್ಜುನ ಇಲ್ಲಿ ಕ್ಷತ್ರಿಯ ಅಂತೇಳಿ ಅನ್ನಿಸ್ಕೊಳ್ತಾ ಇದ್ದಾನೆ. ಕ್ಷತ್ರಿಯ ಧರ್ಮದ ಲಕ್ಷಣಗಳೇ ಸಾಹಸ ಕಾರ್ಯಗಳಲ್ಲಿ ಪರಾಕ್ರಮ ತೋರಿಸೋದು ಮತ್ತು ಗೌರವ ಹಾಗೂ ಕೀರ್ತಿಯನ್ನ ಕಾಪಾಡ್ಕೊಳ್ಳುವಂಥದ್ದು. ಆದ್ರೆ ಇಂಥ ಕ್ಷತ್ರಿಯ ಧರ್ಮವನ್ನ ಬಿಟ್ಟು ಅಂದ್ರೆ ಸ್ವಧರ್ಮವನ್ನ ತ್ಯಜಿಸಿ ಯುದ್ಧ ಮಾಡದೆ ಯುದ್ಧರಂಗದಲ್ಲಿ ಅರ್ಜುನ ಪಲಾಯನ ಮಾಡಿ ಹೊರಟ್ಬಿಟ್ಟಿದ್ದಾನೆ. ಅವನು ಪಲಾಯನ ಮಾಡಬಹುದು, ಆದ್ರೆ ಕ್ಷತ್ರಿಯನಾದ ಅವನು ಈ ಅವಕಾಶವನ್ನ ಕಳೆದುಕೊಂಡ್ರೆ ಖಂಡಿತವಾಗಿಯೂ ಅವನು ಮುಂದೆ ವಿಷಾದ ಪಡ್ತಾನೆ. ಕಲಾಸಕ್ತನಾದ ಬಾಲಕನನ್ನ ಅಂದ್ರೆ ಕಲೆಗಳಲ್ಲಿ ಸಂಗೀತವೋ ನಾಟ್ಯವೋ ನಾಟಕವೋ ರಂಗಭೂಮಿಯೋ ಅಥವಾ ಚಿತ್ರಕಲೆಯೋ ಶಿಲ್ಪಿಗಾರನೋ ಹೀಗೆ ಯಾವುದೋ ಒಂದು ಕಲೆಯಲ್ಲಿ ಆಸಕ್ತ ಇರುವಂತಹ ಬಾಲಕನನ್ನ ನಾವು ಒಂದು ಯಶಸ್ವಿ ವ್ಯಾಪಾರಸ್ಥನನ್ನಾಗಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಬೇಕು ಅಂತ ಹೇಳಿ ಅವನಿಗೆ ಬಲವಂತವಾಗಿ ಶಿಕ್ಷಣ ಕೊಡೋದಿದೆಯಲ್ಲ ಅದು ತಪ್ಪು. ಯಾಕೆಂದ್ರೆ ಆ ಬಾಲಕ ಹುಟ್ಟಿದ್ದೇ ಕಲೆಗಾಗಿ, ಅದು ಯಾವುದಾದ್ರೂ ಅವನ ಆಸಕ್ತಿಯ ಕಲೆ ಇರಬಹುದು. ಅದನ್ನೇ ನಾವು ಸ್ವಧರ್ಮ ಅಂತ ಹೇಳೋದು. ಯಾವಾಗ ಅವನ ಕಲೆಯ ಆಸಕ್ತಿಯನ್ನ ಬಿಟ್ಟು ಅವನೊಬ್ಬ ಇಂಜಿನಿಯರ್ ಆಗ್ಬೇಕೋ ಡಾಕ್ಟರ್ ಆಗ್ಬೇಕೋ ಅಥವಾ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕೋ MBA ಮಾಡಿ ಒಂದ್ ದೊಡ್ಡ HR ಆಗ್ಬೇಕು ಅಂತ ಹೇಳಿ ಹೊರಟ್ರೆ ಅದು ಅವನ ಸ್ವಭಾವಕ್ಕೆ ವಿರುದ್ಧ ಅಂತೇಳಿ ಅತಿಯಾಗಿ ತವಕಗೊಂಡು ತಾಯಿ ಅಥವಾ ತಂದೆ ತಮ್ಮ ಉದ್ದೇಶವನ್ನ ತಮ್ಮ ಆಸೆ ಆಕಾಂಕ್ಷೆಗಳನ್ನ ತಮ್ಮ ಯೋಜನೆಗಳನ್ನ ತಮ್ಮ ಮಕ್ಕಳ ಮೂಲಕ ಸಾಧಿಸಬೇಕು ಅಂತ ಹೇಳಿ ನೆಪ ಹೇಳ್ಕೊಂಡು ಎಷ್ಟೋ ಮಕ್ಕಳ ಒಂದು ಆಸೆಯನ್ನ ಆಕಾಂಕ್ಷೆಯನ್ನ ಹಾಳು ಮಾಡ್ತಾರೆ. ಆ ಮೂಲಕ ಜೀವನದಲ್ಲಿ ಆ ಬಾಲಕ ಒಂದು ಕುಂಠಿತವಾದಂತಹ ವ್ಯಕ್ತಿತ್ವವನ್ನ ಪಡೀತಾನೆ. ಇಂತಹ ಹಲವಾರು ಉದಾಹರಣೆಗಳನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಎಲ್ಲ ಕಡೆ ನೋಡ್ತೀವಿ. ಜಗತ್ತಿನಲ್ಲಿ ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಇಂತಹ ಒಂದು ಉದಾಹರಣೆಗಳನ್ನ ನೋಡ್ತೀವಿ. ಆದ್ರೆ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅನೇಕ ಸಾಧಕರು ಜೀವನದಲ್ಲಿ ಜಿಗುಪ್ಸೆಗೊಂಡು ದೇವರನ್ನು ಹುಡುಕಿಕೊಂಡು ಕಾಡಿಗೆ ಓಡಿ ಹೋಗುತ್ತಾರೆ. ಅಲ್ಲಿ ಕೊನೆಗೆ ದುರಂತದ ಆಪತ್ತಿನಲ್ಲಿ ಕೊನೆಯಾಗ್ತಾರೆ. ಅವರ ಒಂದು ಭಾವದಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಈ ವಿಷಯ ವಾಸನೆ ಅಂದ್ರೆ ಕರ್ಮಾಸಕ್ತಿಗಳು ತುಂಬಿದ್ದು ತಮ್ಮದೇ ಆದ ಮನೆಯಲ್ಲಿದ್ದು ತಮ್ಮ ಸಂಸಾರದೊಡನೆ ಇದ್ದಿದ್ದರೆ ಸಮಾಧಾನ ಅಥವಾ ತೃಪ್ತಿ ಸಂತೃಪ್ತಿ ಸಿಗುತ್ತಿತ್ತೋ ಏನೋ. ಆದ್ರೆ ಅದನ್ನೆಲ್ಲ ತ್ಯಜಿಸಿ ಹಿಮಾಲಯದ ಗುಹೆಗಳನ್ನ ಸೇರಿ ಪರಮಾತ್ಮನ ಧ್ಯಾನವನ್ನು ಮಾಡಲಾರದೆ ಈ ಕಡೆ ಇಂದ್ರಿಯ ತೃಪ್ತಿಯನ್ನೂ ಕಂಡುಕೊಳ್ಳದೆ ಅತ್ತ ಕಡೆ ಮಾನಸಿಕವಾಗಿಯೂ ಗೊಂದಲಗಳನ್ನೇ ಮೂಡಿಸಿಕೊಂಡು ಒಟ್ಟಿನಲ್ಲಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇರುವಂತಹ ಒಂದು ಸಂದರ್ಭವನ್ನ ಎಷ್ಟೋ ಬಾರಿ ಅವರೇ ತಂದುಕೊಂಡು ಬಿಡ್ತಾರೆ. ಹಾಗಾಗಿ ಇಲ್ಲಿ ಧರ್ಮ ಯುದ್ಧ ಮಾಡಬೇಕು ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಧರ್ಮ ಮಾಡದೇ ಇರುವುದು ಕೂಡ ಒಂದು ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ. ಒಂದು ಉದಾಹರಣೆಯನ್ನ ನಮ್ಗೆ ಸ್ವಾಮಿ ಸೋಮನಾಥಾನಂದರವರು ನೀಡ್ತಾರೆ. ಅದೇನಂದ್ರೆ ಕಳ್ಳತನ ಮಾಡೋದು ಪಾಪ, ನಮ್ಮೆಲ್ರಿಗೂ ಗೊತ್ತು ಅದು ಅಪರಾಧ. ಹಾಗೆ ಕಳ್ಳತನ ಮಾಡುವಂತೆ ಅವನಿಗೆ ಸಹಾಯ ಮಾಡೋದಿದೆಯಲ್ವಾ ಅದೂ ಕೂಡ ಅಪರಾಧವೇ. ಮತ್ತೊಂದು ಅಂಶದಲ್ಲಿ
ಹೀಗೆ ಕಳ್ಳತನ ನಮ್ಮೆದುರಿಗೆ ಆಗುತ್ತಿದ್ರೂ ಕೂಡ ನಾವದನ್ನ ದಂಡಿಸುವುದಕ್ಕೆ ಯೋಗ್ಯತೆಯನ್ನ ಪಡೆದುಕೊಂಡು ಕೂಡ ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತೀವಲ್ವಾ, ಅದು ಎಲ್ಲಕ್ಕಿಂತಲೂ ಒಂದು ದೊಡ್ಡ ಅಪರಾಧ. ಹಾಗಾಗಿ ಇದನ್ನ ತನಗಾಗುವ ಲಾಭ ನಷ್ಟದ ದೃಷ್ಟಿಯಿಂದಲೇ ನೋಡಬಾರ್ದು. ಆ ಸ್ವಾರ್ಥ ದೃಷ್ಟಿ ಏನಿದೆ ಅದು ಗೌಣ. ಆದ್ರೆ ಸಮಾಜದ ಮೇಲೆ ಎಂತಹ ಪರಿಣಾಮ ಉಂಟಾಗ್ತದೋ ಆ ದೃಷ್ಟಿಯಿಂದ ನೋಡ್ಬೇಕು. ಪಾಂಡವರು ಕೌರವರನ್ನ ದಂಡಿಸದೆ ಬಿಟ್ಟರೆ ಅನ್ಯಾಯ ಅಧರ್ಮ ಈ ಪ್ರಪಂಚದಲ್ಲಿ ತಾನೇ ತಾನಾಗಿ ದಾಂಡವವಾಡುತ್ತೆ. ಮೃಗೀಯ ಶಕ್ತಿಗೆ ಮಾತ್ರ ಪ್ರಪಂಚದಲ್ಲಿ ಮಾನ್ಯತೆ ಅಂತ ಹೇಳಿ ನಾವು ಅನ್ಕೊಂಡ್ ಬಿಡ್ತೀವಿ. ಆದ್ರೆ ಸಾಧು ಸ್ವಭಾವದವರಿಗೆ ಸತ್ಯ ನಿಷ್ಠರಿಗೆ ಈ ಪ್ರಪಂಚದಲ್ಲಿ ಬಾಳೋದಕ್ಕೆ ಆಗಲ್ಲ ಅನ್ನೋದು ಕೂಡ ನಾವೆಷ್ಟೋ ಸಲ ಕೆಲವು ತೀರ್ಮಾನಗಳಿಗೆ ಬಂದಿರ್ತೀವಿ. ಆದ್ರೆ ಇಲ್ಲಿ ಅರ್ಜುನ ಇದ್ದಾನಲ್ಲ, ಅವನು ಮಹಾಪರಾಕ್ರಮಶಾಲಿ. ಹಾಗಂತಲೇ ಇಡೀ ಪ್ರಪಂಚದಲ್ಲಿ ಆತ ಬಿರುದನ್ನ ಕೂಡ ಗಳಿಸಿದಾನೆ. ಆದ್ರೆ ಯಾವಾಗ ಯುದ್ಧ ಮಾಡದೆ ಹೊರಟೋಗ್ತಾನೋ ಅವಾಗ ಜನರೆಲ್ಲ ಅವನು ಕೈಲಾಗದೆ ಇರೋ ಅಂಥವನು, ಕೈಲಾಗದೆ ಬಿಟ್ಟೋಗಿರೋನು ಅಂತ ಹೇಳಿ ಅವನನ್ನ ಅಪಕೀರ್ತಿಗೆ ಒಳಪಡಿಸ್ತಾರೆ. ಅಪಕೀರ್ತಿಯಿಂದ ಅವನಿಗೆ ಕಳಂಕ. ಒಳ್ಳೆಯ ಹೆಸರನ್ನ ಪಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಪಡಬೇಕೋ ಅದನ್ನ ಒಂದೇ ಒಂದು ಕ್ಷಣದಲ್ಲಿ ಅಜಾಗರೂಕತೆಯಿಂದ ಅಲಕ್ಷ್ಯದಿಂದ ನಾವು ಕಳೆದುಕೊಂಡು ಕೂಡ ಬಿಡಬಹುದು. ಗಳಿಸೋದು ತುಂಬಾ ಕಷ್ಟ, ಆದ್ರೆ ಉಳಿಸ್ಕೊಂಡೋಗೋದು ಕೂಡ ಅದಕ್ಕಿಂತ ಕಷ್ಟ. ಕಳ್ಕೊಳ್ಳೋದು ಅದು ಕ್ಷಣಿಕದಲ್ಲಿ ಕಳ್ಕೊಂಡು ಬಿಡಬಹುದು. ಹಾಗಾಗಿ ಶ್ರೀಕೃಷ್ಣ ಇನ್ನು ಮೇಲೆ ಕೀರ್ತಿಯ ದೃಷ್ಟಿಯಿಂದ ಮಾತನಾಡ್ತಿದ್ದಾನೆ. ಅರ್ಜುನನ ಹೃದಯಕ್ಕೆ ಈ ಮಾತಾದ್ರೂ ತಾಗ್ಲಿ ಅಂತ. ಅನೇಕರಿಗೆ ಇದರ ತತ್ವ ತಿಳಿಯೋದಿಲ್ಲ, ಸ್ವಧರ್ಮ ಅಂದ್ರೆ ಗೊತ್ತಾಗೋದಿಲ್ಲ. ಆದ್ರೆ ಒಳ್ಳೆಯ ಹೆಸರನ್ನ ಪಡೀಲಿಕ್ಕೆ, ಒಳ್ಳೆಯ ಹೆಸರನ್ನ ಪಡೆದ್ರೆ ಆ ಮೂಲಕ ನನ್ನ ಹೆಸರನ್ನ ಇಲ್ಲಿ ನಾನು ಉಳಿಸಬಹುದು ಅನ್ನೋ ಒಂದು ಕಾರಣಕ್ಕಾದ್ರೂ ನಾವೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಕೃಷ್ಣ ಅರ್ಜುನನಿಗೆ ಮತ್ತೊಂದು ರೀತಿಯಲ್ಲಿ ನೀನ್ ಯಾತಕ್ಕಾಗಿ ಈ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮಯ್ಯ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಆಗೊಮ್ಮೆ ಈಗೊಮ್ಮೆ ಆವಾವ ವಿಷಯದಲೋ, ಆಗೊಮ್ಮೆ ಈಗೊಮ್ಮೆ ಆವಾವ ವಿಷಯದಲೋ,

0: ನುಡಿ ದಿಟವ ಪಡೆ ಸುಖವ ಮುದ್ದು ರಾಮ, ನುಡಿ ದಿಟವ ಪಡೆ ಸುಖವ ಮುದ್ದು ರಾಮ.
1: ಹಾಗಾಗಿ ನಾವು ಈ ಮುದ್ದುರಾಮನ ಪದ್ಯದ ನಾವು ಅರ್ಥಕೊಳ್ಬೇಕಾಗಿರುವಂತಹದ್ದಿಷ್ಟೇ, ನಾವು ಯಾವ್ದಾವುದೋ ವಿಷಯಗಳನ್ನ ಕೇಳ್ತೀವಿ, ಹೇಗೆಗೋ ನಾವು ಪಲಾಯನವಾದ ಕೂಡ ಮಾಡ್ಬಿಡ್ತೀವಿ, ಆದ್ರೆ ಇಂತಹ ಸುಳ್ಳು ಮಾಲೆಗಳನ್ನ ಹೆಣೆದು ನಾವು ಮೂಡಿಸುವಂತ ಒಂದು ತಂತ್ರ ಇದೆಯಲ್ವಾ, ಅದು ನಮಗೆ ವಿಷಕಾರಿಯಾಗತ್ತೆ. ಹಾಗಾಗಿ ದಿಟವಾಗಿ ನುಡಿಬೇಕು, ಆ ಮೂಲಕ ಜೀವನದಲ್ಲಿ ಒಂದು ಸಾರ್ಥಕ್ಯ ಅನುಭವವನ್ನ ಪಡಿಬೇಕು ಅನ್ನುವಂಥದನ್ನೇ ಮುದ್ದುರಾಮನು ಕೂಡ ಇಲ್ಲಿ ಅರ್ಜುನನಿಗೆ ಆ ಮೂಲಕ ಈ ಇಡೀ ವಿಶ್ವದ ಜನರಿಗೆ ತಿಳಿಸಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ. ಸರ್ವ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ. ಮಹಿಳಾ ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್. ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವುದನ್ನು ತಡೆಯಲು ಉದ್ದೇಶಿಸಿರುವ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ತನ್ನ ಅಂಗೀಕಾರ ನೀಡಿದೆ. ಲೋಕಸಭೆಯು ಬುಧವಾರವೇ ಈ ವಿಧೇಯಕವನ್ನು ಅಂಗೀಕರಿಸಿದ್ದು, ನಿನ್ನೆ ರಾಜ್ಯಸಭೆಯು ಸಹ ಇದಕ್ಕೆ ಸಮ್ಮತಿ ಸೂಚಿಸಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಿಧೇಯಕವನ್ನು ಮಂಡಿಸಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಈ ವಿಧೇಯಕದ ಮೇಲಿನ ಚರ್ಚೆಗೆ 7 ಗಂಟೆಗಳ ಸಮಯವನ್ನು ನಿಗದಿಪಡಿಸಿದ್ದರು. ಈ ನೂತನ ಶಾಸನ ಅತ್ಯಂತ ಕಠಿಣ ನಿಬಂಧನೆಗಳನ್ನು ಒಳಗೊಂಡಿದ್ದು, ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ 10 ವರ್ಷಗಳ ಪರೀಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ ಹಾಗೂ ಅಪರಾಧಿಗಳ ಆಸ್ತಿ ಜಪ್ತಿ ಮಾಡುವಂತಹ ಕಠಿಣ ಶಿಕ್ಷೆಗಳನ್ನು ವಿಧಿಸಲು ಅವಕಾಶ ಕಲ್ಪಿಸುತ್ತದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತ ದಿನನಿತ್ಯದ ವಿಚಾರಣೆಗಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಹಾಗೂ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳ ಒಳಗಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಿಧೇಯಕದ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್, ಈ ವಿಷಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೆಯೂ ಪ್ರಭಾವ ಬೀರುತ್ತದೆ ಮತ್ತು ಎಲ್ಲರಿಗೂ ನೇರವಾಗಿ ಸಂಬಂಧಿಸಿದೆ ಎಂದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಹಾಗೂ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಹಲವಾರು ಕ್ರಮಗಳನ್ನು ಅವರು ಪಟ್ಟಿ ಮಾಡಿದರು. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನತೆಯೇ ದೊಡ್ಡ ಹೂಡಿಕೆಯಾಗಿದ್ದಾರೆ ಎಂದ ಅವರು, ದೇಶದಲ್ಲಿದ್ದ ಏಮ್ಸ್ ಆಸ್ಪತ್ರೆಗಳ ಸಂಖ್ಯೆ 7 ರಿಂದ 22ಕ್ಕೆ ಏರಿಕೆಯಾಗಿದ್ದು ವೈದ್ಯಕೀಯ ಸೀಟುಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಇದು ಸುಲಭ ಲಭ್ಯತೆ

0: ಮತ್ತು ಕೈಗೆಟುಕುವ ವೆಚ್ಚದ ಮೂಲಕ ವೈದ್ಯಕೀಯ ಶಿಕ್ಷಣದಲ್ಲಿ ತಂದಿರುವ ಪ್ರಜಾಪ್ರಭುತ್ವೀಕರಣವಾಗಿದೆ ಎಂದು ಪ್ರತಿಪಾದಿಸಿದರು. ಸಚಿವರ ಉತ್ತರ ನೀಡುತ್ತಿದ್ದ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು. ದೇಶದಲ್ಲಿ ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ರೂಪಿಸಲು ಕೇಂದ್ರ ಸರ್ಕಾರವು ನಿರಂತರವಾಗಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ, ಕಳೆದ ಹಲವಾರು ದಶಕಗಳಿಂದ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಾ ಬಂದಿವೆ. ಈ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರಂತರವಾಗಿ ಅಪಾಯಕ್ಕೆ ಸಿಲುಕಿಸಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಎಲ್ಲ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವುದು ಈಗಿನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಸಂಸತ್ತು ಕಠಿಣ ಕಾನೂನು ನಿಬಂಧನೆಗಳನ್ನು ಒಳಗೊಂಡ ಮಹತ್ವದ ಮಸೂದೆಯನ್ನು ಅಂಗೀಕರಿಸಿದೆ ಎಂದರು. ವಿದ್ಯಾರ್ಥಿಗಳ ಶ್ರಮಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಹಾಗೂ ವಿಕಸಿತ ಭಾರತದ ಭದ್ರ ಅಡಿಪಾಯವನ್ನು ನಿರ್ಮಿಸಲು ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆ ಮತ್ತು ಪರೀಕ್ಷಾ ಮಾಫಿಯಾಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳು ಅತ್ಯಂತ ಅಗತ್ಯವಾಗಿವೆ ಎಂದು ಪ್ರಧಾನಿ ಪುನರುಚ್ಚರಿಸಿದರು. ರಾಷ್ಟ್ರಗೀತೆ ಹಾಗೂ ರಾಷ್ಟ್ರೀಯ ಚಿಹ್ನೆಗಳ ಗೌರವ ರಕ್ಷಣೆಗಾಗಿ ರೂಪಿಸಲಾಗಿರುವ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಗೀಕಾರ ನೀಡಿದೆ. ಈ ವಿಧೇಯಕಕ್ಕೆ ಬುಧವಾರವೇ ರಾಜ್ಯಸಭೆಯು ಅಂಗೀಕಾರ ನೀಡಿದ್ದು ನಿನ್ನೆ ಲೋಕಸಭೆಯು ಸಹ ತನ್ನ ಸಮ್ಮತಿ ಸೂಚಿಸಿದೆ. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ಸೂಕ್ತ ತಿದ್ದುಪಡಿ ತರುವ ಸಂಬಂಧ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದರು. ನೂತನ ಶಾಸನದ ಪ್ರಕಾರ ರಾಷ್ಟ್ರಗೀತೆಯಾದ ಜನಗಣಮನಕ್ಕೆ ನೀಡಲಾಗಿರುವಂತೆಯೇ ರಾಷ್ಟ್ರೀಯ ಗೀತೆಯ ಸ್ಥಾನಮಾನ ಹೊಂದಿರುವ ವಂದೇ ಮಾತರಂ ಗೀತೆಗೂ ಸಮಾನವಾದ ಶಾಸನಬದ್ಧ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಈ ರಾಷ್ಟ್ರೀಯ ಗೀತೆಗೆ ಅವಮಾನ ಎಸಗುವ ಅಥವಾ ಗಾಯನಕ್ಕೆ ಅಡ್ಡಿಪಡಿಸುವ ಅಪರಾಧಗಳಿಗೆ ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ನಿರಂತರವಾದ ಸಂವಾದ, ಪಾರದರ್ಶಕತೆ ಹಾಗೂ ತಾಂತ್ರಿಕ ಸಹಕಾರದ ಮೂಲಕ ಮಹಾನದಿ ಜಲ ವಿವಾದಕ್ಕೆ ಉಭಯ ರಾಜ್ಯಗಳಿಗೂ ಸ್ವೀಕಾರಾರ್ಹವಾದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಹಾಗೂ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಭದ್ರತಾ ಸಚಿವ ಸಂಪುಟ ಸಮಿತಿ CCS ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ವಹಿಸಿ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಏಕೀಕೃತ ಹಾಗೂ ಸಮನ್ವಯಿತ ವ್ಯವಸ್ಥೆಯನ್ನು ರೂಪಿಸುವಂತೆ ಸೂಚಿಸಿದರು. ಸಮುದ್ರಯಾನದಲ್ಲಿರುವ ಭಾರತೀಯ ನಾವಿಕರು ಹಾಗೂ ಅವರ ಕುಟುಂಬಗಳಿಗೆ ಸಮಯೋಚಿತ ಮಾಹಿತಿ, ತುರ್ತು ನೆರವು ಮತ್ತು ಸಮಾಲೋಚನಾ ಸೇವೆ ಒದಗಿಸಲು ವಿಶೇಷ ವ್ಯವಸ್ಥೆ ರೂಪಿಸುವಂತೆಯೂ ಅವರು ನಿರ್ದೇಶನ ನೀಡಿದರು. ಮುಂಬರುವ ರಸಗೊಬ್ಬರ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮೂಲಗಳಿಂದ ರಸಗೊಬ್ಬರ ಪೂರೈಕೆ ಮಾಡುವ ಸಾಧ್ಯತೆಗಳು ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಿ ಸೂಚಿಸಿದರು. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ POJKಯಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಾಗರಿಕರ ಮೇಲೆ ನಡೆಸಿದ ಕಾರ್ಯಾಚರಣೆಯ ವಿರುದ್ಧ ಸಾರ್ವಜನಿಕ ಆಕ್ರೋಶ ತೀವ್ರಗೊಂಡಿದೆ. ಭದ್ರತಾ ಪಡೆಗಳ ಹಿಂಸಾಚಾರಕ್ಕೆ 40ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ಪ್ರಸ್ತುತ ಆಕ್ರಮಿತ ಪ್ರದೇಶದ ಸ್ಥಳೀಯ ಆಡಳಿತವು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಮಹಿಳಾ ಪ್ರತಿಭಟನಕಾರರನ್ನೇ ಗುರಿಯಾಗಿಸಿಕೊಂಡಿದೆ. ರಾವ್ಲಾ ಕೋಟ್ ಮತ್ತು ಮಿರ್ಪುರಗಳಲ್ಲಿ ದಮನಕಾರಿ ಕ್ರಮಗಳ ವಿರುದ್ಧ ಬೃಹತ್ ಸಂಖ್ಯೆಯಲ್ಲಿ ನಡೆದ ಘೋಷಣೆ ಕೂಗುತ್ತಿದ್ದ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ನೇರ ಗುಂಡಿನ ದಾಳಿ ನಡೆಸಿವೆ. ಕೋಟ್ಲಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನಾ ರ್ಯಾಲಿಯ ಮೇಲೆಯೂ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು ಜೀವ ಭಯದಿಂದ ಮಹಿಳೆಯರು ಓಡಿ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಕನಿಷ್ಠ 18 ಗಣಿ ಕಾರ್ಮಿಕರು ಮೃತಪಟ್ಟಿದ್ದು 24ಕ್ಕೂ ಹೆಚ್ಚು ಜನರು ಗಣಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕ್ವೆಟ್ಟಾ ನಗರದ ಹೊರವಲಯದಲ್ಲಿರುವ ಗಣಿಯಲ್ಲಿ ಮಿಥೇನ್ ಅನಿಲ ಅತಿಯಾಗಿ ಶೇಖರಣೆಗೊಂಡು ಈ ಸ್ಫೋಟ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಸಿಬ್ಬಂದಿ ಆರಂಭದಲ್ಲಿ 7 ಕಾರ್ಮಿಕರ ಮೃತದೇಹಗಳನ್ನು ಹೊರತೆಗೆದಿದ್ದು ತದನಂತರ ನಡೆಸಿದ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇನ್ನೂ 11 ಶವಗಳು ಪತ್ತೆಯಾಗಿವೆ. ಸಿಲುಕಿರುವ ಎಲ್ಲಾ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಹೊರತೆಗೆಯುವವರೆಗೆ ರಕ್ಷಣಾ ಕಾರ್ಯಾಚರಣೆ ತಡೆರಹಿತವಾಗಿ ಮುಂದುವರಿಯಲಿದೆ ಎಂದು ಸರ್ಕಾರಿ ಗಣಿ ಪರಿವೀಕ್ಷಕ ಘನಿ ಬಲೂಚ್ ತಿಳಿಸಿದ್ದಾರೆ. ಬಿಹಾರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ತಲಾ 1 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯ ಮತದಾನ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದಾತಿಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ 34% ಹೆಚ್ಚು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 37% ಹೆಚ್ಚು ಹಾಗೂ ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ 71% ಹೆಚ್ಚು ಮತದಾನ ದಾಖಲಾಗಿತ್ತು. ಅಜರ್ಬೈಜಾನ್ ಬಾಕುನಲ್ಲಿ ನಿನ್ನೆ ನಡೆದ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟು ನಿಖಿತಾ ಸೆಹ್ರಾವತ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರೆ ಕಾಮ್ನಾ ಬಾಬಲ್ ಮತ್ತು ಗರಿಮಾ ಕಂಚಿನ ಪದಕಗಳನ್ನು ಗೆದ್ದರು. ಮಹಿಳೆಯರ 57 kg ವಿಭಾಗದ ಫೈನಲ್ನಲ್ಲಿ ನಿಖಿತಾ ಅಮೆರಿಕದ ಎಪೆನೆಸಾ ಎಲಿಸನ್ ವಿರುದ್ಧ 0-6 ಅಂತರದಿಂದ ಸೋಲನುಭವಿಸಿ ಸ್ವರ್ಣ ಪದಕದಿಂದ ವಂಚಿತರಾದರು. 49 kg ವಿಭಾಗದಲ್ಲಿ ಕಾಮ್ನಾ ಬಾಬಲ್ 3ನೇ ಸ್ಥಾನಕ್ಕಾಗಿ ನಡೆದ ಪ್ಲೇ ಆಫ್ ಪಂದ್ಯದಲ್ಲಿ ರಷ್ಯಾದ ಐರ್ನಾ ಸೈದಿವಾ ಅವರನ್ನು 3-2 ಅಂತರದಿಂದ ಸೋಲಿಸಿದರು. 73 kg ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಗರಿಮಾ ಸ್ಪೇನ್ನ ಪೌಲಾ ಬನ್ಸೈಕಾ ಪೆರೆಜ್ ಅವರನ್ನು ಮಣಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ, ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಇಂದಿನ ವಿಜ್ಞಾನ ಜಾಣ ಸುದ್ದಿಯಲ್ಲಿ ವೀರ್ಯ ಕೋಶಗಳ ಕಸಿ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ರಚನೆ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಶ್ರೀ ಶರತ್ ಬಿಜೂರವರು.
4: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ವೀರ್ಯ ಕೋಶಗಳ ಕಸಿ.
1: ವೀರ್ಯ ಕೋಶಗಳ ಕಸಿ. ಅಯ್ಯೋ, ಈ ಮಕ್ಕಳ ಕಾಟ ಸಾಕಪ್ಪ ಅನ್ನುವರು ಕೂಡ ಅಪ್ಪ ಅಮ್ಮನಾಗಲು ಹಂಬಲಿಸುತ್ತಾರೆ ಎನ್ನುವುದು ಸಾರ್ವತ್ರಿಕ ಸತ್ಯ. ಅಪ್ಪ ಅಮ್ಮ ಆಗುವುದರಲ್ಲಿ ಅದೇನಿದೆಯೋ ಗೊತ್ತಿಲ್ಲ, ಆದರೆ ಮಕ್ಕಳಾಗಲಿ ಅಂತ ಏನೇನೋ ಸರ್ಕಸ್ಸು ಮಾಡುವವರನ್ನು ನೋಡುತ್ತೇವೆ. ಇದು ಅಂತಹದೇ ಒಂದು ಅಪ್ಪನಾಗುವ ಕನಸು ಕಂಡವನ ಕಥೆ, ಆದರೆ ಬಹಳ ವಿಶಿಷ್ಟವಾದುದು. ವಿಜ್ಞಾನ ಹಾಗೂ ವೈದ್ಯ ಜಗತ್ತಿನಲ್ಲಿಯೇ ಹೊಚ್ಚ ಹೊಸದೊಂದು ಸಾಹಸ. ಬೆಲ್ಜಿಯಂನ ವ್ಯಕ್ತಿಯೊಬ್ಬನಿಗೆ ಅವನದ್ದೇ ವೀರ್ಯಜನಕ ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯಗಳು ಹುಟ್ಟುವಂತೆ ಮಾಡಿದ್ದಾರಂತೆ. ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯವನ್ನು ಸೃಷ್ಟಿಸಲು ಹೊರಟಿರುವ ಸಾಹಸ ಇದೇ ಮೊದಲು. ವೀರ್ಯ ಗೊತ್ತಲ್ಲ, ಪುರುಷರಲ್ಲಿ ಹುಟ್ಟುವ ಹಾಗೂ ಸಂತಾನೋತ್ಪತ್ತಿಗೆ ಬೇಕಾದ ಜೀವಾಣು. ಹೆಣ್ಣಿನಲ್ಲಿ ಇದೇ ರೀತಿ ಹುಟ್ಟುವ ಅಂಡಕೋಶವನ್ನು ಇದು ಕೂಡಿಕೊಳ್ಳದಿದ್ದರೆ ಸಂತಾನ ಭಾಗ್ಯ ಇರುವುದಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಏನೆಲ್ಲ ಮಹಾಭಾರತಗಳು ನಡೆಯುತ್ತವೆ ಎನ್ನುವುದಕ್ಕೆ ಮಹಾಭಾರತವೇ ಸಾಕ್ಷಿ. ಕುಂತಿ ಮತ್ತು ಮಾದ್ರಿಯರು ತಮ್ಮ ಗಂಡನಿಂದ ಮಕ್ಕಳಾಗುವುದಿಲ್ಲವೆಂದು ತಿಳಿದು ದೇವರ ವರ ಕೇಳಿ ಹುಟ್ಟಿದವರೇ ಪಾಂಡವರು ಎನ್ನುತ್ತದೆ ಕಥೆ. ಸೂರ್ಯನ ವೀರ್ಯನಿಂದ ಹುಟ್ಟಿದವ ಕರ್ಣ, ಯಮನ ವೀರ್ಯದಾನದಿಂದ ಧರ್ಮಜ ಹುಟ್ಟಿದ, ವಿಷ್ಣುವಿನ ಕೃಪೆಯಿಂದ ಅರ್ಜುನ, ವಾಯುದೇವನ ವರದಾನವಾಗಿ ಭೀಮ ಹಾಗೂ ಅಶ್ವಿನಿ ದೇವತೆಗಳ ಸಹಕಾರದಿಂದ ನಕುಲ ಸಹದೇವರು ಹುಟ್ಟಿದರು ಎನ್ನುತ್ತದೆ ಮಹಾಭಾರತ. ಸಂತಾನ ಭಾಗ್ಯಕ್ಕೆ ಹಾತೊರೆಯುವವರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ಇತ್ತೀಚಿನ ಒಂದು ವರದಿಯಂತೆ ಭಾರತದಲ್ಲಿ ಸಂತಾನ ಭಾಗ್ಯ ಕ್ಷೀಣಿಸುತ್ತಿದೆ. ಭಾರತೀಯರ ಫಲವತ್ತೆಯ ಸೂಚಿ ಅರ್ಥಾತ್ ಪ್ರತಿ ಭಾರತೀಯ ದಂಪತಿಗಳಿಗೆ ಆಗಬಹುದಾದ ಸರಾಸರಿ ಮಕ್ಕಳ ಸಂಖ್ಯೆ 3 ಹತ್ತಿರ ಇದ್ದದ್ದು ಈಗ 1.5 ಇಳಿದಿದೆ. ಭಾರತದ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿಯೂ ಪ್ರಣಾಳ ಶಿಶು ತಂತ್ರಜ್ಞಾನ ಬಳಸುವ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚುತ್ತಿರುವುದು ಇದಕ್ಕೆ ಪುರಾವೆ ಎನ್ನಬಹುದು. ನಗರ ಪ್ರದೇಶಗಳಲ್ಲಿ 20-25% ದಂಪತಿಗಳು ಮಕ್ಕಳಾಗದ್ದರಿಂದ ಇಂತಹ ವೈದ್ಯಕ್ಕೆ ಮೊರೆ ಹೋಗುತ್ತಾರೆ. ಇನ್ನು ಕೆಲವರು ದೇವರುಗಳಿಗೆ ಹರಕೆ ಹೊರುತ್ತಾರೆ ಮತ್ತು ಕೆಲವರು ಸ್ವಾಮೀಜಿಗಳು ಹಾಗೂ ಮಾಂತ್ರಿಕರ ಬಲೆಗೆ ಸಿಲುಕುತ್ತಾರೆ. ಫಲವತ್ತೆಗೆ ದಂಪತಿಗಳ ಆಯ್ಕೆಯೇ ಬಹುತೇಕ ಕಾರಣವಾದರೂ ನೈಸರ್ಗಿಕವಾಗಿಯೂ ಪುರುಷರ ಫಲವತ್ತತೆ ಕಡಿಮೆಯಾಗುತ್ತಿದೆಯಂತೆ. ಮೈಸೂರು ಬೆಂಗಳೂರಿನಂತಹ ನಗರಗಳಲ್ಲಿ ಅರ್ಧಕ್ಕರ್ಧ ಯುವಕರಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕ್ಷೀಣಿಸಿದೆ ಎಂದು 5 ವರ್ಷಗಳ ಹಿಂದೆ ನಡೆದ ಒಂದು ಅಧ್ಯಯನ ವರದಿ ಮಾಡಿತ್ತು. ಪುರುಷರಲ್ಲಿ ಈ ಕೊರತೆಗೆ ಕಾರಣ ಏನೆಂಬುದು ಗೊತ್ತಿಲ್ಲ. ಬಾಲ್ಯದಲ್ಲಿ ಯಾವುದಾದರೂ ಕಾಯಿಲೆಗೆ ಪಡೆದ ಪ್ರಬಲವಾದ ಔಷಧಿಗಳಿಂದಾಗಿ ವೀರ್ಯದ ಕೊರತೆ ಹುಟ್ಟಿರಬಹುದು ಎನ್ನುವ ಗುಮಾನಿ ಇದೆ. ಅಂತಹ ಚಿಕಿತ್ಸೆ ಪಡೆದ ಬಾಲಕರೊಬ್ಬನ ಕಥೆ ಇದು. 16 ವರ್ಷಗಳ ಹಿಂದೆ ಈತ ಇನ್ನು 10 ವರ್ಷದ ಹುಡುಗ. ಅವನಿಗೆ ಅನುವಂಶಿಕವಾಗಿ ಬರುವ ಸಿಕಲ್ ಸೆಲ್ ಅನಿಮಿಯಾ ಎನ್ನುವ ಕಾಯಿಲೆ ಇತ್ತು. ಈ ಕಾಯಿಲೆ ಚಾಮರಾಜನಗರದ ಸೋಲಿಗ ಸಮುದಾಯದಲ್ಲಿ ಬಲು ಸಾಮಾನ್ಯ. ಈ ಕಾಯಿಲೆ ಬಂದವರ ಕೆಂಪು ರಕ್ತ ಕೋಶಗಳು ಪರಿಪೂರ್ಣವಾಗಿ ಬೆಳೆದಿರುವುದಿಲ್ಲ. ಜೊತೆಗೆ ಅವು ಶೀಘ್ರವಾಗಿ ಶಿಥಿಲವಾಗುವುದರಿಂದ ಹುಟ್ಟಿದ ಅವಶೇಷಗಳು ದೇಹದ ವಿವಿಧ ಅಂಗಗಳಿಗೆ ಹಾನಿಯನ್ನುಂಟು ಮಾಡಬಲ್ಲವು. ಈ ಕಾಯಿಲೆಗೆ ಚಿಕಿತ್ಸೆ ಆಗ ಇರಲಿಲ್ಲ. ಏನಿದ್ದರೂ ನೋವು ಉಂಟಾದಾಗ, ಅಂಗಗಳಿಗೆ ಹಾನಿಯಾದಾಗ ಆ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆ ನೀಡಬಹುದಿತ್ತೇ ಹೊರತು ಗುಣಪಡಿಸುವುದು ಸಾಧ್ಯವಿರಲಿಲ್ಲ. ಸಾಯಲು ಬಿಡದ, ಬದುಕಲು ಬಿಡದ ಕಾಯಿಲೆ ಇದು. 10 ವರ್ಷದ ಈ ಹುಡುಗನನ್ನು ಅವನ ತಂದೆ ತಾಯಿ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿರುವ ಝೀಕಸ್ ಹೌಸ್ ಆಸ್ಪತ್ರೆಯ ಶಿಶು ತಜ್ಞರ ಬಳಿ ಕರೆತಂದಾಗ ಅಲ್ಲಿನ ವೈದ್ಯರು ಈ ಹುಡುಗನಿಗೆ ಹೊಸ ಚಿಕಿತ್ಸೆಯೊಂದನ್ನು ನೀಡಬಾರದೇಕೆ ಎಂದು ಆಲೋಚಿಸಿದರು. ಆಗಿನ್ನು ಹೊಸದಾಗಿದ್ದ ಸ್ಟೆಮ್ ಸೆಲ್ ಚಿಕಿತ್ಸೆಯಿಂದ ಈತನ ತೊಂದರೆಯನ್ನು ನಿವಾರಿಸಲು ಯೋಚಿಸಿದ್ದರು. ಅವನ ದೇಹದಲ್ಲಿದ್ದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ದೋಷಪೂರ್ಣ ಕೋಶಗಳ ಬದಲಿಗೆ ಸಂಪೂರ್ಣ ಆರೋಗ್ಯವಂತವಾದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ಸ್ಟೆಮ್ ಸೆಲ್ಗಳನ್ನು ಬೇರೊಬ್ಬರಿಂದ ತೆಗೆದು ಕಸಿ ಮಾಡುವ ಆಲೋಚನೆ ಇದಾಗಿತ್ತು. ಇಂತಹ ಚಿಕಿತ್ಸೆಯನ್ನು ರಕ್ತದ ಕ್ಯಾನ್ಸರ್ ಬಂದ ಮಕ್ಕಳಿಗೂ ನೀಡುತ್ತಾರೆ. ಮೂಳೆಯ ಪೊಳ್ಳಿನೊಳಗಿರುವ ಮಜ್ಜೆಯ ಜೀವಕೋಶಗಳನ್ನು ಹೆಕ್ಕಿ ಹುಡುಗನ ದೇಹದೊಳಗೆ ಸೇರಿಸಿದೆ ಈ ಕಸಿಯ ವಿಧಾನ. ಮಜ್ಜೆ ಕಸಿ ವಿಧಾನ ಅದಾಗಲೇ ಸಾಕಷ್ಟು ಸುಧಾರಣೆ ಕಂಡಿತ್ತಾದ್ದರಿಂದ ಆ ಬಗ್ಗೆ ವೈದ್ಯರಿಗೆ ಯಾವ ಗೊಂದಲವೂ ಇರಲಿಲ್ಲ. ಆದರೆ ಅದಕ್ಕಾಗಿ ಈ ಪುಟ್ಟ ಬಾಲಕನ ದೇಹದಲ್ಲಿದ್ದ ಎಲ್ಲಾ ದೋಷಪೂರ್ಣ ರಕ್ತ ಹುಟ್ಟಿಸುವ ಮಜ್ಜೆಯ ಕೋಶಗಳನ್ನು ಕೊಲ್ಲಬೇಕಿತ್ತು. ಅನಂತರವಷ್ಟೇ ಆ ಜಾಗದಲ್ಲಿ ಹೊಸ ಕೋಶಗಳು ಬಂದು ಕೂಡಬಹುದಿತ್ತು. ಇದಕ್ಕಾಗಿ ವಿಕಿರಣದ ಜೊತೆಗೆ ವಿಷ ರಾಸಾಯನಿಕಗಳ ಚಿಕಿತ್ಸೆಯು ಅನಿವಾರ್ಯವಾಗಿತ್ತು. ಆದರೆ ಇದು ಅನಂತರ ಆ ಮಗು ಬೆಳೆದ ನಂತರ ಆತನ ವೀರ್ಯಜನಕಾಂಗಗಳು ವೀರ್ಯವನ್ನು ಸೃಷ್ಟಿಸದೇ ಹೋಗಬಹುದು. ಯುರೋಪಿನಲ್ಲಿಯೇ ಪ್ರತಿ ವರ್ಷವೂ ಸುಮಾರು 10-15 ಸಾವಿರ ಮಕ್ಕಳು ಈ ರೀತಿಯ ಕೀಮೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆ ಪಡೆಯುತ್ತಿರುತ್ತಾರೆ. ಹಾಗಾಗಿ ಈ ಮಗುವಿನ ತರಡನ್ನು ಕಾದಿಟ್ಟು ಮುಂದೆ ಎಂದಾದರೂ ಅದರಿಂದ ವೀರ್ಯ ಹುಟ್ಟಿಸುವುದು ಸಾಧ್ಯವೇ ಎಂದು ಪರೀಕ್ಷಿಸಬಾರದೆ ಎನ್ನುವ ಯೋಚನೆ ವೈದ್ಯರಿಗೆ ಬಂದಿದ್ದೇ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ವೀರ್ಯ ಜನನಾಂಗವನ್ನೇ ಅಧ್ಯಯನ ಮಾಡುತ್ತಿದ್ದ ಗೋಸೆನ್ಸ್ ಅವರನ್ನು ಸಂಪರ್ಕಿಸಿದರು. ಹೀಗೊಂದು ತಂಡ ಸಿದ್ಧವಾದದ್ದೇ ಮಗುವಿನ ಒಂದು ತರಡನ್ನು ಕತ್ತರಿಸಿ ಮಂಜಿನಲ್ಲಿ ಶೈತ್ಯೀಕರಿಸಿ ಇಟ್ಟಿದ್ದರು. ಮನುಷ್ಯರು ಆಶಾವಾದಿಗಳಾದರೆ ವಿಜ್ಞಾನ ಅದಕ್ಕೆ ಪೂರಕವಾಗಿ ನಿಲ್ಲುವ ವಿಷಯ. 16 ವರ್ಷಗಳ ಹಿಂದೆ ವೀರ್ಯಾಣುಗಳ ಕಸಿ ಎಂಬುದು ಒಂದು ಕಲ್ಪನೆಯಾಗಿತ್ತು. ಹಾಗಿದ್ದು ಈ ಕನಸನ್ನು ಗೋಸೆನ್ಸ್ ಕಂಡಿದ್ದರು. ಇದೀಗ ಆ ಬಾಲಕ 26 ವರ್ಷದ ಯುವಕ. ಈಗ ಅವನಿಗೆ ಅದೇ ತರಡಿನಿಂದ ತೆಗೆದ ಜೀವಕೋಶಗಳನ್ನು ಅವನಲ್ಲಿ ಉಳಿದಿದ್ದ ಮತ್ತೊಂದು ತರಡಿಗೆ ಕಸಿ ಮಾಡಿದ್ದಾರೆ. ಅವನ ದೇಹದಲ್ಲಿ ಕಸಿ ಮಾಡಿದ ಈ ತಣಿಸಿ ಬಿಸಿ ಮಾಡಿದ ಕೋಶಗಳು ಸಹಜವಾಗಿಯೇ ಬೆಳೆಯುವಂತೆ ಬೆಳೆದು ವೀರ್ಯಾಣುಗಳಾಗಿವೆ. ಇದುವರೆಗೂ ಇಂತಹ ಕಸಿಯನ್ನು ಮಾಡಿದ್ದೇ ಇಲ್ಲ. ಏಕೆಂದರೆ ವೀರ್ಯಜನಕ ಕೋಶಗಳು ವೀರ್ಯವಾಗಿ ಬದಲಾಗುವ ಕ್ರಿಯೆ ಬಹಳ ಸಂಕೀರ್ಣವಾದದ್ದು. ಅದು ಸಫಲವಾಗುತ್ತದೆ ಎನ್ನುವ ನಂಬಿಕೆ ಯಾರಿಗೂ ಇರಲಿಲ್ಲ. ಆದರೆ ವಿಜ್ಞಾನ ಯಾವಾಗಲೂ ಆಶಾವಾದಿ. ಹೀಗಾಗಿ ವೈದ್ಯರು ಈ ಚಿಕಿತ್ಸೆಯನ್ನು ಕೈಗೊಂಡಿದ್ದಾರೆ. ಮೆಡ್ ಆರ್ಕೈವ್ ನಲ್ಲಿ ಪ್ರಕಟವಾಗಿರುವ ವರದಿಯ ಪ್ರಕಾರ ಈ ಯುವಕನ ತರಡಿನಲ್ಲಿ ವೀರ್ಯಾಣುಗಳು ಬೆಳೆದಿವೆಯಂತೆ. ಇನ್ನು ಇವು ಅಂಡಕೋಶಗಳ ಜೊತೆಗೆ ಕೂಡುತ್ತವೆಯೋ, ಕೂಡಿ ಭ್ರೂಣಗಳನ್ನು ಹುಟ್ಟಿಸುತ್ತವೆಯೋ ಎನ್ನುವ ಪರೀಕ್ಷೆ ಬಾಕಿ ಇದೆ. ಅದು ಸಫಲವಾದರೆ ಬಾಲ್ಯದಲ್ಲಿಯೇ ತೀವ್ರವಾದ ವಿಕಿರಣ ಅಥವಾ ಕೀಮೋಥೆರಪಿ ಪಡೆದ ವ್ಯಕ್ತಿಗಳು ತಂದೆಯಾಗಬಹುದು ಎನ್ನುತ್ತಾರೆ ಗೋಸೆನ್ಸ್. ಯುರೋಪಿನ ವಿವಿಧೆಡೆ ಈ ಆಸೆಯಿಂದ 3,000 ಹೆಚ್ಚು ಕ್ಯಾನ್ಸರ್ ರೋಗಿಗಳು ತಮ್ಮ ತರಡನ್ನು ಶೈತ್ಯೀಕರಿಸಿಟ್ಟಿದ್ದಾರೆ ಎನ್ನುವುದು ವಿಜ್ಞಾನದ ಮೇಲೆ ಅವರಿಗೆ ಇರುವ ವಿಶ್ವಾಸ ಹಾಗೂ ಆಸೆಯನ್ನು ತೋರಿಸುತ್ತದೆ.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀ ಶರತ್ ಬಿಜೂರು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಕಾರ್ಯಕ್ರಮದಲ್ಲಿ ವೀರ್ಯ ಕೋಶಗಳ ಕಸಿ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ರಚನೆ ಮೈಸೂರಿನ CFTRIನ ನಿವೃತ್ತ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಶ್ರೀ ಶರತ್ ಬಿಜೂರುರವರು.
3: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
4: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜೀವನ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಕೇಳಿಬರೋಣ.
3: ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ. ಪ್ರತಿಭಾವಿಲಾಸ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಸ್ಥಳೀಯ ಭಾಷೆಯ ಮೂಲಕನೇ ಜನಮನ ಗೆದ್ದ ಟಿ ನರಸೀಪುರದ ಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ತಮಗೂ ಸ್ವಾಗತ, ಜೊತೆಗೆ ಕಾರ್ಯಕ್ರಮಕ್ಕೆ ಕರೆಸಿ ನನಗೊಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್.
0: ಸರ್, ನೀವು ನಮ್ಮ ಸ್ಥಳೀಯ ಭಾಷೆಯ ಮೂಲಕವೇ ಜನಪ್ರಿಯರಾಗಿದ್ದೀರಾ. ನಿಮ್ಮ ಮೇನ್ ಕಂಟೆಂಟೇ ಹಾಸ್ಯ, ಹಾಸ್ಯದ ಮೂಲಕ ನೀವು ಒಂದಷ್ಟು ಸಂದೇಶವನ್ನು ಕೊಡ್ತಾ ಇದ್ದೀರಾ. ಹಾಗಾದರೆ ಈ ತರಹದ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ಮತ್ತು ಯಾಕೆ?
1: ಅಂದರೆ ಅದು ತುಂಬ ಸರಿ ಇಂಟರ್ವ್ಯೂಗಳಾದಾಗಲೂ ಇದನ್ನು ಹೇಳ್ತಾ ಬಂದಿದ್ದೀನಿ, ಸುಮ್ಮನೆ ಮಾಡಿದ್ದು, ಇದನ್ನೇನು ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಅಂತಿರಲಿಲ್ಲ, ಸುಮ್ಮನೆ ಮಾಡಿದ್ದು. ಆ ಸುಮ್ಮನೆ ಮಾಡೋದನ್ನು ನಾನು ಸುಮಾರು ಸರಿ ಹೇಳಿದ್ದೀನಿ. ನಮ್ಮ ಶಾಲೆನಲ್ಲಿ ತೋರಿಸಿದಾಗ ನಮ್ಮ ಮುಖ್ಯ ಶಿಕ್ಷಕರು ಪವಿತ್ರ ಅಂತ, ಅವರು ಇಲ್ಲೇ ಕೊಳ್ಳೆಗಾಲದವರು, ಇನ್ನೊಬ್ರು ತಿರುಮಲಾಂಬ ಮೇಡಮ್ ಅಂತ ಇದ್ರು, ಈಗ ಮಾರಾಣಿ ಸಲ ಹೆಚ್ಚಮ್ಮಗವ್ರೆ, ಇವರು ಇನ್ನೊಂದು ನಮ್ಮ ಕೊಲೀಗ್ಸ್ ಎಲ್ಲ ಇದ್ರು. ಸುಮ್ಮನೆ ಒಂದು ತೋರಿಸಿದ್ದು ಅಷ್ಟೊಂದು ಜನ ನಕ್ತಿದ್ರಲ್ಲ, ಅವರೇ ಅಂದರು ಹಾಕಿದ್ನ ವಿಡಿಯೋನ ಅಂತ. ನಾನು ಹಾಕಿದ್ರೆ ಎಲ್ಲಿ ಬೈದು ಬಿಡ್ತಾರೆ, ಸುಂಗಿರಿ ಏನು ಹುಡುಗಾಟನ ಹಂಗೆ ಹಿಂಗಿಂದ. ಇಲ್ಲ ಇಲ್ಲ, ಚೆನ್ನಾಗೈತೆ ಸರ್, ಕಂಟೆಂಟ್ ಚೆನ್ನಾಗೈತೆ, ಕೋವಿಡ್ ಟೈಮ್ ಬೇರೆ, ಮಕ್ಕಳೆಲ್ಲ ಮನೇಲೇ ಅವರೇ, ಇದನ್ನೇ ತಗೊಂಡು ನಾನು ಮಾತಾಡಿದ್ದು, ಪ್ರತಿನಿತ್ಯ ನೋಡೋಂಥದ್ದನ್ನೇ ಹಾಕಿ ಅಂದ್ರಲ್ಲ ಸರಿ ಅಂತ ಹಾಕ್ದೆ, ಅದು ತುಂಬಾ ವ್ಯೂಸ್ ಆಗೋಯ್ತು. ಒಂದು 2 ಅವರ್ಸ್ಗೆನೆ ಓ ಚೆನ್ನಾಗೈತಲ್ಲ ಅಂತ ಅದಾದ್ಮೇಲೆ ಒಂದೆರಡು ವಿಡಿಯೋ ಎಲ್ಲ ಮಾಡಿದೆ. ಅವಾಗ ಶಿಕ್ಷಣ ಮಂತ್ರಿಗಳು ಸುರೇಶ್ ಕುಮಾರ್ ಸರ್ ಎಲ್ಲ ಕರೆದು ಒಂದು ಪ್ರೋತ್ಸಾಹ ಮಾಡಿದ್ದು. ಏನಾಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ರೀಚ್ ಆಯ್ತಾಯ್ತ ವಿಚಾರಗಳು ಅಂತ ಖುಷಿ ಕೊಡ್ತು. ಆಮೇಲೆ ಪ್ರತಿನಿತ್ಯ ಸೊಸೈಟಿನಲ್ಲಿ ಇರ್ತಕ್ಕಂಥ ಒಂದಷ್ಟು ಸಣ್ಣ ಸಣ್ಣ ಸಾಮಾಜಿಕ ಸಮಸ್ಯೆಗಳಾಗ್ಬೋದು, ಒಂದಷ್ಟು ಶೈಕ್ಷಣಿಕ ಸಮಸ್ಯೆಗಳಾಗ್ಬೋದು, ಇವುಗಳತ್ತ ಒಳಗಡೆನೆ ಇತ್ತು ಆಲ್ರೆಡಿ, ಅದನ್ನ ಹೇಳೋ ಅಂತ ವೇ ಗೊತ್ತಿರ್ಲಿಲ್ಲ. ಅದಕ್ಕೂ ಮುಂಚೆ ಟ್ರೈ ಮಾಡಿದ್ದೆ, ಅದು ಯಾರು ನೋಡ್ಲಿಲ್ಲ ಆ ವಿಡಿಯೋಗಳನ್ನ ಮೊದಲು. ಈ ಭಾಷೆನಲ್ಲಿ ಹೇಳಕಂದ್ರೆ ಒಂದು ಮಲ್ಲಕ್ಕ ಅನ್ನೋ ಒಂದು ರೋಲ್ ಇಟ್ಕೊಂಡು ಮೂವ್ ಮಾಡಿದೆ ನಾನು. ಒಂದು ಹೆಂಗ್ಸು ಹೇಳಿದ್ರೆ ಹೆಂಗಿರ್ತದೆ, ಯಾಕಂದ್ರೆ ಸಾಮಾನ್ಯ ಕೆಲವು ಕಡೆ ಹಳ್ಳಿಗಳಲ್ಲಿ ನೀವು ನೋಡ್ಬೋದು, ಕೆಲವು ಹೆಂಗಸರು ತುಂಬಾ ಬುದ್ಧಿ ಇರ್ತಾರೆ, ಬುದ್ಧಿವಂತರಿರ್ತಾರೆ, ತುಂಬಾ ಜವಾಬ್ದಾರಿ ಮತ್ತೆ ತುಂಬಾ ಜ್ಞಾನ ಇರ್ತದೆ, ಆಳವಾಗಿ ಎಲ್ಲ ವಿಚಾರಗಳು ತಿಳ್ಕೊಂಡಿರ್ತಾರೆ ಅಂತಾರಲ್ಲ, ಹಂಗೆ ಆ ಥರದ್ದು ಯಾಕೆ ತಗೊಂಬಾರ್ದು ಅಂದ್ಬಿಟ್ಟು ಸುಮ್ಮನೆ ಅದೇ ರೋಲ್ ಮಾಡವ ಅನ್ಕೊಂಡು ಏನು ಮಾಡಿದೆ, ಆಟೋಮೆಟಿಕಲಿ ಮಲ್ಲಕ್ಕ ಅನ್ನೋ ರೋಲಲ್ಲಿ ಶುರು ಮಾಡ್ತಾ ಬಂದೆ. ಅದು ಸ್ಟಾರ್ಟಿಂಗ್ ಎಲ್ಲ ಇದೇನು ಹೆಂಗಸ್ರಂಗ್ ಮಾತಾಡ್ತಾನೆ, ಒಂಥರ ಹೆಣಗ್ರಂಗ್ ಮಾತಾಡ್ತಾನೆ ಅಂತಾರಲ್ಲ ನಮ್ಮ ಕಡೆ ಎಲ್ಲ, ಹಿಂಗೆಲ್ಲ ಕಾಮೆಂಟ್ ಎಲ್ಲ ಮಾಡಿದ್ರು ಒಂದಷ್ಟು ಜನ ಗೊತ್ತಿ ಇದಾಗಲಿ. ಆಮೇಲೆ ಜನಕ್ಕೆ ಗೊತ್ತಾಯ್ತು, ಓ ಇಲ್ಲ ಇವ್ರು ಏನೋ ಒಂದು ವಿಚಾರ ಹೇಳ್ತಾವ್ರೆ, ವಿಚಾರ ಹೇಳಲಿಕ್ಕೆ ಒಂದು ಹಿಂಗ್ಸಿನ ಧ್ವನಿನ ಬಳಸ್ಕೊಂಡವ್ರೆ ಅಂತ. ಯಾಕಂದ್ರೆ ಮುಕ್ತವಾಗಿರ್ತಾರೆ ಹೆಂಗಸರು, ಕೆಲವು ಕಡೆ ಎಲ್ಲ ವಿಚಾರಗಳನ್ನೂ ತುಂಬ ಅಳದು ಸುರಿದು ಮಾತಾಡ್ತಾರೆ ಅಂತಾರಲ್ಲ ಹಂಗೆ. ಅದು ಏನಾಯ್ತು, ಒಂದಷ್ಟು ಜನಗಳಿಗೆ ರೀಚ್ ಆಗಕ್ಲಿಕ್ಕೆ ಶುರುವಾಯಿತು. ಶುರುವಾದ್ಮೇಲೆ ಎಲ್ಲ ಕಡೆಯಿಂದನೂ ಒಂದು ಪ್ರಶಂಸೆ ಯಾವಾಗ ಬರ್ಲಿಕ್ಕೆ ಶುರುವಾಯಿತು, ಚೆನ್ನಾಗೈತೆ, ಇನ್ನೊಂದಷ್ಟು ಥಾಟ್ಸ್ಗಳನ್ನ ಹುಡ್ಕೋಣ ಅಂದ್ಬಿಟ್ಟು ಎಲ್ಲ ಮನಸ್ಸಲ್ಲಿ ಇರೋದು ಒಂದಷ್ಟು ಸೊಸೈಟಿನಲ್ಲಿ ಏನು ಒಂದಷ್ಟು ಇರ್ತವೆ ಅದನ್ನೆಲ್ಲ ಗುರುತಿಸಿ ಹೇಳಬೇಕು ಅಂತ ಅಲ್ಲಿಂದ ಪ್ರಯತ್ನ ಮಾಡ್ತಾ ಬಂದೆ. ಈಗ ಹೆಚ್ಚು ಕಡಿಮೆ ಕೊರೋನಾ ಅಂದರೆ 19 ಈಗ 24 ಆಯ್ತು, ಒಂದು 4-5 ವರ್ಷದವರೆಗೂ ಈ 1-2 ಡೇನು ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು, ನಾನೊಬ್ಬನೇ ಅಲ್ಲದೆ ಈಗ ನಮ್ಮ ಮನೇಲಿ ಇರೋರೆಲ್ಲ ಒಂದು ರೀತಿ ಆರ್ಟಿಸ್ಟ್ಗಳಾಗ್ಬಿಟ್ಟವ್ರೆ, ಕಲಾವಿದರಾಗ್ಬಿಟ್ಟವ್ರೆ, ಅಂದರೆ ಒಂದು ಸೋಷಿಯಲ್ ಮೆಸೇಜ್ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ವಿ. ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡ್ತಾರೆ. ಈಗ ಹೇಳ್ಬೇಕು ಅಂದ್ರೆ 99.99 ಯಾರು ಕೂಡ ನಾನು ವಿಡಿಯೋಸ್ ಬೇಕಾದ್ರೆ ನೋಡಿ ಬ್ಯಾಡ್ ಕಾಮೆಂಟ್ಸ್ ಹಾಕೋದಾಗ್ಲಿ ಅಂದ್ರೆ ಆ ಥರದ್ದು ಇಲ್ಲೂ ಏನು ಮಾಡೋದಿಲ್ಲ, ಯಾರದು ಪರವಾಗೋ ಇದಾಗೋ ಏನೋ. ಒಂದಷ್ಟು ಸವಾಲುಗಳು, ಒಂದಷ್ಟು ನೊಂದವರ ಪರವಾದ ವಿಚಾರಗಳು, ರೈತರ ಪರವಾಗಬಹುದು, ಒಂದು ಸೋಷಿಯಲ್ ಕನ್ಸರ್ನ್ ಆಗ್ಬೋದು, ಇದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ.
0: ಸರ್, ನೀವು ಹೇಳಿದ್ರಿ ಸುರೇಶ್ ಕುಮಾರ್ ಅವರು ನಿಮ್ಗೆ ಬೆಂಬಲವನ್ನ ಸೂಚಿಸಿದ್ರು ಅಂತ, ಅದರ ಅನುಭವ ಹೇಳಿ ಸರ್ ನಂಗೆ.
1: ಅಯ್ಯೋ ಮೇಡಮ್, ಅದು ತುಂಬಾನೇ ಮರೀಲಿಕ್ಕೆ ಆಗೋದಿಲ್ಲ ನಮಗೆ, ಅದು ಗೊತ್ತೇ ಇಲ್ಲ ಬಿಡಿ, ಅದು ಅದು ಯೋಚನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಗ್ರೂಪ್ ಇತ್ತು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ, ಅಲ್ಲಿ ಅವರು ಒಂದು ಮೆಸೇಜ್ ಹಾಕಿದ್ರು ಈ ಪ್ರತಿಭಾನ್ವಿತನಿಗೆ ಧನ್ಯವಾದಗಳು ಅಂತ. ಅದನ್ನ ನನ್ನ ಫ್ರೆಂಡು ನಮ್ಮಲ್ಲಿ ವಿಜಯ್ ಕುಮಾರ್ ಅಂತ ಇದ್ರು ಕೊಲೀಗು, ಅವರು ಬೆಳಗ್ಗೆನೆ ಫೋನ್ ಮಾಡಿ ಸುರೇಶ್ ಕುಮಾರ್ ನಿನ್ ಕಾಮೆಂಟ್ ಮಾಡೋರೆ ಇದಿಲ್ಲ ಅಂತ. ನಾನು ನಂಬಲಿಲ್ಲ, ಇವ್ರೇನಮ್ಮಳೋ ಕೂತ್ಕೋ ಎಜುಕೇಶನ್ ಮಿನಿಸ್ಟ್ರು, ನಾನು ಮಾಡಿದ್ರೆ ಈ ವಿಡಿಯೋ ಕಾಮೆಂಟ್ ಮಾಡ್ತಾರೆ ಅದೆಲ್ಲ ಅಂತ ಅಂದ್ಬಿಟ್ಟು. ಇಲ್ಲ ಎಲ್ಲ ನಿಜವಾಗ್ಲೂ ಮಾಡೋರೆ ಅವರೇ ಅಂತೆಲ್ಲ ಇದು ಮಾಡ್ದೆ. ಸರಿ ಅಂತ ಅಷ್ಟೇ ಅದಾಯ್ತು. ಅದಾಗೊಂದು 15 ದಿನ ಆಯಿತು, ನಮ್ಮ ಮಗಳು ಕರ್ಕೊಂಡು ನಾನು ಇಲ್ಲಿ ಊರಿಗೆ ಬರ್ತಾಯಿದ್ದೆ ದೇವಲಾಪುರಕ್ಕೆ ಇಲ್ಲೇ ಬಿಡ್ಲಿಕ್ಕೆ ಅಂತ. ತುಂಬ ಫೋನ್ ಮಾಡೋರೆ ನಾನು ಗಾಡಿ ಓಡಿಸೋದ್ರಲ್ಲಿ ನೋಡಿಲ್ಲ. ಆಮೇಲೆ ನೋಡಿದ್ರೆ ಫೋನು ನಮ್ಮ ಬಿ ಓ ಮಾಡೋರೆ, DDPI ಮಾಡೋರೆ, ಚಾಮರಾಜನಗರ DDPI ಅವರು, ನಂಬರ್ ಯಾವುದು ಇದಾಗಿರ್ಲಿಲ್ವಲ್ಲ, ಗೊತ್ತಾಗಿಲ್ಲ. ತಕ್ಷಣಕ್ಕೆ ಇದನ್ನ ಇಷ್ಟೊಂದು ಕಾಲವಲ್ಲ ಅಂತ ಮಾಡಿದೆ ಮನೆಗೆ ಬಂದಿದ್ದು. ನಮ್ಮ ಬಿ ಓ ಸರ್ ಮಾಡಿದ್ರಲ್ಲ ಅಂತ ಮಾಡಿದೆ, ಸ್ವಾಮಿ ಸರ್ ಅಂತ ಇದ್ರು. ಹಿಂಗೆ ಸುರೇಶ್ ಕುಮಾರ್ ಅವರು ನಿಮ್ಮನ್ನ ಅರ್ಜೆಂಟು ನೋಡ್ಬೇಕಂತೆ, ಎಲ್ಲ ಇದು ಮಾಡೋರು, ನೀವು ಫೋನ್ ಎತ್ತಾ ಇಲ್ವಲ್ಲ ಜಯಪ್ಪ ಅಷ್ಟೊತ್ತಿಂದ, ತಕ್ಷಣಕ್ಕೆ ನೀವು ಕೊಳ್ಳೆಗಾಲಕ್ಕೆ ಹೊರಟು ಬರ್ಬೇಕಂತೆ. ನಾನು ನೋಡಿದ್ರೆ ಇಲ್ಲಿಂದ ಅಲ್ಲಿ ಕೊಳ್ಳೆಗಾಲಕ್ಕೆ 60 ಕಿಲೋಮೀಟರ್. ಸರಿ ಆಯ್ತು ಅಂತ ಇಲ್ಲಿಂದ ಮತ್ತೆ ತಕ್ಷಣ ಗಾಡಿ ಸ್ಕೂಟರ್ಲೆ ಹೋಗಿ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಕೊಳ್ಳೆಗಾಲ ಐ ಬಿಗೆ ಹೋದೋ. ಅಲ್ಲಿ ಮಹೇಶ್ ಕುಮಾರ್ ಇದು ಮಹೇಶ್ ಅಣ್ಣ ಇದ್ರಲ್ಲ ನಾವು, ಅವರು ಇದ್ರು ಕೊಳ್ಳೆಗಾಲದ ಶಾಸಕರು, ಮತ್ತೆ ಎಸ್ ಪಿ ಡಿ ಸಿ ಅವರೆಲ್ಲ ಇದ್ರು. ಅಂತ ಸಂದರ್ಭದಲ್ಲಿ ಚೇಂಬರ್ ಕರೆಸ್ಬಿಟ್ಟು ಒಂದು 1/2 ಗಂಟೆ ನನ್ನ ಜೊತೆನಲ್ಲಿ ಸುರೇಶ್ ಕುಮಾರ್ ಸರ್ ಮಾತಾಡಿ ಅನುಭವಗಳನ್ನೆಲ್ಲ ಹೇಳಿ, ಆಮೇಲೆ ತುಂಬಾ ಉತ್ತಮವಾದ ವಿಚಾರಗಳನ್ನ ಹೇಳಿದೀರ ನೀವು, ಕಂಟಿನ್ಯೂ ಮಾಡಿ ಅಂತನ್ಬಿಟ್ಟು ಒಂದು ಪ್ರೋತ್ಸಾಹ ಕೊಟ್ಟದ್ದು, ಹಾರೈಸಿದ್ದು ಇನ್ನೊಂದಷ್ಟು ನನಗೆ ಮೋಟಿವೇಟ್ ಆಯ್ತು ಮಾಡ್ಲಿಕ್ಕೆ. ನಮ್ಮ ಇಲಾಖೆ ಎಡ್ಡೆ ಹೇಳದ್ಮೇಲೆ ನಾವು ಮಾಡ್ಬೋದು, ಚೆನ್ನಾಗಾಯ್ತು, ಒಪ್ಕೊಂಡ್ರು ಇವರು ಅನ್ನಿಸ್ತು. ಅಲ್ಲಿಂದ ಕಂಟಿನ್ಯೂ ಮಾಡಿದೆ ಮೇಡಮ್.
0: ಅವ್ರು ಯಾವ ವಿಡಿಯೋ ಬಗ್ಗೆ ತುಂಬಾ ಮಾತಾಡಿದ್ರು?
1: ಅದೇ ಈ ಶಾಲೆ ಬಿಟ್ಟು ಮಕ್ಕಳು ಒಂದು, ಮತ್ತೆ ಅವಾಗ ಆನ್ಲೈನ್ ಎಜುಕೇಶನ್ ಇತ್ತು. ಈ ಆನ್ಲೈನ್ ಎಜುಕೇಶನ್ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಅಷ್ಟು ಸುಲಭ ಹಳ್ಳಿಗಳಲ್ಲಿ ಆಗಲ್ಲ. ಸಿಟಿಗಳಲ್ಲಿ ಮನೆಗೆ 4 ಮೊಬೈಲ್ ಐತೆ, ಹಳ್ಳಿಲಿ ಒಂದು ಕೀಪ್ಯಾಡ್ ಸೆಟ್ ಮಾಡಿಕೊಂಡಿರ್ತಾರೆ. ನೀವು ಆನ್ಲೈನ್ ಎಜುಕೇಶನ್ ಮಾಡಿ ಅಂತಂದ್ರೆ ಇರೋದು ಒಂದು ಫೋನ್ ಇರ್ತದೆ, 4-5 ಕನೆಕ್ಷನ್ ಅಲ್ಲೇ ಇರ್ತದೆ. ನಾನು ಅದನ್ನು ಒಂದು ವಿಡಿಯೋ ಮಾಡಿದೆ ಅದ್ರ ಬಗ್ಗೆನೆ. ಈಗ ಕೆ ಬಿ ಮೆಸೇಜು ಅಲ್ಲಿಗೆ ಬರ್ತದೆ, ಅವ್ರ ಆಲನ್ ಡೈರಿ ದುಡ್ದು ಅಲ್ಲಿಗೆ ಬರ್ತದೆ, ಅವರು ಕೇಬಲ್ ತೀರೋಯ್ತು ಅಂದ್ರೂ ಅಲ್ಲಿಗೆ ಬರ್ತದೆ. ಅವ್ರು ಪ್ರತಿ ಒಂದು ಅದೊಂದೇ ಫೋನ್ಗೆ ಪಣಕ ಪಣಕ ಪಣಕ ಅಂತಂದ್ರೆ ಆ ಮಗು ನೋಡೋದಿಲ್ಲಿ ಫೋನ್ನ. ಆಮೇಲೆ ಇಂಟರ್ನೆಟ್ ಟಕ್ಕಂತ ಸಿಗ್ತದೆ ಹಳ್ಳಿಲಿ, ಅವಾಗೆಲ್ಲ ನೋಡ್ತಿದ್ದೆ ನಾವು ಈ ಫೋನ್ ಎಲ್ಲ ಇಟ್ಕೊಂಡು ಮನೆ ಮೇಲೆಲ್ಲ ಹಿಂಗೆ ಓಡಾಡ್ತಾರೆ, ಹಿಂಗೆ ಎತ್ಕೊಂಡು ಫೋನ್ ಈಗಲೂ ಮಾಡ್ತಾರೆ, ನೆಟ್ ಸಿಗ್ಲಿಲ್ಲ ಅಂದ್ರೆ. ಅಂತ ಸಂದರ್ಭದಲ್ಲಿ ಇದು ಅಷ್ಟು ಸುಲಭವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ. ಹಳ್ಳಿ ಮಕ್ಕಳಿಗೆ ಸಿಟಿಯವ್ರಿಗೆ ಓಕೆ ನಡೀತದೆ, ಮಕ್ಕಳಿಗೆ ಫೋನ್ ಇಲ್ಲ ಬಡತನ ಇದೆಲ್ಲ ಐತೆ ಅನ್ನೋದ್ರ ಬಗ್ಗೆ ಮಾಡಿದೆ. ಅಂತೂ ತುಂಬಾನೇ ರೀಚ್ ಆಯ್ತು. ಮತ್ತೆ ಸರ್ಕಾರಿ ಶಾಲೆಗಳು ಅವನತಿ ಹತ್ತ ಸಾಕ್ತಾ ಇರೋದ್ರ ಬಗ್ಗೆ, ಜೊತೆಗೂಡಿ ಯಾವ ರೀತಿ ಉಳಿಸ್ಕೊಂಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. ಅದು ತುಂಬಾ ಖುಷಿ ಪಟ್ಟರು ಅದನ್ನೆಲ್ಲ.
0: ಫಸ್ಟ್
1: ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಂದ್ರೆ, ಅಪ್ಪ ಬಂದು ಮಗು ಹೊಡೆದಂಗೆ ಅಂದ್ರೆ ಫೋನ್ ಮೂರತ್ತು ಫೋನ್ ನೋಡ್ತಾ ನೋಡ್ತಾ ಕೂತಿದ್ದೆ ಅಂತ. ಆಗ ನಾನು ಹೇಳಿದ್ದು, ಹ್ಞೂ ಗಂಡಿಗೆ ಅತ್ತಿಗೆ ಅಂದ್ರೆ ಮಲ್ಲಕ್ಕ ಮಾತಾಡೋದು ಆ ಪಕ್ಕದ ಮನೆಯವಳು ನೋಡ್ಬಿಟ್ಟು, ಗಂಡಿಗೆ ಯಾಕಂಗ ಯಾಕ ಹಿಂಬಿಡಿಸ್ತೇ ಮಾಡದ್ದೆ, ಅಲ್ಲ ಗಂಡಿಗೆ ಯಾಕೆ ಹಿಂಬಿಡಿಸ್ತೇ ನೀನು, ಹಾ ಅಲ್ಲ ಅಲ್ಲಿ ನೋಡಿದ್ರೆ ಈ ಸ್ಕೂಲ್ ಮೇಸ್ಟರ್ ಮೇಡಮ್ಗಳು ಫೋನ್ಗೆ ತೆಗೆದು ಅದೇನು ಹಾಕಿವಿ ಇದು ಓದ್ಕಳಿ ಅದು ಓದ್ಕಳಿ ಅಂತ ಕೊಟ್ಬಿಡ್ತಾರೆ. ಇಲ್ಲಿ ನೋಡಿದ್ರ ನೀ ನೋಡಿದ್ರ ಗಂಡು ಮೂರತ್ತು ಫೋನ್ ನೋಡ್ತಾನಂತ ನೀಗ ಅಟ್ಟು ಬಂದ್ಬಿಟ್ಟು ನೀ ಅಂತಿದೆ. ಎಲ್ಲಿ ಆ ಗಂಡು ಮೂರತ್ತು ನೋಡ್ತಿದ್ದು, ನಾ ಅಷ್ಟೊತ್ತಿಂದ ಇಲ್ಲೇ ಕೂತೀನಿ, ಅಷ್ಟೊತ್ತಿಂದ ನಿನ್ನ ಹೆಡ್ತಿ ಕೂತ್ಕೊಂಡವ ಅದು ಯಾರೋ ಅವ್ರ ತಂಗಿ ಜೊತೆಲಿ ಮಾತಾಡ್ತೀನಿ ಅಂತವ ಒಂದು 1/2 ಗಂಟೆ ಅವ ಫೋನ್ ಇಟ್ಕೊಂಡು ಮಾತಾಡ್ದ. ಈ ಗಂಡವ್ರ ಅಕ್ಕ ಬಂದ ಅವ ನಾದೇನ ಕಳ್ಸಾರ ನಾ ಒಂದು ಗಳಗ ನೋಡ್ತೀನಿ ಅಂತ ಅದು ನೋಡ್ದೆ. ಆ ಗಂಡು ಈಗ ಈಸ್ಕಂದಮ್ಮ ಇತ್ತಿಂದ ಇತ್ತಾಗ ಒಂದು 5 ನಿಮಿಷವೂ ಆಗಿಲ್ಲ, ನೀನು ಆ ಗಂಡು ಅಷ್ಟೊತ್ತಿಂದ ನೋಡ್ತಾ ಅಂತ ಆಕ ಒಂದು ಮಿತ್ತಿದೆ ಇಲ್ಲ ಏನ ಫೋನ ಮರದಷ್ಟಾಗಲ್ಲ ತಗೊಟ್ಟಿದೆ ಕಡಿಪೇಟಿಯಾಗಿ ಮಟ್ಟಿ ಫೋನ್ ಅದ ಅದ ನೋಡ್ಕೊಂಡು ಕಣ್ಣು ಪಣ್ಣೆ ಎಲ್ಲ ಹೋಗಿಸ್ಕೊಂಡು ಕೂತ್ಕೊಂಡು ನೋಡ್ಕೊಂಡು ಈ ಸ್ಕೂಲ್ ಏನೋ ಒಂದು ಕೊಟ್ಟಾರ ಅಂತ ಅದು ಮಾಡ್ತಿದ್ರ. ನೀ ಬಂದು ಈಗ ಆಕ ಹಿಂಬಿಡಿಸ್ತಿದೆ ಇಲ್ಲ, ನಿನ್ನದಲ್ಲ ತಪ್ಪು ಅಲ್ಲ ನಿನ್ನದಲ್ಲ, ಎಲ್ಲನೂ ಫೋನ್ ಕಳಿಸ್ತಾರ ನೋಡು ಅವ್ರ ತಪ್ಪು. ಕಟ್ಲೇನ 4 ಫೋನ್ ಇದಾವ ನಮ್ಗೆ, ಎಲ್ಲ 100,000 ರೂಪಾಯಿ 200,000 ರೂಪಾಯಿ ಮಡಗಿದ್ರು ಹಳ್ಳಿಲಿ ಜನ ಪಾಪ. ಹಾಂ ಅದಕ್ಕೆ ಅದಲ್ಲದೆ ಎಷ್ಟೋ ಜನಕ್ಕೆ ಫೋನ್ ಮಡಿಕಂದ್ರ ಅದೇಂತ ಹಾಕ್ಸ್ಬೇಕು ಅಂತಾರಲ್ಲಪ್ಪ, ಅದೇನೋ ಕರೆನ್ಸಿ ಗಿರೆನ್ಸಿ ಅದೇನೋ ಕಾಸು ಅಂತಲ್ಲವ, ಅದು ಇರೋದಿಲ್ಲ. ಕಳಿಸ್ಬಿಡ್ತಾರೆ ಅಲ್ಲಿ ನೋಡ್ರೆ ಐಕಳಿಗೆ ಇದು ಬಂದಿಲ್ಲ ಅಂತ, ಇಲ್ಲಿ ನೋಡ್ರೆ ಕಳಿಸಿವಿ ಅಂತಾರ. ಏನ ಮಾಡೋದು, ಇರೋದೊಂದು ಫೋನ್ಗೆ ಇತ್ತಾಗ ಲೈಟ್ ಆಫೀಸ್ನವ್ರದು ಅಲ್ಲಿಗೆ ಬತ್ತ ಮೆಸೇಜು, ಇತ್ತಾಗ ಯಾವ್ದಪ್ಪ ಹಾಲಿನ ಡೈರಿಗೆ ಈಲಿನ ಡೈರಿ ದುಡ್ಡು ಪಡ್ಡು ಕಟ್ಟಿವಿ ಅಂತ ಅಲ್ಲಿಗೆ ಬತ್ತ, ಈ ಆಧಾರ್ ಕಾರ್ಡ್ನದ್ದು ಮಾಡಿಸ್ತಾರೆ ಅದು ಅಲ್ಲಿಗೆ ಬತ್ತ, ಯಾವುದಲ್ಲದೆ ಈ ರೇಷನ್ ತಗೊಳಕ್ ಹೋಗ್ಬೇಕಾರೆ ಅದು ಸೊಸೈಟಿಗೂ ಅದನ್ನೇ ಕೊಡ್ಬೇಕು, ಎಲ್ಲನೂ ಕೊಟ್ಕೊಂಡಮ್ಮ ಇದೊಂದಿರಲಿ ಎಲ್ಲನೂ ಮಾಡಿ ಅಂತಂದ್ರೆ ನಮ್ಮ ಹಳ್ಳಿಗಾಡ್ನವ್ರಿಗೆ ಭಾಳ ತೊಂದರೆ ಇತ್ತಕ್ಕಪ್ಪ. ದಯವಿಟ್ಟು ಇದ ಈ ಯಾರು ಮಾಡ್ತಾರೆ ಇದೇನು ಅಧಿಕಾರಿಗಳು ಅಂತಾರಲ್ಲ ಮೇಲ್ಮಟ್ಟದಲ್ಲಿರೋರು, ಒಂಚೂರು ಪರಿಶೀಲಿಸ್ಬಿಟ್ಟು ಇಂಥ ಸ್ವಲ್ಪ ಬದಲು ಮಾಡ್ಕೊಡಿ. ಈ ಟಿ ವಿ ಗಿ ವಿ ಅವರು ಆಳು ಮುಳು ಸುದ್ದಿನೆಲ್ಲ ಹಾಕ್ತಿದ್ದಾರಲ್ಲ, ಏಕ ಮಕ್ಕಳಿಗೆ ಒಂದಷ್ಟು ಓದ ಉಪಯೋಗ ಆಗಲಿ, ಒಂದು 1/2 ಗಂಟೆ ಒಂದೊಂದು ಗಂಟೆ ನಿಮ್ಮ ಟಿ ವಿಗಳಿ ಒಂದಷ್ಟು ತೋರಿಸಿ ಪಾಠ ಪ್ರವಚನ ನಮ್ಮಂಥ ಐಕಳಿಗೆ ಹಳ್ಳಿಗಳ ಐಕಳಿಗೆ ಒಂದಷ್ಟು. ಯಾಕಂದ್ರೆ ಇವತ್ತು ಟಿ ವಿಗಳು ನೋಡಿ ಎಲ್ಲ ಮನ್ಲವ, ಆಮೇಲೆ ಒಂದು ಟಿ ವಿ ಅಟ್ಲಿರೋ 3-4 ಐಕಳು ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದು. ಆದರೆ ಫೋನ್ ಎಲ್ಲರೂ ನೋಡೋಕ್ಕದ್ದ ಏನು ಇಷ್ಟ ಆಗಲಿದ್ದಾವ ಇವು, ಎಲ್ಲ ಕಡ್ಡಿಪೇಟೆಗೆ ಇಷ್ಟ ಆಗಲ್ಲವ ಅಲ್ವಾ. ಅದ ನಮ್ಗೆ ನನ್ನ ದಯವಿಟ್ಟು ಇದಾಗ ಒಂದಷ್ಟು ಪರಿಗಣಿಸ್ರಪ್ಪ. ಆಮೇಲೆ ಟಿ ವಿಗಳು ಅವ್ರ ಕೈ ಮುಗಿದು ಕೇಳ್ಕೊತೀನಿ, ನಾ ಬ್ಯಾಡ್ ಬೆಳೆದು ಬೇಡದ್ನೆಲ್ಲ ಬೆಳಿಗ್ಗೆ ಹೊತ್ತಾದ್ರೆ ಯಾವ 3 ಹೊತ್ತು ಆ ಶಾಸ್ತ್ರ ಪಾಸ್ತ್ರ ಹೇಳೋದ್ನೆಲ್ಲ ಯಾಕೆ ಸುಮ್ಮನೆ ಜನಗಳ ತಲೆ ತಿಂತಿದ್ದಾರಲ್ಲ, ಇಂಥ ಮಕ್ಕಳಿಗೆ ಒಂದಷ್ಟು ಉಪಯೋಗ ಆಗಲಿ ಹಳ್ಳಿಗಾಡನ ಮಕ್ಕಳ ಅಲ್ವಾ. ಈ ಫೋನ್ಲಿ ನೆಟ್ಟು ಪಟ್ಟು ಅದೇನಂತಾರಲ್ಲ ಅವೆಲ್ಲ ಸಿಗೋದಿಲ್ಲ, ಇದಾರೆ ಎಲ್ಲರಿಗೂ ಸಿಗ್ತದೆ. ಒಂದ್ಗಳಿಗೆ ನೋಡ್ಕೊ ಪಾಠ ಪ್ರವಚನ ಕಲ್ತ್ಕೊತಾವ, ನಿಮಗೂ ಧರ್ಮ ಬತ್ತ ಅಂತಂದೆಲ್ಲ ಮಾಡ್ಕೊಡಪ್ಪ. ಈ ತಾಟಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅವಾಗ
0: ನೋಡಿ. ಒಂದು ಎರಡು ಮೂರು ನಿಮಿಷದ ವಿಡಿಯೋದಲ್ಲಿ ಎಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ ಅಂತ. ನಿಮ್ ಭಾಷೆ ಕೇಳಿದ್ರೆ ನಂಗೆ ಈ ಚಾಮರಾಜನಗರದ ಸೀಮೆ ಭಾಷೆ ಕೇಳ್ದಂಗೆ. ಈ ಭಾಷೆನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ
1: ಅಂದ್ರೆ, ಈಗ ಹಿಂಗ್ ಮಾತಾಡ್ತಾ ಇದೀನಲ್ಲ, ಇದು ಹಿಂಗ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದೀನಿ, ಆದ್ರೆ ಹಂಗ್ ಮಾತಾಡ್ತೀನಲ್ಲ ಅದು ಒಳಗೆ ಇರೋ ಬಾತೆ ಭಾಷೆ. ಅದು ಅದು ಇನ್ ಬಿಲ್ಟ್, ಇದು ಔಟ್ ಬಿಲ್ಟ್ ಅಷ್ಟೇ. ಇದನ್ನ ಈಗ ತೀರಾ ಕ್ಲೋಸ್ ಆಗಿರೋ ಜೊತೆ ಮಾತಾಡೋಕೆ ಹೋದ್ರೆ ಅದೇ ಬಂದ್ಬಿಡ್ತದೆ ನಮ್ಗೆ, ಯಾಕಂದ್ರೆ ನಮ್ಮ ಅದು ತಾಯಿ ಭಾಷೆ, ಅದೇ ಭಾಷೆ ಅಂತೀವಲ್ಲ. ಭಾಷೆ ಕನ್ನಡವೇ, ಎಲ್ಲ ಕನ್ನಡವೇ, ಆದ್ರೆ ನಮ್ಮ ಶೈಲಿ, ನಮ್ಮ ಸ್ಥಳೀಯ ಶೈಲಿ, ನಮ್ಮ ಏನು ಅಣ್ಣವ್ರು ಅಂತಿದ್ರು ನಮ್ಮ ಕಾಡ್ನವ್ರು ಅಂತ, ಹಂಗೆ ನಮ್ಮ ಕಾಡ್ನವ್ರದ್ದು ಒಂದು ಸ್ಥಳೀಯ ಶೈಲಿ ಅದು. ಅದು ಒಳಗಡೆ ಇರೋದು ಈಗ ಹುಟ್ಟದಾಗ್ಲಿಂದನೂ ಅಪ್ಪ ಅಜ್ಜಿ ತಾತ ಎಲ್ಲ ಅದನ್ನೇ ಮಾತಾಡ್ಕೊ ಬಂದ್ರಿಂದ ಅದೇ ಅದು ಒಳಗಡೆ ಇರೋದು. ಇದು ನಾವು ಸ್ವಲ್ಪ ಓದಿಗಿದಿ ಇದಾದ್ಮೇಲೆ ಈಗಲೂ ನಮ್ಮ ಅಪ್ಪ ಎಲ್ಲ ಮಾತಾಡ್ದು ಹಿಂಗೆ. ಈಗಲೂ ನಾವು ಹೋದ್ರೆ ಇದೆಲ್ಲಿಗೆ ಹೋಗಿದ್ದು, ಎಷ್ಟೊತ್ತಾಯ್ತು, ಇಷ್ಟೊತ್ತು ಗಂಟೆ ಸ್ಕೂಲ್ ಅದು ಏನಪ್ಪ ಮಾಡ್ತಿದ್ದೀನಿ ನೀನು, ಬಂದು ಇಟ್ಕೊಂಡು ಹೋಗಿ ಮಾಡದ್ದೆ ಅಂತಾರೆ ಈ ಒನ್ ಟು ಡೇ. ಅದು ನಮ್ ಅದೇ ಅದೇನು ಅದ್ರಲ್ಲೇನು ಕೀಳು ಮೇಲು ಅನ್ನೋದೇನಿಲ್ಲ, ನಮ್ಮ ಹಳ್ಳಿತನ, ನಮ್ಮತನ, ನಾವೆಲ್ಲೋದ್ರೂ ನಮ್ಮತನ ಬಿಡಬಾರ್ದು. ಅದು ಇದು ಒಂಥರ ರೀಚ್ ಆಯ್ತು, ಹೊಸತನ ಪ್ರಯೋಗ ಮಾಡಿದೆ, ಪ್ರಯೋಗ ಸಕ್ಸಸ್ ಆಯ್ತು, ಸಕ್ಸಸ್ ಆದ್ಮೇಲೆ ಇದನ್ನೇ ಕಂಟಿನ್ಯೂ ಮಾಡಿದೆ ಅಷ್ಟೇ.
0: ನೋಡಿ, ನೀವು ಈ ಆಡು ಭಾಷೆ ಅಥವಾ ನಮ್ಮ ಭಾಷೆಯಲ್ಲಿ ಮಾತಾಡಿದ್ದಕ್ಕೆ ನೀವು ಅಷ್ಟೂ ಜನರನ್ನ ರೀಚ್ ಆಯ್ತು, ಮಿನಿಸ್ಟರ್ ಬಂದು ನಿಮ್ನ ಒಂದು ಮಾತಾಡ್ಸಿದ್ರು, ಬೆಂಬಲ ಸೂಚಿಸಿದ್ರು. ಹಾಗಾದ್ರೆ ನಾನು ನಿಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೆ, ಪ್ರತಿಯೊಂದು ವಿಡಿಯೋದಲ್ಲೂ ಯಾವ್ದಾದ್ರು ಒಂದು ಸಾಮಾಜಿಕ ಕಳಕಳಿ ಅನ್ನೋದು ಇದ್ದೇ ಇರ್ತದೆ, ಈ ಥರನೇ ಯಾಕೆ ಮಾಡಬೇಕು ಅಂತ ನಿಮ್ಗನ್ಸ್ತು?
1: ಇಲ್ಲ, ಅದು ಈಗ ನಾನು ಟೀಚರ್ ಶಿಕ್ಷಕಲ್ಲ, ಈ ಬೇರೆದೆಲ್ಲಾನು ಇನ್ನೊಂದು ಮತ್ತೊಂದು ಮುಗಿದೊಂದು ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಜನ ಇಷ್ಟಪಟ್ಟದ್ದು ಏನಾದರೂ ಇವ್ರ ವಿಡಿಯೋದಲ್ಲಿ ಒಂದು ಸಂದೇಶ ಇರುತ್ತೆ. ಈಗ 30 ಸೆಕೆಂಡು 10 ಸೆಕೆಂಡು ಒಂದು ವಿಡಿಯೋ ನೋಡೋದಿಲ್ಲ ಇವಾಗ ಸುಲಭವಾಗಿ. ನಂದು 14 ನಿಮಿಷ 15 ನಿಮಿಷ ಲಾಂಗ್ ಲಾಂಗ್ ವಿಡಿಯೋ ಮಾಡಿದ್ದೀನಿ, 14-15 ನಿಮಿಷ ಇರೋ ವಿಡಿಯೋಗಳನ್ನ ಮಿಲಿಯನ್ ವ್ಯೂಸ್ಗಳಾಗೈತೆ ಆ ವಿಡಿಯೋಗಳು. ಅಷ್ಟೊತ್ತು ನೋಡ್ತಾರೆ ಅಂದರೆ ಇವ್ರಿಗೆ ಏನೋ ಒಂದು ಕಂಟೆಂಟ್ ಇರ್ತದೆ, ಏನೋ ಒಂದು ಹೇಳ್ತಾರೆ, ಏನೋ ಒಂದು ವಿಚಾರ ಐತೆ, ಎಲ್ಲ ಕೂತ್ಕೊಂಡು ನೋಡ್ಬೋದು. ಆಮೇಲೆ ನೀವು ಅಂತೀರಾ ನನ್ನ ವಿಡಿಯೋ ಒಂದು 10 ನಿಮಿಷದ ಒಂದು ವಿಡಿಯೋ ಮಾಡಿದ್ರೆ ಅದು 1 ನಿಮಿಷ ಆಯ್ತಿದ್ದಂಗಲೇ ಶೇರ್ ಮಾಡ್ಬಿಟ್ಟಿರ್ತಾರೆ, 100% ಕಾನ್ಫಿಡೆಂಟ್ ಅವ್ರಿಗೆ ಇವ್ರ ವಿಡಿಯೋ ಏನು ರಾಂಗ್ ಮೆಸೇಜ್ ಇರೋದಿಲ್ಲ ಅಂತ. ಇನ್ನು ಅಂದ್ರೆ ಫಸ್ಟ್ ಶೇರ್ ಮಾಡ್ಬಿಡ್ಬೇಕು, ಆಮೇಲೆ ನೋಡೋ ನಿಧಾನಕ್ಕೆ ಅಂದ್ರೆ ಅಷ್ಟೊಂದು ಭರವಸೆ ಇಟ್ಕೊಂಡವ್ರೆ. ಅದಕ್ಕೆ ತಕ್ಕಂಗೆ ಕಂಟೆಂಟ್ ಬಿಟ್ಟು ಏನೇನು ಮಾಡೋದಿಲ್ಲ.
0: ಇದು ಎಲ್ಲಾ ತರದವರು ನೋಡುವಂತ ವಿಡಿಯೋ, ಎಷ್ಟು ವಿಚಾರಗಳು, ಅಜ್ಜಿರಾಗಿರ್ಬೋದು, ಎಲ್ರಿಗೂ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದೊಂದು, ನಾವು ನೋಡದಲ್ದೆ ಪಕ್ಕದವ್ರಿಗೆ ಇವ್ರು ಮಾಡಿದ್ದಾರೆ ನರಸೀಪುರದವ್ರು ಮೇಷ್ಟ್ರು ಅಂತ ಹೇಳೋದು. ಹಾಗೆ ನೀವು ಈ ರೈತರ ಬಗ್ಗೆ ಮಾಡ್ತೀರಾ, ಇನ್ನೊಂದು ಹೆಣ್ಮಕ್ಳ ಶಿಕ್ಷಣದ ಬಗ್ಗೆ ಮಾಡ್ತೀರಾ, ಫ್ರೀ ಬಸ್ ಮಾಡಿದೀರಾ, ಈಗ ನಮ್ಗೆ ಪ್ರಚಲಿತದಲ್ಲಿ ಅದೊಂದು ಇದೆ ಸರ್, ಅದೊಂದು ನಾನು ಕೇಳ್ಬೋದು.
1: ಖಂಡಿತ ಮೇಡಮ್, ಇಲ್ಲ ಅದು ಏನಾಯ್ತು ಅಂದ್ರೆ, ಒಂದು 2 ತಿಂಗಳಿಂದ ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ನಾನು ಸಾಮಾನ್ಯ, ಮಹದೇಶ್ವರನ ಬೆಟ್ಟಕ್ಕೆ ಆ ಕಡೆ ಹೋಗ್ತೀವಿ, ಫ್ರೀ ಇದಾಗಿ ಈ ಕಡೆ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟಕ್ಕೆ ಬಂದೆ, ಬಂದಾಗ ಆ ಬಸ್ಸಲ್ಲಿ ರಶ್ ಇದ್ದು ನೋಡ್ಬಿಟ್ಟು ನಾನೇ ವಿಡಿಯೋ ಮಾಡಿರೋದು, ಅದು ವಿಡಿಯೋನು ಹಾಕಿದ್ದೀನಿ ಫೇಸ್ಬುಕ್ಕಲ್ಲೆಲ್ಲ. ನನಗೆ ಒಂದು ಶಾಕ್ ಆಗೋಯ್ತು ಅವಾಗ, ಆಷಾಢ ಮಾಸ, ಏನು ಜನ ಹೆಂಗಾದ್ರೂ ಇದ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ, ಯಾಕಂದ್ರೆ ಪ್ರಾಣ ಬಹಳ ಮುಖ್ಯ. ಒಂದು ಬಸ್ಸು ಬಂದು ಯೂ ಟರ್ನ್, ಚಾಮುಂಡಿ ಬೆಟ್ಟದಲ್ಲಿ ನೋಡಿರ್ಬೇಕಲ್ಲ, ಒಂದು ಬಸ್ಸು ಬಂದು ಯೂ ಟರ್ನ್ ತಗೊಳ್ಳೋರಿಗೆ ದಡ ಅಂತ ಕಂಕ್ಳಲ್ಲಿ ಮಕ್ಕಳು, ಚಿಕ್ಕ ಚಿಕ್ಕ ಪಾಪುಗಳು. ಆಮೇಲೆ ಬಸ್ಸು ಎಷ್ಟು ಸೀಟ್ ಕೆಪಾಸಿಟಿ, 58, ಆಚೆಗೆ ಒಂದು 50 ಹಾಕಿ, ಯಾಕಂದ್ರೆ ನಮ್ಮ ನರಸೀಪುರದವ್ರಿಗೆ ನಮ್ಮ ಪ್ರೈವೇಟ್ ಬಸ್ ಓಡಾಡಿ ರೂಢಿ ಆಗ್ಬಿಟ್ಟಿದೆ, 100 ಜನ ಕಡಿಮೆ ನಾವು ಬಸ್ ಹತ್ತಲ್ಲ, 100 ಇರಲಿ, ಇಲ್ಲಿ ಆಚೆಗೆ ಇನ್ನೊಂದು 50-60, 160-170 ಜನ. ಪಾಪ ಕಂಡಕ್ಟರ್ ಕತೆ ಏನು, ಡ್ರೈವರ್ ಕತೆ ಏನು, ಅದನ್ನು ಯೋಚನೆ ಮಾಡಬೇಕು. ಚಿಕ್ಕ ಚಿಕ್ಕ ಮಕ್ಕಳನ್ನ ಒಳಗಡೆ ಸೇರ್ಕೊಂಡು ಇವ್ರು ಆಡ್ತಂಗೆ, ಏನಂದ್ರೆ ಇನ್ನು ಬಸ್ಸೇ ಬರೋದಿಲ್ವೇನೋ, ಇನ್ನು ಆಗೋದೇ ಇಲ್ವೇನೋ. ಆಮೇಲೆ ಎಷ್ಟು ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಬರೋಕೆ 8 ಕಿಲೋಮೀಟರ್ ಅಷ್ಟೇ ಇರೋದು, 5-6 ನಿಮಿಷ ಜರ್ನಿ. ನಿಂತ್ಕೊಂಬಿಟ್ರು ನಿಧಾನಕ್ಕೆ ಹೋಗಿ ಹತ್ತಿದ್ರು ಆಯ್ತದಲ್ವಾ, ಅವ್ರು ಸೀಟೇ ಸಿಗಬೇಕು ಅನ್ನೋ ಬರದಲ್ಲಿ ಇವ್ರು ಓಡ್ತಾರಲ್ಲ, ಆ ಸಂದರ್ಭದಲ್ಲಿ ಸೀರೆ ಒಂದು ಸ್ವಲ್ಪ ಸ್ಲಿಪ್ ಆಗೋದ್ರೆ ಕಂಕ್ಳಲ್ಲಿ ಮಕ್ಕಳು ಬೇರೆ ತತ್ಕೊಂಡಿರ್ತಾರೆ, ಏನಾದರೂ ಬಿದ್ದುಬಿಟ್ರೆ ಪಾಪ ಡ್ರೈವರ್ಗೂ ಕಾಣೋದಿಲ್ಲ ಮುಂದೆ, ಇವರು ಜನಜಂಗುಳಿಲ್ಲೇ ಗಾಡಿ ಓಡಿಸ್ಬೇಕು ಅವ್ರು, ಎಲ್ಲಿ ಸಿಗಾಕೋಬಿಟ್ರೆ ಏನು, ಆ ತೇರ್ನಡಿಲಿ ಸಿಗಾಕಂದು ನಿಂಬೆಣ್ಣಾಗ ಹೋಗ್ತಾರೆ ಅಲ್ವಾ. ಆ ಉದ್ದೇಶ ಇಟ್ಕೊಂಡು ನಾನು ಅದನ್ನ ಒಂದು ವಿಡಿಯೋ ಮಾಡಿದೆ. ಏ ಮೆಲ್ಗ ಮೆಲ್ಗ ಮೆಲ್ಗಕ್ಕವೋ ಮೆಲ್ಗ, ಅಯ್ಯೋಯ್ಯೋ ಇದು ಯಾಕೆ ಮಾಡೋದವ ನೀವು, ಯಮ್ಕ ಈ ಮಟ್ಕ, ಹಿಂದು ನೋಡಲ್ಲ ಮುಂದೆ ನೋಡಲ್ಲ, ಮುಂದಕ್ಕೆ ಬಸ್ಸೇ ಇಲ್ವೇನೋ, ಬಸ್ನೇ ಕಂಡಿಲ್ವೇನೋ ಅಂತ ಹೋಯ್ತಿದಾರೆ ನೀವು. ಹಾಂ, ಸರ್ಕಾರ ಒಂದು ಒಳ್ಳೆ ಯೋಜನೆ ಮಾಡುತ್ತೆ ಅಲ್ವಾ, ಯಾವುದೇ ಸರ್ಕಾರ ಮಾಡಿದ್ರು ಒಂದು ಒಳ್ಳೆ ಯೋಜನೆಗಳು ಮಾಡಿರ್ತಾವ, ಸರ್ಕಾರದ ಯೋಜನೆಗಳಿಗ ನಾವು ಸದ್ಬಳಕೆ ಮಾಡ್ಕೊಂಡ್ರೆ ಅವು ಯಶಸ್ ಕಾಣ್ತಾವ, ಇಲ್ಲ ಅಂದ್ರೆ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನಾರು ದುರಂತ ಆಗ್ಬಿಟ್ರ ನೋಡಪ್ಪ ಯೋಜನೆ ಮಾಡಿ ಜನ ಸತ್ತೋದ್ರು ಇಲ್ಲಿ ಏನಾದ್ರು ಬರಲ್ವಾ, ಇವ ಯಾರೋ ಒಬ್ರಿಗೆ ಏನೋ ಆದಾಗ ನೂರಾರು ಜನಕ್ಕೆ ಉಪಯೋಗ ಆಗೋಂತ ಯೋಜನೆಗಳು ಏನಾಗೈತವ ಹಳ್ಳೆ ಹಿಡಿದು ಬಿಡ್ತವ. ಹಂಗಾಗಿ ನೀವು ಎಲ್ಲಿಗೆ ಹೋಗಲಕ್ಕ ತಾಯಿ ಬಸ್ಸು ತಾಳ್ಮೆಯಿಂದ ನಿಧಾನಕ್ಕೆ ಒಂಚೂರು ಹೋಗಿ, ಯಾಕಂದ್ರೆ

0: ಸೀಟ್ನೇ ಕಂಡಿಲ್ವ ನೀವು? ಏನು ಸಂತ ಗಂಟು ಬಸ್ಲಿಕ್ಕೆ ಕೂತ್ಕೊಂತಾರೆ ಒಳಗೆ? ಒಂದು ಗಳಿಗೆ ಹತ್ತು ಒಂದು ಗಳಿಗೆ ಹೇಳಿ ಆಕೆ ಈ ಮಟ್ಟಕ್ಕೆ ಮಾಡ್ತಿದ್ದಾರಲ್ಲ, ಥೂ ಸರ್ ಕಾಣಲ್ಲ ಕವ ಇದು, ನಿಮ್ಮ ಕೈ ಮುಗಿತೀನಿ ಅಂಕಳಿಗೆ, ನೀವು ಸ್ವಲ್ಪ ತಳಾರ ತಾಮಸಾಗಿ ನೀವು ಪ್ರಯಾಣ ಮಾಡಿ ಅನ್ನೋ ವಿಚಾರನ ನನ್ನ ಕಣ್ಣಾರೆ ಕಂಡದನ್ನ
1: ಸೂಪರ್ ಸೂಪರ್
0: ಹೇಳಿದೆ.
1: ನೀವು ನೋಡಿದ್ದು, ನಿಮ್ಮ ಅನುಭವಕ್ಕೆ ಬಂದಿದ್ದು ಎಲ್ಲದನ್ನು ನಮ್ಮ ಜನಕ್ಕೆ ಹೇಳ್ತಾ ಇದ್ದೀರಾ. ನಾವು ನೋಡ್ತಾ ಇದೀವಿ ಜನ ಮಹಿಳೆಯರು ಹತ್ತದು ಬೀಳೋದು, ಆ ಡ್ರೈವರ್ ಸೀಟಿಂದ ಹತ್ತಲಿ ಹತ್ತಕ್ಕೆ ಟ್ರೈ ಮಾಡೋದು. ವರ್ಷ ಕೇಳ್ತಾ ಇದ್ರೆ ಈ ತರದೆಲ್ಲ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ.
0: ಖಂಡಿತ
1: ಸರ್. ಹಾಗಾದ್ರೆ ನಿಮ್ಮ ವಿಡಿಯೋ ಅಂದ್ರೆ ನಿಮ್ಮ ಈ ಹವ್ಯಾಸ ಹಾಸ್ಯಕ್ಕಾಗಿ ಶುರು ಆಯ್ತಾ, ಅಥವಾ ಇದು ನಾನೊಂದು ಸಂದೇಶ ಕೊಡಬೇಕು ಅನ್ನೋದಕ್ಕೆ ಶುರು ಮಾಡಿದ್ರೆ?
0: ಇಲ್ಲ, ಸಾಮಾನ್ಯವಾಗಿ ನಾನು ಈಗ ನಮ್ಮ ಸ್ಟೂಡೆಂಟ್ಸ್ ಮುಂದೆನೆ ಅವ್ರೆ ಅವ್ರಿಗೆ ಗೊತ್ತು, ತುಂಬಾನೇ ಸೀರಿಯಸ್ ಆಗೋದು ಬಹಳ ರೇರು. ಯಾವಾಗ್ಲೂ ನಗ್ತಾನೆ ಇರ್ತೀನಿ, ನಗಿಸ್ತಾನೆ ಇರ್ತೀನಿ, ಇದು ಒಂದು ನೇಚರು. ಬಟ್ ಸೀರಿಯಸ್ ಆದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಅವ್ರು ನೋಡಿ ಅಷ್ಟೊತ್ತಿಂದ ನನ್ನ ಮುಂದೆ ಇರೋಕೊಂಡು ಮಾತಾಡಲಿಲ್ಲ ನಿಮ್ಮ ಜೊತೆಲಿ, ಅಷ್ಟೇ ಇರ್ತೀನಿ, ಅಷ್ಟೇ ಫ್ರೆಂಡ್ಲಿ ಆಗಿರ್ತೀನಿ. ಇದು ಬೇಸಿಕ್ ಇಂದನೂ ಹಿಂಗೆ ಬೆಳೆದಿರೋದು, ಹುಟ್ಟದಾಗ್ಲಿಂದನು ನಾನಿದ್ರೆ ನಗುಗೆ ಬರಾಗಿಲ್ಲ ಅಲ್ಲಿ ಅಂತಾರೆ. ಬಹಳ ಇಷ್ಟಪಡೋ ಸ್ನೇಹಿತರಾಗ್ಬೋದು, ಇವ್ರಾಗ್ಬೋದು, ನಮ್ಮ ಕೊಲೀಗ್ಸ್ ಆಗ್ಬೋದು, ಅದು ನಗ್ಲಿಕ್ಕೆ ಅನ್ನೋದು ಒಂದು ನನ್ ಸದಾ ನಗ್ತಾನೆ ಇರ್ತೀನಿ ಯಾವಾಗ್ಲೂ. ಎಂಥ ಸಮಸ್ಯೆಗಳು ಜೀವನದಲ್ಲಿ ಅನುಭವಿಸ್ತೇ ಇರೋ ಅಷ್ಟು ಸಮಸ್ಯೆಗಳನ್ನೆಲ್ಲ ನಾನು ಪರ್ಸ್ನಲ್ ಆಗಿ ಅನುಭವಿಸ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಹೇಳದ್ದು ಹೇಳಬಾರ್ದು, ಯಾಕಂದ್ರೆ ನಗು ಮಾತ್ರ ಹಂಚ್ಕೋಬೇಕು, ದುಃಖ ಹಂಚ್ಕೋಬಾರ್ದು ಒಳಗಡೆ ಇರ್ಬೇಕಂತೆ. ಹಂಗಾಗಿ ನಗುನ್ ಮುಖಾಂತರ ಹೇಳಿದ್ರೆ ಕೇಳ್ತಾರಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು. ಆಮೇಲೆ ನಾನು ಫಸ್ಟ್ ವಿಡಿಯೋ ಮಾಡಿದಾಗ ನಾನು ನೋಡ್ಕೊಂಡು ನಾನು ನಗ್ಲಿಕ್ಕೆ ಮಾಡಿದ್ದು ಅಷ್ಟೇ. ನಾನೇ ಈ ಥರ ಮಾತಾಡಿದ್ರೆ ನನ್ಗೆ ಹೆಂಗೆ ನಗು ಬರ್ತದೆ, ನನ್ನನ್ನು ನಾನೇ ನೋಡಿದಾಗ ನಗ್ಬೋದಲ್ಲ ಅಂತ ನಾನು ನೋಡ್ಕೊಂಡು ನಾನು ನಗ್ಲಿಕ್ಕೆ ಅಂತ ಮಾಡಿದ್ದು. ಅದು ಆ ಸ್ಕೂಲಿಂದ ನಮ್ಮ ಟೀಚರ್ಸಿಂದ ನಮ್ಮ ಹೆಚ್ಚಮಿಂದ ಹೊರಗಡೆ ಬಂತು. ಸೊ ಆಮೇಲೆ ಅನ್ನಿಸ್ತು, ತಮಾಷೆಗೆ ಹೇಳಿದ್ರೆ ಜನ ಕೇಳ್ತಾರೆ, ತಮಾಷೆ ಇರಬೇಕು ಒಂದು ಯಾವುದೇ. ಈಗ ಒಂದು ಸಿನಿಮಾ ತಗೊಂಡ್ರೆ ಕಾಮಿಡಿ ಇಲ್ಲ ಅಂತಂದರೆ ಸಿನಿಮಾ ಬೋರ್ ಹೊಡಿಸ್ಬಿಡ್ತದೆ. ಆಮೇಲೆ ಅಷ್ಟು ಉದ್ದ ವಿಚಾರ ಹೇಳಬೇಕು ಅಂದರೆ ಮತ್ತೆ ತಮಾಷೆ ಇರಬೇಕು, ಏನೋ ಹೇಳ್ತಾರೆ ಅನ್ನೋದು ಇರಬೇಕು. ಜೊತೆಯಲ್ಲಿ ಒಯ್ತಾ ಒಯ್ತಾ ಪ್ರಾರಂಭದಲ್ಲಿ ತಮಾಷೆಗೆ ತಗೊಂಡೋಗಿ ಹಂಗೆ ಅವ್ರನ್ನ
1: ಹಿಡ್ಕೊಬೇಕು.
0: ಆಮೇಲೆ ಏನು ವಿಚಾರ ಐತೆ, ಗಾಂಭೀರ್ಯತೆ, ಅದನ್ನು ಕೊನೆಯಲ್ಲಿ ಮುಟ್ಟಿಸ್ಬೇಕು. ಈಗ ನಾನೇನು ಯಾವುದೇ ಬಂಡವಾಳ ಹಾಕಲ್ಲ, ಏನಿಲ್ಲ, ಮಾಮೂಲಿ ಫೋನು ಹೆಂಗಿದ್ರು ಬಳಸ್ತೀವಿ, ಒಂದು ನಾಲ್ಕು ಮಾತು ಕಳ್ಕೊಳ್ಳೋಂಥದ್ದು ಏನಿಲ್ಲ. ಪಡ್ಕೊಳ್ಳೋರು ಯಾರಾದರೂ ಒಬ್ರಿಗೆ ರೀಚ್ ಆಗಲಿ ಬಿಡಿ, ನಾನು 100 ಜನನ ಸಕ್ಸಸ್ ಮಾಡ್ತೀನಿ ಅಂತ ಯಾವತ್ತು ಅಂದ್ಕೊಳ್ಳಲ್ಲ ಮೇಡಮ್. ನನ್ನಿಂದ ಒಬ್ಬರೇ ಒಬ್ರು ಬದಲಾಗಲಿ ಸಾಕು ಅಂತ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾರೆ. ಆ ಉದ್ದೇಶ ಇಟ್ಕೊಂಡು ತಮಾಷೆಗೆ ಮಾಡಿ ಮೆಸೇಜ್ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ.
1: ಎಲ್ಲರೂ ಫೋನ್ ಯೂಸ್ ಮಾಡ್ತಾರೆ ಸರ್, ಆದ್ರೆ ಆ ಫೋನ್ ಅನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮ್ನ ನೋಡಿ ಕಲ್ತ್ಕೋಬೇಕು ಅಂತ ಅನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದು ನಾನು ಕೇಳ್ಬೋದಾ, ಈ ರಮ್ಮಿ ಆಡಿ ಆಡಿ ಅಂತ ಒಂದಷ್ಟು ವಿಡಿಯೋಸ್ ಬರ್ತಾ ಇತ್ತು, ಅದರ ಬಗ್ಗೆನು ಒಂದು ಸಂದೇಶ ಇಟ್ಕೊಂಡು ವಿಡಿಯೋ ಮಾಡಿದ್ದೀರಾ, ಅದನ್ನ ನಾನು ಅದೊಂದು ಕೇಳ್ಬೋದಾ?
0: ಖಂಡಿತ ಮೇಡಮ್. ಅದು ಏನಕ್ಕಂದ್ರೆ ಅದು ಅದ್ರ ವಿಚಾರವಾಗಿ ನಾನು ಮಾಡಿದಂಥ ವಿಡಿಯೋಗಳು ಒಂದು ರೀತಿ ನನಗೆ ಫಲ ಸಿಕ್ತು, ಫಲ ಕೊಡ್ತು. ಯಾಕಂದರೆ ಇವಾಗ ಏನು ಸಿ, ಈಗ ಒಂದಷ್ಟು ಈಗ ನನ್ನನ್ನು ಗುರುತಿಸ್ಕೊಂಡಿದ್ದೀನಿ ಅಂತ ನೀವು ಕರೆದ್ರಿ ಅಲ್ಲ, ಎಲ್ಲರೂ ನನ್ನ ಈಗ ಗುರುತಿಸ್ತಾರೆ ಅಂದರೆ ಜನ ಕೊಟ್ಟಿರೋ ಪ್ರೀತಿನೇ. ನಾನು ರಿಟರ್ನ್ ಏನಾದರೂ ಒಂದು ಕೊಡಬೇಕಾಯ್ತಪ್ಪ, ನನಗೇನೋ ಕೆಲಸ ಐತೆ, ನಿಮಗೇನೋ ಕೆಲಸ ಇಲ್ವಾ, ನೀವೊಂದು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೋ ವಿಡಿಯೋ ಮಾಡಿ, ನಿಮಗೆ ಆ್ಯಡ್ ಬರ್ತದೆ, ಆಮೇಲೆ ಅಮೌಂಟ್ ಬರ್ತದೆ. ಆದರೆ ಇವರು ಒಂದಷ್ಟು ಫೇಮಸ್ ಆದ ತಕ್ಷಣ ಏನು ಮಾಡ್ತಿದ್ರು, ಈ ರಮ್ಮಿ ಇವ್ರಿಗೆಲ್ಲ ಆ್ಯಡ್ಗೆ ಕೊಟ್ಬಿಡ್ತಿದ್ರು ಅಡ್ವರ್ಟೈಸ್ನ, ರಮ್ಮಿ ಆಡಿ ನಂಗೆ ಅಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಬಂತು, ನಿಮ್ಮನ್ನು ನಾನು ಪ್ರತಿನಿತ್ಯ ನೋಡ್ತೀನಿ, ಓ ಈಗ ನಾನು ನಾಳೆ ನೀವೆಲ್ಲ ಇದು ಆಡಿ ಅಂತಂದರೆ ನಾನು ನೋಡೋರು ಒಂದು 10 ಜನ ಆಡದೆ ಇರ್ಬೋದು, ಅವರೇ ಸರ್ ಹೇಳೋರೆ ಬಿಡು ಅಂತ ಒಬ್ಬರು ಆಡಿದ್ರು ನನ್ನಿಂದ ಒಂದು ಮನೆತನ ಆಡೋದಂಗಾಯ್ತದೆ. ಆಮೇಲೆ ನಾವು ಬಹಳ ಪ್ರಾಕ್ಟಿಕಲ್ ಆಗಿ ಹತ್ತಿರದಿಂದ ನೋಡಿದ್ದೀನಿ, ಈ ಐ ಪಿ ಎಲ್ಲು ಇವೆಲ್ಲ ಬಂದಾಗ ಬೆಟ್ಸ್ ಬೆಟ್ಟಿಂಗ್ಗಳು ಆಡ್ತಕ್ಕಂಥದ್ದು, ಈ ರಮ್ಮಿ ಜೂಜ್ಗಳು ಆನ್ಲೈನ್ರು, ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ಇಸ್ಪೇಟ್ ಆಡ್ಬೇಕು ಅಂದ್ರೆ ಎಲ್ಲೇ ಹೋದ್ರೆ ಪೊಲೀಸ್ನವ್ರು ಬರ್ತಾರೆ ಬಿದ್ದು ಆಡ್ಬಿಡ್ತಿದ್ರು, ಇದೊಂದಿತ್ತು. ಈಗ ಹಂಗಿಲ್ಲ, ಎಲ್ಲಿ ಕೂತಿದ್ರು ಮುಂದೆನೆ ಆಡ್ತಿದ್ರು, ಬಸ್ಸಲ್ಲಿ ಕೂತ್ಕೊಂಡ್ರೆ ಬಸ್ಸಲ್ಲಿ ಆಡ್ತದೆ, ಕಾರಲ್ಲಿ ಕೂತ್ಕೊಂಡು ಕಾರಲ್ಲಿ ಆಡ್ತಾರೆ, ಮನೆ ಮುಂದೆ ಕೂತ್ಕೊಂಡು ಮನೆ ಮುಂದೆ ಆಡ್ತಾರೆ, ಕಾಲೇಜಲ್ಲಿ ಕೂತ್ಕೊಂಡು ಕಾಲೇಜಲ್ಲಿ ಆಡ್ತಾರೆ, ಎಷ್ಟೊಂದು ಕುಟುಂಬಗಳು ನಾಶ ಆಯ್ತೈತೆ. ಇದು ಹೆಂಗೆ ಅಂದರೆ ಇದ್ರ ಫಲಿತಾಂಶ ಬರಬೇಕು ಅಂದರೆ ಒಂದು ಇನ್ನೊಂದಷ್ಟು ದಿನ ಟೈಮ್ ತಗೊಂತದೆ.
1: ಹೌದು, ಕರೆಕ್ಟ್.
0: ಯಾಕಂದ್ರೆ ಜೂಜಾಡಿ ಯಾರು ಗೆದ್ದಿಲ್ವಲ್ಲ ಮೇಡಮ್,
1: ಸರಿ, ಕರೆಕ್ಟ್.
0: ಮಹಾಭಾರತನೇ ಇಲ್ವ ಉದಾಹರಣೆ, ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಅಂಥದ್ರಲ್ಲಿ ಪಾಪ ಇನ್ನೂ ಅರಿವಿಲ್ಲದವರು ಏನೋ ಒಂದಷ್ಟು ಮಾಡಿ ಸಾಲ ಮಾಡಿ ಸುಮಾರು ಸೂಸೈಡ್ಗಳಾಯಿತು, ಇದೆಲ್ಲ ಆಯಿತು. ಆಮೇಲೆ ಇಂಥವರೆಲ್ಲ ಒಂದಷ್ಟು ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ರಲ್ಲ ಅನ್ನೋ ಉದ್ದೇಶದಲ್ಲಿ ನಾನೇನು ಮಾಡಿದೆ, ನಾವು ಸೆಲೆಬ್ರಿಟಿ ಆಗಿದ್ದೋ ಈಗ ನಾನೇ ಒಂದು ಸೆಲೆಬ್ರಿಟಿ ಆಗಿ ಒಂದು ಅನ್ನಂಗೆ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಅಪ್ಪ ನೀನೇನು ದುಡಿಯೋಕೆ ಹೋಗ್ಬೇಡ, ನಾನೀಗ ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ, ಇನ್ನು ನಾನು ಇನ್ನೇನು ಇಲ್ಲಪ್ಪ, ಈಗ ಮೊದ್ಲಂಗೆ ಏನು ವಿಡಿಯೋದು ಮಾಡೋದಬೇಕಾಗಿಲ್ಲ, ಈಗ ನಾನು ಬಂದು ಕೇವಲ ಫೋನಲ್ಲಿ ಆನ್ಲೈನ್ ಆಡಿ ಜೂಜ್ ಆಡಿ ರಮ್ಮಿ ಆಡಿ ಅಂತ

0: ಅಂದ್ಬಿಟ್ಟು ನಾಲ್ಕು ಅಡ್ವರ್ಟೈಸ್ ಕೊಟ್ಟರು ಸಾಕು ಕಣಪ್ಪ, ನಂಗೆ ತಿಂಗಳಿಗೆ 25-30,000 ಕೊಡೋಕ್ಕೆ ಒಂದು ರಮ್ಮಿ ಕಂಪ್ನಿಯವರು ಒಪ್ಕೊಬಿಟ್ರೆ ಕಣಪ್ಪ ಅಂತ ಮಗ ಹೇಳ್ದಂಗೆ. ಆಗ ಅಪ್ಪ ಹೇಳ್ತಾನೆ, ಇಂಥ ಮನೆಯಾಳ ಕೆಲಸ ಮಾಡೋ ಬದಲು ನೀನು ನಿನ್ನ ಮಗನಾಗಿ ನಾನು ಒಪ್ಕೊಳ್ಳೋದಕ್ಕಿಂತ ನೀನು ಇರೋದು ಬದಲು ಸತೋಗ್ಬಿಡು, ನಿನ್ನ 4 ಜನ ಗುರುತಿಸಿ ಇವತ್ತು ನಿನ್ನ ಸೆಲೆಬ್ರಿಟಿ ಅಂತ ಅಂದಮೇಲೆ ನೀ ಅದೇ ಜನರು ಬಾಯಿಗೆ ಮಣ್ಣು ಹಾಕೋಂಥ ಕೆಲಸ ಮಾಡಿದ್ರೆ ನೀ ನನ್ನ ಮಗನಾಗಿರೋಕ್ಕೆ ಲಾಯಕ್ಕಿಲ್ಲ, ನೀನು ಇರೋದ್ರ ಬದಲು ಸಾಯಿ ಅಂತ ಅಪ್ಪ ಬೈತಾನೆ. ಆವಾಗ ಅವನು ರಿಯಲೈಸ್ ಆಗೋಯ್ತದೆ, ತಪ್ಪಾಯ್ತು ಕಣಪ್ಪ, ನಾನು ಇನ್ಮೇಲೆ ಈ ಥರ ಅಡ್ವರ್ಟೈಸ್ ಕೊಡಲ್ಲ, ಈ ಥರದ್ದು ಕಂಟೆಂಟ್ ಇಟ್ಕೊಂಡು ತುಂಬ ಮಾಡಿದೆ. ಆಮೇಲೆ ಈಗ ಅದೇ ಕಂಟೆಂಟಲ್ಲಿ ಆ ಥೀಮ್ ತಗೊಂಡೆ, ಹೆಣ್ಣು ಕೊಡ್ತಾ ಇಲ್ಲ ನನ್ನ ಮಗನಿಗೆ ಅಂತ ಅಪ್ಪ ಹೇಳ್ತಾನೆ. ಅತ್ತ ಯಾಕೆ ಹೆಣ್ಣು ಕೊಡಲ್ಲ ಅಂತಂದಾಗ, ನೋಡಪ್ಪ ಎಲ್ಲರಿಗೂ ನನ್ನ ಮಗ ಹೋದ ವರ್ಷ ಜೂಜಾಡಿ 3 ಲಕ್ಷ ಸಾಲ ಮಾಡ್ಕೊಂಡಿದ್ದ, ಊರಾದ ಊರಿಗೆಲ್ಲ ಗೊತ್ತು, ಆಚೆ ವರ್ಷ 5 ಲಕ್ಷ ಸಾಲ ಮಾಡಿದ್ದ, ಒಂದು 10 ಕುಂಟ ಗದ್ದ ಮರಿ ಆ ಸಾಲ ತೀರಿಸಿದ್ದೆ, ಇದು ಊರವ್ರಿಗೆಲ್ಲ ಗೊತ್ತಾಗೋಗದೆ. ಈಗ ಯಾರು ಕೇಳಿದ್ರು ಏನಂತಾರೆ ಅಂದರೆ, ಏ ಅವ್ರ ಮಗನ ರಾಮಾಯಣ ಮಗನ್ಗೆ ರಾಮಾಯಣ ಮಗ 30 IPL GPL ರಮ್ಮಿ ಗಿಮ್ಮಿ ಆಡ್ಕೊಂಡು ಅಂತಾನೆ, ಅವ್ರಿಗೆ ಯಾರು ಹೆಣ್ಣು ಕೊಡಬೇಡ ಅಂತ ತಬ್ಬಿಸ್ಬಿಟ್ರ, ಇಂಥ ಮಗನ ನಾನು ಜನ್ಮ ಕೊಟ್ಟನಲ್ಲ ನಂದು ಒಂದು ಜನ್ಮ ಅಂತ ಅಪ್ಪ ಅಳ್ತಾ ಇರತಕ್ಕ ಥರ ಕಂಟೆಂಟ್ಗಳು ಇಟ್ಕೊಂಡು ಮಾಡಿದೆ. ಆಮೇಲೆ ಈ ರಮ್ಮಿಗೆ ಆಡ್ಕೊಡ್ತಿದ್ದವ್ರ ಬಗ್ಗೆನೂ ಸಾಕಷ್ಟು ಒಂದು ಸಣ್ಣ ಮಟ್ಟದಲ್ಲಿ ಹೋರಾಟನೇ ಅನ್ಕೊಳ್ಳಿ ಸೋಷಿಯಲ್ ಮೀಡಿಯಾದ್ರೆ ಅಂತ ಸತತ ಮಾಡ್ಕೊಂಬಂದೆ, ಅದು ಫಲ ಕೊಡ್ತು ಅನ್ಕಂತು. ಯಾಕಂದ್ರೆ ಈಗ ನೀವು ಅವಾಗ ತುಂಬ TV ಆಕ್ಟರ್ಸ್ಗಳು ಒಂದಷ್ಟು ಜನ ಇವರೆಲ್ಲ ಕೊಡ್ತಿದ್ದಾರೆಲ್ಲ ನಿಲ್ಸ್ಬಿಟ್ರು, ನನಗೆ ಒಂದು ರೀತಿ ಖುಷಿ ಆಯ್ತು. ಸಣ್ಣ ಮಟ್ಟದಲ್ಲಿ ಸಣ್ಣ ಸಣ್ಣವರು ಈಗ ನಮ್ಮಂಗೆ ಇರೋರೆಲ್ಲ ಕೊಡ್ತಿದ್ರಲ್ಲ, ಒಂದಷ್ಟು ಖುಷಿ ಕೊಡ್ತು ಅದು. ಯಾಕೆ ಸಾಕಷ್ಟು ಶೇರ್ ಮಾಡಿದ್ರು, ಲಕ್ಷಾಂತರ ಜನ ನೋಡಿದ್ರು, ಅವ್ರಿಗೆ ಒಂದು ರೀತಿ ಕರೆಕ್ಟ್ ಅಲ್ವಾ ಇದೆಲ್ಲೋ ಅನ್ನಿಸ್ತು. ಸಣ್ಣ ಪುಡ್ಗಾಸ್ನಾಸಗೆ ನಮ್ಮ ಮೇಲೆ ಜನ ಇಟ್ಟಿರೋ ಪ್ರೀತಿಗೆ ನಾವು ಮೋಸ ಮಾಡ್ದಂಗೆ ಆಯ್ತದಲ್ಲ, ನಾವು ಕಂಟೆಂಟ್ ಮಾಡಿದೆ, ಅದು ಚೆನ್ನಾಗಿ ಸಕ್ಸಸ್ ಆಯಿತು, ಒಂದು ರೀತಿ ನನಗೂ ಖುಷಿ ಆಯ್ತದು.
1: ಚೆನ್ನಾಗಿದೆ ಸರ್ ನಿಮ್ಮ ಕಂಟೆಂಟ್ ನೋಡ್ತಾ ಇದ್ರೆ, ಒಂದೊಂದು ವಿಡಿಯೋ ಏನೋ ಇದೆ ಸರ್, ಏನೋ ವಿಡಿಯೋ ಮಾಡಿದ್ದಾರೆ, ನೋಡುವ ಅಂತ ಅನ್ಸುತ್ತೆ. ಸಾಮಾಜಿಕ ಕಳಕಳಿಯನ್ನು ಕಾಣ್ಬೋದು, ರೈತರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರ ಬಗ್ಗೆನೂ ಒಂದು ಎಲ್ಲರನ್ನು ಕೂಡ ಹಾಕಿ ನೀವು ಒಂದು ಸಂದೇಶ ಕೊಡ್ತಾ ಇದ್ದೀರಿ, ಒಂದಷ್ಟು ಸಂದೇಶ ಕೊಟ್ಟಿದ್ದೀರಾ. ಹಾಗಾದರೆ ನಿಮ್ಮ ಮುಂದಿನ ಯೋಜನೆ ಏನು?
0: ಇದೇ ರೀತಿ ಒಂದಷ್ಟು ಸಾಮಾಜಿಕ ಕೆಲಸಗಳನ್ನು ಶಿಕ್ಷಕ ವೃತ್ತಿಯ ಜೊತೆಯಲ್ಲಿ ಒಂದಷ್ಟು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಯ್ತದೋ ಅಷ್ಟು ಪ್ರಯತ್ನ ಮಾಡಬೇಕು. ಜೊತೆಗೆ ಒಂದು ಕನಸು ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಅದನ್ನು ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡೋಗ್ಬೇಕು. ಯಾವ ರೀತಿನಲ್ಲ ಒಂದು ಸಣ್ಣ ಪ್ರಯತ್ನ ಮಾಡಬೇಕು, ಸಣ್ಣ. ಯಾಕಂದರೆ ಒಂದು ದೊಡ್ಡ ಕಾಡು ಉರಿದೋಗೋಕ್ಕೂ ಒಂದು ಸಣ್ಣ ಕಿಡಿನೇ ಸಾಕು, ಅದೇನು ದೊಡ್ಡದೇ ಇಡೀ ಸುತ್ತ ಏನು ಬೇಕಾಗಿಲ್ಲ. ಹಂಗೆ ಒಂದೊಂದು ಸಣ್ಣ ಸಣ್ಣ ಕಿಡಿಗಳು ಕೂಡ ಒಂದು ಕಾಲಕ್ಕೆ ಒಂದು ಒಳ್ಳೆ ಪ್ರಯತ್ನ ಒಂದು ಫಲ ಕೊಡ್ತವೆ ಅನ್ನೋದ್ರಲ್ಲಿ ಜಾಸ್ತಿ ನಂಬಿಕೆ ನನಗೆ. ಹಂಗಾಗಿ ಈ ಎಜುಕೇಷನ್ನು ಹಳ್ಳಿ ಮಕ್ಕಳು, ಯಾಕಂದರೆ ಇವತ್ತು ಶಿಕ್ಷಣ ಬಹಳ ಕುಂಠಿತ ಆಗ್ಬಿಟ್ಟಿದೆ. ಅದರಲ್ಲೂ ವಿಲೇಜ್ ಲೆವೆಲಲ್ಲಿ ನಾವು ನೋಡ್ತೀವಲ್ಲ, ಇವಾಗ ಪ್ರಾಕ್ಟಿಕಲಾಗಿ ನೋಡ್ತೀವಲ್ಲ, ಓದುವಂಥದ್ದು ಬಹಳ ಕಡಿಮೆ. ಮತ್ತೆ ಎಲ್ಲೋ ಒಂದು ಕಡೆ ಇವರು ದಾಸ್ಯದ ತನ ಇತ್ತು ಹಿಂದೆ, ಅದಕ್ಕೆಲ್ಲಿ ಸಿಗಾಕೊಂಬಿಡ್ತಾರೆ ಅನ್ನೋದು ಒಂದು ಆಲೋಚನೆ. ಮತ್ತು ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅಂತಕ್ಕಂಥದ್ದು ಇನ್ನೂ ತಿಳ್ಕೊತಿಲ್ಲ ಜನ ಅನ್ನೋದು ಒಂದು ಆಲೋಚನೆ. ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡಬೇಕು. ಮತ್ತು ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ತುಂಬಾ ಕಾಸ್ಟ್ಲಿ ಆಗ್ಬಿಡ್ತಾಯಿತ್ತೆ ಬತ್ತ ಬತ್ತ.
1: ಕರೆಕ್ಟ್.
0: ಏನೋ ದುಡಿತಾ ಇದ್ದೀವಿ ನಾವೆಲ್ಲ, ದುಡಿದ್ನೆಲ್ಲ ಲಾಸ್ಟ್ಗೆ ಎಲ್ಲಿ ಅಂದ್ರೆ ಒಂದು ಹುಷಾರು ತಪ್ಪಿದ್ರೆ ಅಲ್ಲ ಆಗ್ತೀವಿ, ಮಕ್ಕಳೋದಿಕ್ಕೆ ಇಲ್ಲ ಆಗ್ತೀವಿ, ಎರಡು ಮುಗಿಸಿದ ಮೇಲೆ ಮುಗಿದ್ದು ಬರೀ ಕೈ. ಅದೇ ಇವೆರಡು ಒಂದು ಆರೋಗ್ಯ ಆಗ್ಬೋದು, ಶಿಕ್ಷಣ ಆಗ್ಬೋದು, ನಮ್ಮ ಕೈಗೆಟಕೋ ದರದಲ್ಲಿ ಇದ್ದುಬಿಟ್ರೆ ಉತ್ತಮವಾದದ್ದು, ಆವಾಗ ಇನ್ನೊಂದು ಸುಂದರವಾದ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ಸಣ್ಣ ಪ್ರಯತ್ನ ಮಾಡವ. ಒಂದಷ್ಟು ಸರ್ಕಾರಿ ಶಾಲೆಗಳ ಬಗ್ಗೆ ಅವನ್ನ ಉಳಿಸಿ ಬೆಳೆಸಿ ಅವುಗಳನ್ನ ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಯೋಜನೆಗಳು ದೊಡ್ಡದೈತೆ, ಹೇಳೋದಕ್ಕಿಂತ ಮಾಡಿದ್ಮೇಲೆ ಹೇಳಿದ್ರೆ ಬೆಸ್ಟ್ ಅನ್ಕೊಂತೀನಿ.
1: ಓಕೆ ಸರ್, ನಿಮ್ಮ ಯೋಜನೆಗಳಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ.
0: ಥ್ಯಾಂಕ್ ಯು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
0: ಕೇಳುಗರಿಗೆ ಸಂದೇಶ, ಇದುವರೆಗೂ ನನ್ನ ಮಾತು ಕೇಳ್ತಾ ಇದ್ದೀರಾ, ಜೊತೆಯಲ್ಲಿ ಈಗ ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಕ್ಕಂಥವ್ರು ಇಷ್ಟೊಂದು ದಿನಗಳವರೆಗೆ ನೋಡಿ ಖುಷಿಪಟ್ಟಿದ್ದೀರಾ, ಸಂತೋಷ ಪಟ್ಟಿದ್ದೀರಾ, ಜೊತೆಗೊಂದಷ್ಟು ಆ ವಿಚಾರಗಳನ್ನ ಪಾಲಿಸೋ ಮಟ್ಟಿಗೆ ಮನವರಿಕೆ ಆಗಿದೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ಭಾವಿಸ್ತೀನಿ. ಸೊ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಸದಾ. ಒಂದು ಉತ್ತಮವಾದ ಸಮಾಜಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸೋ, ಯಾರೋ ಒಬ್ಬರಿಂದ ಆಗೋದಿಲ್ಲ, ಅದಿಲ್ಲ, ಸರ್ವರ ಒಂದು ಸಹಭಾಗಿತ್ವದಿಂದ ಸಾಧ್ಯ ಅನ್ನೋ ಹೇಳ್ತಾ ಈ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ 91.2 ನೀವು ಇಲ್ಲಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇದುವರೆಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಮೇಡಮ್.
1: ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಸ್ಥಳೀಯ ಭಾಷೆಯ ಮೂಲಕ ಜನರ ಮನಗೆದ್ದ ಪ್ರೀತಿಯ ಶಿಕ್ಷಕರಾದ ಟಿ ನರಸೀಪುರದ ಜಯಪ್ಪರವರು. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆತ್ಮೀಯವಾದ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ನಮಸ್ಕಾರ ಸರ್. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆಯ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಜೀವನ ಪಾಠಶಾಲೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

0: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ. ಇದು ನಿಮ್ಮ ಸತ್ವಧ್ವನಿ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಈ ಸರಣಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ವಿಚಾರದಲ್ಲಿ ಇರುವ ಭಯ, ಆತಂಕ ಮತ್ತು ಗೊಂದಲಗಳನ್ನು ನಿವಾರಿಸಿ ಪ್ರತಿಯೊಬ್ಬರೂ ಉತ್ತೀರ್ಣರಾಗುವ ಹಾಗೂ ಉನ್ನತ ಶ್ರೇಣಿ ಪಡೆಯುವ ಉದ್ದೇಶದಿಂದ ಆರಂಭವಾಗಿರುವ ಈ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತನಾಡಲಿದ್ದೀವಿ ಎಸ್ಎಸ್ಎಲ್ಸಿ ಪಠ್ಯಪುಸ್ತಕಗಳಲ್ಲಿ ಒಂದಾದ ವಿಜ್ಞಾನ ವಿಷಯ ಕುರಿತು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರುತ್ತಾರೆ. 2026 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಜ್ಞಾನ ವಿಷಯ ಕುರಿತು, ಅದರ ಪೂರ್ವ ಸಿದ್ಧತೆ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯ ವಿಜ್ಞಾನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಅಂಕ ಪಡೆಯಲು ಅಥವಾ ಫಲಿತಾಂಶವನ್ನು ಪಡೆಯಲು ಯಾವುದೇ ಪ್ರಶ್ನೆಗಳು ಅಥವಾ ಅನುಮಾನಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ತಜ್ಞ ಶಿಕ್ಷಕರ ಜೊತೆ ಮಾತನಾಡಬಹುದು. ಆದರೆ ಮೊದಲ ಅರ್ಧ ಗಂಟೆ ಶಿಕ್ಷಕರು ಕೊಡುವ ಸಲಹೆಗಳನ್ನು ಆಲಿಸಿ ನಂತರ ಅರ್ಧ ಗಂಟೆಗಳ ಕಾಲ ತಮ್ಮ ಪ್ರಶ್ನೆಗಳು ಅಥವಾ ಸಂದೇಹಗಳು ಇದ್ದಲ್ಲಿ ಕೇಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8926725912. ಮತ್ತೊಂದು ದೂರವಾಣಿ ಸಂಖ್ಯೆ 0821254563. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದ ಸರ್.
1: ಬಹಳ ಸಂತೋಷ ಆಗುತ್ತೆ ತಾವಿಬ್ಬರು ಬಿಡು ಮಾಡಿಕೊಂಡು ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದಿದ್ದೀರಿ. ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಆಯಾಯ ಶಿಕ್ಷಕರು ಪಾಠ ಮಾಡೇ ಮಾಡ್ತಾರೆ. ಎಲ್ಲ ಶಿಕ್ಷಕರು ಚೆನ್ನಾಗಿಯೇ ಪಾಠ ಮಾಡ್ತಾರೆ. ಆದರೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರ ಕೊರತೆ ಇರ್ಬೋದು, ಅಥವಾ ಮಕ್ಕಳಿಗೆ ಇನ್ನೊಬ್ಬರ ಮಾತಿನಲ್ಲಿ ಕೇಳುವಾಗ ಬೇರೆ ಆಕರ್ಷಣೆ ಕೂಡ ಇರಬಹುದು. ಎಲ್ಲವನ್ನ ನೀಗಿಸಿ ಒಟ್ಟಾರೆ ತಮ್ಮ ಫಲಿತಾಂಶದಲ್ಲಿ ಹೆಚ್ಚಿಸುವಂಥದ್ದು ಅಥವಾ ತಮ್ಮ ಶ್ರೇಣಿಯಲ್ಲಿ ಉನ್ನತ ಅಂಕಗಳನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಹಲವು ಪ್ರಯತ್ನಗಳಲ್ಲಿ ಒಂದು ಈ ಒಂದು ರೇಡಿಯೋ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಬಿಡುವು ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ ಸರ್.
2: ಧನ್ಯವಾದಗಳು ಸರ್.
1: ಸರ್, ಕಳೆದ ವರ್ಷ ಅದರ ಹಿಂದಿನ ವರ್ಷ ಕೂಡ ಈ ಸರಣಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆದರೆ ಆ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ಕೆಲವು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೇಳೋದಾದರೆ ಈ ವರ್ಷ ಪರೀಕ್ಷೆ ವಿಧಾನದಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳನ್ನು ಹಂಚಿಕೊಳ್ಬಹುದಾ ಬಸವರಾಜ್ ಸರ್?
3: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ ಅಂದರೆ 25ನೇ ವರ್ಷದ ಪರೀಕ್ಷೆ ತನಕ ಟೀಮ್ ವೈಸ್ ಅಂಕಗಳ ಹಂಚಿಕೆ ಆಗಿತ್ತು. ಈಗ ಒಟ್ಟಾರೆ ರಸಾಯನಶಾಸ್ತ್ರ ಅಂದರೆ ಒಂದೇ ಥೀಮ್ ಅಡಿಯಲ್ಲಿ 25 ಅಂಕಗಳನ್ನು ನೀಡ್ತಾ ಇದ್ರು. ಫಿಸಿಕ್ಸಲ್ಲಿ ಎರಡು ಭಾಗ ಮಾಡಿ ಎರಡು ಥೀಮ್ಗೋಸ್ಕರ ಎರಡೆರಡು ಅಂಕಗಳನ್ನು ನಿಗದಿ ಮಾಡಿದರು. ಈ ವರ್ಷ ವಿಶೇಷವಾಗಿ ಹೇಳಬೇಕಂತಂದರೆ ಪ್ರತಿ ಪಾಠಕ್ಕೂ ಕೂಡ ಅದರದೇ ಆದಂತಹ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದ್ದರಿಂದ ಈಗಾಗಲೇ ಬಿಟ್ಟಿರುವಂತಹ ನೀಲನಕಾಶೆ ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ಪ್ರತಿ ಚಾಪ್ಟರ್ಗೂ ಇಂತಷ್ಟೇ ಅಂಕಗಳು ಅಂತಿದೆ, ಅಂತಷ್ಟೇ ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಇದು ವಿಶೇಷವಾಗಿ ಆಗಿರ್ತಕ್ಕಂಥದ್ದು ಈ ವರ್ಷ.
1: ಎಸ್ ಸರ್, ಹರ್ಷ ಸರ್
2: ಹೇಳಿ ಸರ್.
1: ಈ ವರ್ಷದಲ್ಲಿ ಮಕ್ಕಳು ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಗರಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಈ ವರ್ಷ ಏನಾದರೂ ಕನಿಷ್ಠ ಅಂಕಗಳು ಏನು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಏನಾದರೂ ವ್ಯತ್ಯಾಸಗಳಾಗಿದೆಯಾ?
2: ಹೌದು, ತುಂಬ ಬದಲಾವಣೆಯನ್ನು ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಮುಂಚೆ ಏನಿತ್ತು ಅಂತಂದರೆ ಎರಡು ರೀತಿಯಾದಂತಹ ಅಂಕಗಳನ್ನು ನಾವು ಪಡ್ಕೊಳ್ತೀವಿ. ಒಂದು ಆಂತರಿಕ ಅಂಕಗಳು ಅಂತ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಇನ್ನು ಉಳಿದಿದ್ದು 80 ಅಂಕಗಳಿಗೆ ಉತ್ತರಗಳನ್ನು ಬರೆದು ಅದರಲ್ಲಿ ಇಷ್ಟು ಅಂಕಗಳನ್ನು ಪಡ್ಕೊಳ್ಳುವಂತಹದ್ದು ಇರುತ್ತೆ. ಇದರಲ್ಲಿ ಮುಂಚೆ ಹೇಗಿತ್ತು ಅಂತಂದ್ರೆ ಕನಿಷ್ಠ 80 ಅಂಕಗಳಿಗೆ 28 ಅಂಕಗಳನ್ನು ಪಡಿಲೇಬೇಕಿತ್ತು. ಅದಲ್ಲದೆ ಇಂಟರ್ನಲ್ ಚಾಯ್ಸ್ ಸೇರಿ ಒಟ್ಟು 35 ಅಂಕಗಳ ಗಡಿಯನ್ನು ದಾಟಬೇಕಿತ್ತು. ಆದರೆ ಈಗ ಆ ರೀತಿ ಆಗಿಲ್ಲ, 100 ಈಗ 33 ಅಂಕಗಳನ್ನ ಪಡ್ಕೊಂಡ್ರೆ ಆ ವಿದ್ಯಾರ್ಥಿ ಉತ್ತೀರ್ಣ ಅಂತ ಘೋಷಿಸಲಾಗುತ್ತೆ.
1: ಎರಡನ್ನು ಸೇರಿ
2: ಎಕ್ಸ್ಟರ್ನಲ್ ಇಂಟರ್ನಲ್ ಇಲ್ಲ, ಮೊದಲು ಅದನ್ನೇ ಹೇಳಿದ್ದು. ಮೊದಲಾದ್ರೆ ಎಕ್ಸ್ಟರ್ನಲ್ ಅಂತ ಅಂದ್ರೆ 80 ಅಂಕಗಳಿಗೆ ಬರೀತಿದ್ರಲ್ಲ ಅದರಲ್ಲಿ ಕನಿಷ್ಠ 28 ಅಂಕಗಳನ್ನ ಗಳಿಸಲೇಬೇಕಿತ್ತು. ಆದ್ರೆ ಈಗ ಆ ರೀತಿ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇಲ್ಲ, ಎರಡನ್ನೂ ಸೇರಿ ಶಾಲೆಯಲ್ಲಿ ಪಡೆಯುವಂತಹ ಆಂತರಿಕ ಅಂಕಗಳು ಅಂದ್ರೆ ಇಂಟರ್ನಲ್ ಚಾಯ್ಸ್ ಮಾರ್ಕ್ಸ್ ಏನಿರುತ್ತೆ ಅದಕ್ಕೆ ಮತ್ತೆ ಎಕ್ಸ್ಟರ್ನಲ್ ಎರಡೂ ಸೇರಿ 33 ಅಂಕಗಳನ್ನ ಪಡ್ಕೊಂಡ್ರೆ ಆತನನ್ನ ಉತ್ತೀರ್ಣನಾಗಿರುವಂತಹ ವಿದ್ಯಾರ್ಥಿ ಅಂತ ನಾವು ಘೋಷಿಸಬಹುದು. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ
1: ಆಗಿದೆ. ಬಸವರಾಜ್ ಸರ್, ಸರ್ ಈಗ ಏನಾದ್ರು ಪಠ್ಯವಾರು ಅಂಕಗಳ ಹಂಚಿಕೆಯಲ್ಲಿ ಬದಲಾವಣೆ ಇದೆಯಾ? ಹೇಗೆ?
3: ಈಗಾಗಲೇ ಹೇಳಿದಾಗೆ ಥೀಮ್ ವೈಸ್ ಅಂಕಗಳ ಹಂಚಿಕೆ ಇತ್ತು ಮೊದಲು, ಈಗ ಪಠ್ಯವಾರು ಅಂಕಗಳ ಹಂಚಿಕೆ ಆಗಿದೆ. ಹರ್ಷ ಸರ್ ಒಂದ್ಸಾರಿ ಹೇಳಿದ್ರಲ್ಲ, ಈಗ 33 ಅಂತೇಳಿ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು, ನಮ್ಮ 33 ಇಂಟರ್ನಲ್ ಇರೋದೇ ಬರೀ 20. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಬಗ್ಗೆ ನಾವು ಹೆಚ್ಚು ಅದಕ್ಕೂ ಆದ್ಯತೆಯನ್ನು ಕೊಡಬೇಕು. ಅದರ ಜೊತೆಗೆ ಈ ಪಠ್ಯವಾರು ಅಂಕಗಳು ಹಂಚಿಕೆ ಆಗಿದೆ. ಈಗ ಉದಾಹರಣೆಗೆ ರಸಾಯನಶಾಸ್ತ್ರದಲ್ಲಿ ಒಟ್ಟಾರೆ 25 ಇತ್ತು, ಅದರಲ್ಲಿ ಯಾವ ಚಾಪ್ಟರ್ಗೆ ಎಷ್ಟು ಬರುತ್ತೆ ಅಂತೇಳಿ ನಾವು ಗೆಸ್ ಮಾಡುವಂಗಿರ್ಲಿಲ್ಲ ಮೊದಲು. ಈಗೇನಾಗಿದೆ, ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಇದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತೇಳಿ 4 ಅಂಕ ನಿಗದಿಯಾಗಿದೆ. 4 ಅಂಕಕ್ಕೆ ಬರಲೇಬೇಕು, ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ. ಆಮ್ಲ ಪ್ರತ್ಯಾಮ್ಲಗಳು ಅಂತಿದೆ, ಅದಕ್ಕೆ 6 ಅಂಕಗಳು ನಿಗದಿಯಾಗಿದೆ, 6 ಅಂಕಗಳು ಕೇಳಲೇಬೇಕು. ಅದೇ ರೀತಿ ಲೋಹಗಳು ಇದೆ, ಅದಕ್ಕೆ 7 ಅಂಕ ಇದೆ, 7 ಅಂಕಕ್ಕೆ ಕೇಳಲೇಬೇಕು. ಕಾರ್ಬನ್ ಮತ್ತು ಅದರ ಸಂಯುಕ್ತ ಇದೆ, 8 ಅಂಕ ಇದೆ, 8 ಅಂಕಕ್ಕೆ ಕೇಳಲೇಬೇಕು. ಇದಲ್ಲದೆ ಆಲ್ರೆಡಿ ನಮಗೆ ನೀಲನಕಾಶೆ ಏನ್ ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ, ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನೋ ಪಾಠದಲ್ಲಿ 4 ಅಂಕ ಇದ್ರೂ 1 ಮಾರ್ಕ್ಸ್ ದೇ ಕ್ವಶನ್, 1 3 ಅಂಕಕ್ಕೆ 1 ಕ್ವಶನ್, ಅದು ಫಿಕ್ಸ್, ಅದರಲ್ಲೂ ಚೇಂಜಸ್ ಇಲ್ಲ. 1 ಮಾರ್ಕ್ಸ್ ಅಲ್ಲಿ ಮಾತ್ರ ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ ಇರ್ಬೋದು ಡೈರೆಕ್ಟ್. ಅದು ಬಿಟ್ರೆ 3 ಅಂಕದ್ದು ಅಂದ್ರೆ 3 ಅಂಕದ್ದು ನಿಗದಿಯಾಗಿದೆ ಈಗ ಆಲ್ರೆಡಿ. ಅದಕ್ಕೋಸ್ಕರ ಅವರು ಯಾವ್ಯಾವ ಕ್ವಶನ್ ಅಂತೇಳಿ ಈ 3 ಅಂಕದ ಕ್ವಶನ್ ಹೇಗೆ ಓದ್ಬೇಕು ಅಂತ ಕೂಡ ನಾವು ಇದು ಮಾಡಬಹುದು. ಅದೇ ತರ ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಪಾಠಕ್ಕೆ 8 ಅಂಕ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಿದೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಅಂಕ ಇದೆ, ಔಡು ಆರ್ಗನಿಸಮ್ ರೀಪ್ರೊಡ್ಯೂಸ್ ಅಂತ ಇದೆ, ಸಂತಾನೋತ್ಪತ್ತಿ ಪಠ್ಯಕ್ಕೆ ಸಂಬಂಧಪಟ್ಟಂಗೆ 7 ಅಂಕ ಇದೆ, ಅನುವಂಶೀಯತೆ ಹೆರಿಡಿಟಿ ಚಾಪ್ಟರ್ಗೆ 4 ಅಂಕ ಇದೆ, ಅವರ್ ಎನ್ವೈರನ್ಮೆಂಟ್ ನಮ್ಮ ಪರಿಸರ ಪಠ್ಯಕ್ಕೆ 3 ಅಂಕ ಇದೆ. ಈ ರೀತಿ ಪ್ರತಿ ಚಾಪ್ಟರ್ಗೂ ಕೂಡ ತನ್ನದೇ ಆದಂತಹ ಅಂಕಗಳನ್ನು ಈಗಾಗಲೇ ನಿಗದಿ ಮಾಡೋದ್ರಿಂದ ನಾವು ಮೊದಲಿಗಿಂತ ಸ್ವಲ್ಪ ಗೆಸ್ ಮಾಡ್ಬೋದು ಯಾವ್ಯಾವ ರೀತಿ ಕ್ವಶನ್ಸ್ಗಳು, ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಬರುತ್ತೆ, ಯಾವ ಚಾಪ್ಟರ್ ನ ನಾನು ಎಷ್ಟು ಓದಬೇಕು ಅನ್ನೋದು ಕೂಡ ಮಕ್ಕಳಿಗೊಂದಷ್ಟು
1: ಮನದಟ್ಟಾಗುತ್ತೆ. ಸರ್ ಸರ್ ಹೇಳಿದಾಗೆ ಈಗ ಒಂದು ಈ ವಿಜ್ಞಾನ ಅಂದಾಗ 3 ಭಾಗಗಳಾಗುತ್ತೆ, ಪಾರ್ಟ್ ಎ ಬಿ ಸಿ. ಸೊ ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸೊ ಈ 3 ಭಾಗಕ್ಕೆ ಹೇಗೆ ಅಂಕಗಳು ನಿಗದಿಯಾಗಿದೆ?
2: ಹೌದು ಸರ್, ಈಗ ಮುಖ್ಯವಾಗಿ ನಾವು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಅಂತ ತಗೊಂಡಾಗ ಮೊದಲ ಭಾಗವಾಗಿ ನಾವು ಭೌತಶಾಸ್ತ್ರವನ್ನು ನೋಡ್ತೀವಿ, ಅಂದ್ರೆ ಪಾರ್ಟ್ ಎ ಅಂತ ಕರಿತೀವಲ್ಲ. ಇದು ಇದಕ್ಕೆ ಈಗ ಸರ್ಕಾರ ನಿಯಮ ಮಾಡಿರುವಂತಹದ್ದು 27 ಅಂಕಗಳನ್ನ, ಆನಂತರ ಬರುವಂತಹದ್ದು ರಾಸಾಯನಶಾಸ್ತ್ರ ಇದಕ್ಕೆ 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ, ಹಾಗೆ ಜೀವಶಾಸ್ತ್ರಕ್ಕೆ 28 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸೊ ಒಟ್ಟಾರೆಯಾಗಿ 80 ಅಂಕಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇದರಲ್ಲಿ ಬಸವರಾಜ್ ಸರ್ ಹೇಳ್ತಿದ್ರಲ್ಲ, ಹಾಗೆ ಈ ಬ್ಲೂ ಪ್ರಿಂಟ್ ನಲ್ಲಿ ಸರ್ ಚಾಪ್ಟರ್ ವೈಸ್ ನಾವು ಇಷ್ಟಿಷ್ಟೇ ಅಂಕಗಳು ಅನ್ನುವಂತಹದನ್ನ ನಾವು ಗಮನಿಸಿದ್ವಿ. ಅದರಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆ ತಯಾರಾಗ್ತಾ ಇರೋದ್ರಿಂದ ನಾನು ಹೇಗೆ ಓದಬೇಕು ಅನ್ನುವಂತಹದನ್ನ, ಉದಾಹರಣೆಗೆ ಅವರು ಕೆಮಿಸ್ಟ್ರಿ ಬಯಾಲಜಿಲಿ ಒಂದೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಒಂದೊಂದು ಪಾಠಗಳನ್ನ ತೆಗೆದುಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಫಿಸಿಕ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಈಗ ವಿದ್ಯುಚ್ಛಕ್ತಿ ಅಂತ ಒಂದು ಪಾಠ ಇದೆ, ಆ ಘಟಕದಲ್ಲಿ ನಾವು 8 ಅಂಕಗಳನ್ನ ನಿರೀಕ್ಷೆ ಮಾಡಬಹುದು. ಈಗ 8 ಅಂಕ ಅಂದ್ರೆ ಹೇಗೆ ಬೇಕಾದರೂ 8 ಅಂಕಗಳನ್ನ ಕೊಡ್ತಾರಾ? ಇಲ್ಲ, ಮಗುಗೆ ಈಗಲೂ ಕೂಡ ನಿರ್ದಿಷ್ಟತೆಯನ್ನ ಸರ್ಕಾರ ಮತ್ತೆ ನಮ್ಮ ಮಂಡಳಿ ಕೊಟ್ಟಿದೆ. ಯಾವ ರೀತಿ ನಿರ್ದಿಷ್ಟತೆ? ಈಗ ಉದಾಹರಣೆಗೆ ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಈಗ ನೋಡಿ ಮಗುಗೆ ಎಷ್ಟು ಸುಲಭ ಆಯ್ತು ಅಂತಂದ್ರೆ, ಒಂದೊಂದು ಅಂಕದ್ದು ಯಾವ್ದು ಬರುತ್ತೆ ಅನ್ನುವಂತಹದನ್ನ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಆ ಚಾಪ್ಟರ್ ಅಲ್ಲಿ 2 ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಗ್ಯಾರಂಟಿ ಒಂದೊಂದು ಅಂಕದ 2 ಪ್ರಶ್ನೆ. ನಂತರ 2 ಅಂಕದ 1 ಪ್ರಶ್ನೆ ಬಂದೇ ಬರುತ್ತೆ. ಸೊ ಅಲ್ಲಿಗೆ 2 ಅಂಕದ ಆ ಪಾಠದಲ್ಲಿ ಯಾವ್ದಾವ್ದಿದೆ ಅಂತ ನೋಡ್ಕೊಂಡ್ರೆ 1 ಪ್ರಶ್ನೆ ಗ್ಯಾರಂಟಿ ಆಯ್ತು. ಅದೇ ರೀತಿಯಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಯಾವ ತರಹದ್ದು ಬರೋದಿಲ್ಲ, 3 ಅಂಕದ ಪ್ರಶ್ನೆ ಬರೋದೇ ಇಲ್ಲ. ವಿದ್ಯುಚ್ಛಕ್ತಿ ಪಾಠದಲ್ಲಿ 3 ಅಂಕದ ಪ್ರಶ್ನೆ ಇಲ್ಲವೇ ಇಲ್ಲ, 4 ಅಂಕದ ಪ್ರಶ್ನೆ ಒಂದಿದೆ. ಸೊ ಹಾಗಾದ್ರೆ 4 ಅಂಕದ ಪ್ರಶ್ನೆಯನ್ನ ಏನನ್ನ ಕೇಳಬಹುದು ಅಂತ ಆ ಶಿಕ್ಷಕರೊಡನೆ ಚರ್ಚೆ ಮಾಡ್ತಾ ಹೋದಾಗ ಆತನಿಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿರ್ದಿಷ್ಟತೆ ಮಗುಗೆ ಸುಲಭವಾಗಿ ಗೊತ್ತಾಗುತ್ತೆ.
1: ಇನ್ನೊಂದು ಸ್ಪಷ್ಟತೆಗೋಸ್ಕರ, ಈಗ ಮೊದಲನೇ ಚಾಪ್ಟರ್ ಇದರಲ್ಲಿ 1 ಅಂಕ ಮಾತ್ರ ಕೇಳೋದು, ಎರಡನೇ ಚಾಪ್ಟರ್ ಇದರಲ್ಲಿ 2 ಅಂಕದ ಮಾತ್ರ ಕೇಳ್ತಾರೆ,
2: ಹೌದು,
1: ಇನ್ನೊಂದು 3ನೇ ಚಾಪ್ಟರ್ ಇದ್ರೆ 4 ಅಂಕ ಮಾತ್ರ ಕೇಳ್ತಾರೆ, ಈ ತರ ನಾವು ಖಾತ್ರಿ ಮಾಡ್ಕೋಬಹುದು. ಮೊದಲಾದ್ರೆ 1ನೇ ಚಾಪ್ಟರ್ ಅಲ್ಲಿ 3 ಕೇಳ್ಬೋದಿತ್ತು, 2 ಕೇಳ್ಬೋದಿತ್ತು, 1 ಕೇಳ್ಬೋದಿತ್ತು.
2: ಹೌದು,
1: ಈ ಸಲ ಅದನ್ನ ಸ್ಪೆಸಿಫೈ
2: ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಮೊದಲು ಥೀಮ್ ಇತ್ತು ಸರ್, ಥೀಮ್ ಇದ್ದಾಗ ಹೇಳದ್ನಲ್ಲ ವಿದ್ಯುತ್ ಶಕ್ತಿ ಅನ್ನುವಂತಹ ಥೀಮ್ ನಲ್ಲೇ 2 ಪಾಠಗಳನ್ನ ಹಾಕ್ತಿದ್ರು. ಆ 2 ಥೀಮ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ, 8 ಅಂಕದ ಪ್ರಶ್ನೆಗಳನ್ನ ಯಾವ ಚಾಪ್ಟರ್ ನಲ್ಲಿ ತಗೊಳ್ತೀವಿ ಅನ್ನುವಂತಹದ್ದು ನಿರ್ದಿಷ್ಟತೆ ಮಕ್ಳಿಗೂ ಹೇಳಕ್ ಆಗ್ತಿರ್ಲಿಲ್ಲ. ನಾವು ಈಗ ನಮ್ಗೆ ನೀಲಿನಕಾಶೆ ಬಂದಿರೋದ್ರಿಂದ, ಬ್ಲೂ ಪ್ರಿಂಟ್ ಇರೋದ್ರಿಂದ ಇದು ತುಂಬಾ ಸುಲಭ ಆಗುತ್ತೆ. ಸೊ ಪರೀಕ್ಷೆಗೆ ತಯಾರಾಗಬೇಕಾದ್ರೆ ಈ ಬ್ಲೂ ಪ್ರಿಂಟ್ ಅನ್ನುವಂತಹದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ತಯಾರಿ ಮಾಡಬೇಕಾದ್ರೆ ಮತ್ತೆ ತಯಾರಿ ಆಗಬೇಕಾದ್ರೆ. ಆ ನಿಟ್ಟಿನಲ್ಲಿ ನಾವು ಬ್ಲೂ ಪ್ರಿಂಟ್ನ ಶಿಸ್ತುಬದ್ಧವಾಗಿ ಅನಾಲಿಸಿಸ್ ಮಾಡಿದ್ರೆ ಖಂಡಿತವಾಗಿ ಇಂತಿಂಥ ಚಾಪ್ಟರ್ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ರೆಡಿ ಆಗಬೇಕು ಅನ್ನುವಂತಹದ್ದು ವಿದ್ಯಾರ್ಥಿಗೂ ಗೊತ್ತಾಗುತ್ತೆ, ಮತ್ತೆ ಶಿಕ್ಷಕರಿಗೂ ಹೇಗೆ ತಯಾರು ಮಾಡಬೇಕು ಅನ್ನುವಂತಹ ಒಂದು ಗುರಿ ಕೂಡ ಸಿಗುತ್ತೆ.
1: ಈ ನೀಲಿನ ಕಾಸೆ ಬಗ್ಗೆ ಹೇಳ್ತಾ ಇದ್ರು, ಈ ನೀಲಿನ ಕಾಸೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಸಿಗುತ್ತೆ, ಇದು ಈ ಪ್ರಕಾರವಾಗಿಯೇ ಹೇಗೆ?
3: ಹೌದು, ಇದು ಬೋರ್ಡ್ ಅವರ ಆಶಯ. ನಮ್ಮ ಏನ್ SSLC ಬೋರ್ಡ್ ಇದೆ, ಆ ಡೈರೆಕ್ಟರ್ ಸಹಿತವಾಗಿ ಎಲ್ಲಾ ಟ್ರೈನಿಂಗ್ ಗಳಲ್ಲಿ ಹೇಳಿದ್ದಾರೆ. KSEAB ಅನ್ನುವಂತ ವೆಬ್ಸೈಟ್ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ವಿದ್ಯಾರ್ಥಿ ಅಂಕಣ ಅಂತೇಳಿ. ಇದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೊರಕುತ್ತೆ. ಅದು ಓಪನ್ ಸೋರ್ಸ್. ಅವನು ವಿದ್ಯಾರ್ಥಿ ಅಂಕಣಕ್ಕೆ ಹೋಗಿ ತನಗೆ ಈ ವರ್ಷದ ಬ್ಲೂ ಪ್ರಿಂಟ್ ಬೇಕಾ, ಯಾವ ಚಾಪ್ಟರ್ ಯಾವ್ದು ಬೇಕು, ಸಬ್ಜೆಕ್ಟ್ ಯಾವ್ದು ಬೇಕು, ಅಥವಾ ಯಾವ ಭಾಷೆಯಲ್ಲಿ ಬೇಕು, ಮೀಡಿಯಂ ಕನ್ನಡ ಮೀಡಿಯಂ ಬೇಕಾ, ಇಂಗ್ಲಿಷ್ ಮೀಡಿಯಂ ಬೇಕಾ, ಉರ್ದು ಮೀಡಿಯಂ ಬೇಕಾ, ಯಾವ ಮೀಡಿಯಂ ಬೇಕಾದ್ರೂ ಅವ್ನು ಡೌನ್ಲೋಡ್ ಮಾಡ್ಬೋದು. ಮಾಡೆಲ್ ಕ್ವಶನ್ಸ್ ಪೇಪರ್ ಬೇಕಾ ಅದನ್ನ ಡೌನ್ಲೋಡ್ ಮಾಡ್ಬೋದು, ಅದಕ್ಕೆ ಕೀ ಆನ್ಸರ್ ಬೇಕಾ ಡೌನ್ಲೋಡ್ ಮಾಡ್ಬೋದು. ಅವರೆಲ್ಲವನ್ನ ವಿಶೇಷವಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಮಕ್ಕಳು ದಯಮಾಡಿ KSEAB ಅನ್ನುವಂತಹ ವೆಬ್ಸೈಟ್ಗೆ ಹೋಗಿ ವಿದ್ಯಾರ್ಥಿ ಅಂಕಣಕ್ಕೆ ಹೋದ್ರೆ ಅವ್ರಿಗೆ ಎಲ್ಲಾ ರೀತಿಯ ಮಾಹಿತಿನೂ ಸಿಗುತ್ತೆ. ಬ್ಲೂ ಪ್ರಿಂಟ್ ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಹಳೆ ಕ್ವಶನ್ ಪೇಪರ್ಸ್ ಸಿಗ್ತವೆ, ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಹೇಗೆ ಬರಿಬೇಕು
1: ಅನ್ನೋದು ಗೊತ್ತಾಗ್ಬೇಕು.
3: ಆನ್ಸರ್ ನಾನು ಈ ಕ್ವಶನ್ಗೆ ಹೀಗೆ ಬರೆದ್ರೆ ಔಟ್ ಆಫ್ ಔಟ್ ಸಿಗುತ್ತಾ ಫುಲ್ ಮಾರ್ಕ್ಸ್ ಅನ್ನೋದ್ರ ಬಗ್ಗೆ, ಈಗ ಡಯಾಗ್ರಾಮ್ ಹೇಗೆ ಬರಿಬೇಕು ಎಲ್ಲನೂ ಕೂಡ ವಿಶೇಷವಾಗಿ ನಮ್ಮ ಬೋರ್ಡ್ ಅವರು ಹಾಕಿರೋದ್ರಿಂದ ದಯಮಾಡಿ ಎಲ್ಲಾ ಮಕ್ಕಳು ಪೇರೆಂಟ್ಸ್ ಅದನ್ನ ಒಂದ್ಸಾರಿ ಸರ್ಚ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಸಿಗುತ್ತೆ.
1: ಓಕೆ ಸರ್, ಎಸ್ ಸರ್. ಹರ್ಷ ಸರ್, ಈಗ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತವೆ, ಅದರಲ್ಲಿ ಆಂತರಿಕ ಆಯ್ಕೆಗಳ ಬಗ್ಗೆ ಏನಾದ್ರೂ ವಿಶೇಷತೆ ಇದೆಯಾ?
2: ಖಂಡಿತವಾಗಿ ಸರ್. ಈಗ ಈ ವರ್ಷದಲ್ಲಿ ನಮಗೆ ಆಂತರಿಕ ಆಯ್ಕೆಗಳು ಪ್ರಶ್ನೆಗಳೇನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣಬಹುದು. 38 ಒಟ್ಟು ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಈಗ ಆಂತರಿಕ ಆಯ್ಕೆಗಳಿಗೆ ಯಾವ್ಯಾವ ಮಾರ್ಕ್ಸಲ್ಲಿ ಆಂತರಿಕ ಆಯ್ಕೆಗಳು ಬರುತ್ತೆ ಅನ್ನುವಂತಹದ್ದು ತಿಳ್ಕೊಳ್ಳೋದು ತುಂಬಾ ಪ್ರಮುಖ. ಇದರಲ್ಲಿ 2 ಅಂಕಗಳಿಗೆ 2 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಗಳನ್ನು ನೀಡಲಾಗುತ್ತೆ. ಒಟ್ಟು 8 ಪ್ರಶ್ನೆಗಳಿರುತ್ತೆ. ಆ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಮಾತ್ರ ಆಂತರಿಕ ಆಯ್ಕೆ ನೀಡಲಾಗುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಮಾನ ಬೇಡ ಅಥವಾ ಕನ್ಫ್ಯೂಷನ್ಸ್ ಬೇಡ. ಅಂದ್ರೆ 10 ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಯಾವ್ದಾದ್ರೂ 8 ಬರೀರಿ ಅಂತ ಕೇಳ್ತಾರ? ಖಂಡಿತ ಇಲ್ಲ, ಆ ರೀತಿಯಾಗಿ ಕೇಳೋದಿಲ್ಲ. ಅಲ್ಲಿರೋದು 8 ಪ್ರಶ್ನೆಗಳು, ಆದ್ರೆ ಅಲ್ಲಿರುವಂತಹ ಯಾವುದೋ 2 ಪ್ರಶ್ನೆಗಳಲ್ಲಿ ಮಾತ್ರ ಇದನ್ನ ಬಿಟ್ಟು ಇನ್ನೊಂದನ್ನ ಬರೀಬಹುದು ಅನ್ನುವಂತಹ ಆಯ್ಕೆಯನ್ನ ಕೊಡ್ತಾರೆ. ಸೊ ಹಾಗಾಗಿ 2 ಅಂಕದ್ದು ಒಟ್ಟು 2 ಪ್ರಶ್ನೆಗಳಿರುತ್ತೆ, ಹಾಗೆ 3 ಅಂಕದ್ದು 4 ಆಯ್ಕೆಗಳಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಬರುವಂತಹ ಒಂದು ಭಾಗ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ 3 ಅಂಕಗಳಲ್ಲೇ ಅತಿ ಹೆಚ್ಚು ಅಂಕಗಳನ್ನ ಪಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂಥದ್ದು. 4 ಇಂಟರ್ನಲ್ ಚಾಯ್ಸ್ ಇದೆ ಅಂತಂದ್ರೆ ಮಗುಗೆ ಅವಕಾಶಗಳು ಹೆಚ್ಚು ಸಿಕ್ತು ಬರೆಯೋದಿಕ್ಕೆ. ಅದಲ್ಲದೆ 4 ಅಂಕಗಳಲ್ಲಿ 2 ಇಂಟರ್ನಲ್ ಚಾಯ್ಸ್ ಇರುತ್ತೆ. 4 ಅಂಕಗಳಲ್ಲಿ 4 ಪ್ರಶ್ನೆ ಬರುತ್ತೆ, 4 ಪ್ರಶ್ನೆಗಳಲ್ಲಿ 2 ಆಯ್ಕೆ ಸಿಕ್ಕುತ್ತೆ. ಸೊ ಅಲ್ಲಿಗೆ ಒಟ್ಟು 6 ಪ್ರಶ್ನೆಗಳು ಸಿಕ್ತಾಗ ಆಯ್ತು. ಯಾವ್ದಾದ್ರೂ ಸ್ಟೂಡೆಂಟ್ಗೆ ನನಗೆ ಒಂದು ಅನುಮಾನ ಬಂತು ಅಂದ್ರೆ ಬೇಡ, ಅದು ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀನಿ ಅನ್ನುವಂತಹ ಆಯ್ಕೆ ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ 5 ಅಂಕಗಳಲ್ಲಿ 1 ಚಾಯ್ಸ್ ಇರುತ್ತೆ. ಒಂದೇ ಪ್ರಶ್ನೆ ಬರೋದು 5 ಅಂಕದ್ದು, 2 ಪ್ರಶ್ನೆ ಕೊಟ್ಟಿರ್ತಾರೆ, ಆ 2 ಇದನ್ನ ಬರೀರಿ ಅಥವಾ ಅದನ್ನ ಬರೀರಿ ಅಂತ ಹೇಳಿರ್ತಾರೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ 5 ಅಂಕಗಳ ಇಂಟರ್ನಲ್ ಚಾಯ್ಸ್ ಇದೆಯಲ್ಲ, ಇದು ಭೌತಶಾಸ್ತ್ರದಿಂದ ಬರೋದಿಲ್ಲ. ಇದೊಂದು ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ಅಂಶ. ಇನ್ನು ಉಳಿದ ಹಾಗಾದ್ರೆ ಭೌತಶಾಸ್ತ್ರದಲ್ಲಿ ಇನ್ನೆಲ್ಲಿ ಇಂಟರ್ನಲ್ ಚಾಯ್ಸ್ ಬರುತ್ತೆ ಅಂತ ಹೇಳೋದಾದ್ರೆ 2 ಅಂಕಗಳಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ, 3 ಅಂಕಗಳಲ್ಲಿ ಮತ್ತು 4 ಅಂಕಗಳಲ್ಲಿ. 5 ಅಂಕಗಳಿಗೆ ಭೌತಶಾಸ್ತ್ರದ ಪ್ರಶ್ನೆಯನ್ನ ಕೊಡೋದೇ ಇಲ್ಲ.
4: ಏನಿದ್ರು ರಾಸಾಯನ ಶಾಸ್ತ್ರ ಜೀವಶಾಸ್ತ್ರದಲ್ಲಿ ಬರುತ್ತೆ.
2: ಹೌದು ಸರ್.
4: ಎಸ್ ಸರ್ ಬಸವರಾಜ್ ಸರ್, ಒಂದು ಇಂಟರ್ನಲ್ ಆಯ್ಕೆಗಳ ಬಗ್ಗೆ ಹೇಳಿದ್ರು, ಇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಕೂಡ ಹೆಚ್ಚು ಆಗುತ್ತೆ. ಹಾಗೇನೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇನ್ನೇನೆಲ್ಲ ಗಮನಿಸಬೇಕಾದಂತ ಅಂಶಗಳಿದೆ ಅಂತ.
3: ಹೌದು ಸರ್, ಹೇಳಿದಾಗೆ ಆಂತರಿಕ ಆಯ್ಕೆಗಳು ಏನಿತ್ತು ಇಂಟರ್ನಲ್ ಚಾಯ್ಸ್, ಲಾಸ್ಟ್ ಇಯರ್ ತನಕ ಓನ್ಲಿ 20 ಮಾರ್ಕ್ಸ್ ಮಾತ್ರ ಇತ್ತು. 2 ಇರ್ತಿತ್ತು, 3 ಇರ್ತಿತ್ತು, 4 1 ಮಾತ್ರ ಇರ್ತಿತ್ತು. ಈ ವರ್ಷ ಅದನ್ನು ಹೆಚ್ಚು ಮಾಡಿದ್ದಾರೆ, 4 ಅಂಕದ್ದು 2 ಮಾಡಿದ್ದಾರೆ, 5 ಅಂಕದ್ದು ಎಕ್ಸ್ಟ್ರಾ ಇದು. 5 ಅಂಕದ್ದು ಇರಲೇ ಇಲ್ಲ ಚಾಯ್ಸ್, ಬಟ್ ಈ ವರ್ಷ ಹೊಸದಾಗಿ ಕೊಟ್ಟಿರೋದ್ರಿಂದ 9 ಅಂಕ ಹೆಚ್ಚಿಗೆ ಕ್ವಶನ್ ಬಂದಂಗಾಯ್ತು. ಅಂದ್ರೆ ಯಾವ್ದಾದ್ರು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು. ಮತ್ತೆ ಮಕ್ಕಳು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು, ಅದರಲ್ಲೂ ವಿಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ 4 ಎಂದಾಗ, ಈಗ ಯಾವುದೋ ಒಂದು 25th ಕ್ವಶನ್ ಇದೆ ಅಂದಾಗ 25th ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ಎ 2 ಬಿ 2 ಅಂತ ಇರುತ್ತೆ, ಇದು ಮಿಸ್ ಮಾಡ್ತಾರೆ ಮಕ್ಕಳು, ಅದಕ್ಕೋಸ್ಕರ ಹೇಳ್ತಾ ಇರೋದು. 6 ಚಾಯ್ಸ್ ಕ್ವಶನ್ ಕೊಟ್ಟು ಎ ಬಿ ಇರುತ್ತೆ, ಮಕ್ಕಳೇನ್ ಮಾಡ್ತಾರೆ ಫಸ್ಟ್ 1 ಅಲ್ಲಿರೋದು ಎ ಈಸಿ, ಸೆಕೆಂಡ್ 1 ಅಲ್ಲಿರೋದು ಬಿ ಈಸಿ. ಈ ರೀತಿ ಬರೆಯೋ ಹಾಗಿಲ್ಲ, ಫಸ್ಟ್ ಕ್ವಶನ್ ಅಲ್ಲಿರುವಂತ ಎ ಬಿನೇ ಬರಿಬೇಕು. ಎ ಅನ್ನೋದು 2 2 ಬಿ ಅನ್ನೋದು 2 ಇರುತ್ತೆ, ಅದನ್ನೇ ತಗೋಬೇಕು ಅವರು. ಓ ಫಸ್ಟ್ 1 ಅಲ್ಲಿರೋದು ಎ ಬರೆದ್ ಬಿಟ್ಟು ಸೆಕೆಂಡ್ 1 ಅಲ್ಲಿರೋದು ಬಿ ಬರೆದ್ರೆ ಅದ್ರ ವ್ಯಾಲ್ಯೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇಂಟರ್ನಲ್ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಬರೆಯುವಾಗ ಒಂದು ಕ್ವಶನ್ ಇದ್ರೆ ಆ ಕ್ವಶನ್ ಅಲ್ಲಿರುವಂತದ್ದನ್ನೇ ಬರಿಬೇಕು, ಇನ್ನೊಂದು ಆಪ್ಷನ್ ಚಾಯ್ಸ್ ಕ್ವಶನ್ ಅಲ್ಲಿರೋದು ಇನ್ನೊಂದನ್ನ ಮಿಕ್ಸ್ ಮಾಡಿ ಬರೆದ್ರೆ ಅದು ತಪ್ಪಾಗುತ್ತೆ. ದಯಮಾಡಿ ಅದನ್ನ ವಿಶೇಷವಾಗಿ ಗಮನಿಸಬೇಕು. ನೀವು ಹೇಳಿದಾಗೆ ಈ ಹಿಂದು ಅಂದ್ರೆ ಕಲಿಕೆಯಲ್ಲಿ ಕಡಿಮೆ ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ಹೆಚ್ಚು ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಇಬ್ಬರಿಗೂ ಕೂಡ ಅಂದ್ರೆ ಇಬ್ಬರಿಗೂ ಕೂಡ ಅನುಕೂಲಕವಾಗುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ಈಗ ಫ್ರೇಮ್ ಮಾಡ್ತಾ ಇರೋದು. ಅಂದ್ರೆ ಈ ಏನ್ ಇಂಟರ್ನಲ್ ಚಾಯ್ಸ್ ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು, ಬ್ಲೂ ಪ್ರಿಂಟ್ ಅನ್ನ ಈಗ ಆಲ್ರೆಡಿ ಬಿಟ್ಟಿರ್ತಕ್ಕಂಥದ್ದು, ಇದು ಇಬ್ಬರಿಗೂ ಅನುಕೂಲ ಆಗ್ತಕ್ಕಂಥದ್ದು. ಯಾವುದೇ ರೀತಿ ಗೊಂದಲ ಆಗಬಾರ್ದು ಮಕ್ಕಳಿಗೆ, ಅವ್ರಿಗೆ ಯಾವುದೋ ಒಂದು ಕನಿಷ್ಠ ಅಂಕಗಳನ್ನ ತೆಗೆಯುವಂತ ಸಾಮರ್ಥ್ಯಕ್ಕೂ ಕೂಡ ಅನುಕೂಲ ಆಗುವಂತಹ ಕ್ವಶನ್ ಪೇಪರ್ ನ ಬ್ಲೂ ಪ್ರಿಂಟ್ ಅನ್ನ ಕಳಿಸಿದ್ದಾರೆ, ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಎಲ್ಲರೂ ಪಾಸ್ ಆಗ್ಬೋದು.
4: ಎಸ್ ಸರ್, ಇಂಟರ್ನಲ್ ಅಂಕಗಳು 20 ಏನು ಗಮನಿಸಿ ಹೆಚ್ಚು ನೀಡಲಾಗುತ್ತೆ ಅಂತ
2: ಸರ್, ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಈ 5 ಅಂಕದ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ಕೊಡಲ್ಲ ಅಂತ ಹೇಳಿದೆ, ಹಾಗಾದ್ರೆ ಇನ್ಯಾವುದ್ರಲ್ಲಿ ಕೊಡಬಹುದು ಅಂತಂದ್ರೆ ಅದನ್ನು ಕೂಡ ಅವರು ನಿರ್ದಿಷ್ಟತೆಯನ್ನು ಕೊಟ್ಟಿದ್ದಾರೆ, ಜೀವಶಾಸ್ತ್ರದಲ್ಲಿ ಮಾತ್ರ ಬರುತ್ತೆ ಸರ್. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಒಂದು ಪಾಠ ಇದೆ, ಆ ಘಟಕದಲ್ಲೇ ಬರುತ್ತೆ.
4: ಹಾಗಿದ್ರೆ 2-3 ಒಂದು ಘಟಕ
2: ಫಿಕ್ಸ್ ಆಯ್ತು ಸರ್. ಮಗುಗೆ ನೋಡಿ, ಈಗ 5 ಅಂಕದಕ್ಕೆ ಆ ಚಾಪ್ಟರ್ ನನಗೆ ಬರುತ್ತೆ ಅನ್ನುವಂತಹದ್ದು ಗೊತ್ತಾಗ್ಬಿಟ್ರೆ ಅದರಲ್ಲಿ ಎಷ್ಟೆಲ್ಲ ರೆಡಿ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನೋ 5 ಅಂಕಗಳನ್ನ ಅಲ್ಲಿ ತೆಗೆದುಕೊಳ್ಬಹುದು ಅನ್ನುವಂತಹದ್ದು ಗೊತ್ತಾಗುತ್ತೆ. ಹಾ ಸರ್.
4: ಎಸ್ ಸರ್, ಇನ್ನೊಂದು ಹೇಳಿದೆ ಇಂಟರ್ನಲ್.
2: ಹಾ ಸರ್. ಸರ್, ಇಂಟರ್ನಲ್ ಚಾಯ್ಸ್ಗೆ ಹೇಗೆ ರೆಡಿ ಆಗಬೇಕು?
4: ಅಲ್ಲ, ಮೀನ್ಸ್ ಇಂಟರ್ನಲ್ ಅಂಕಗಳನ್ನ ಕೊಡುವಾಗ ಏನೆಲ್ಲ ಗಮನಿಸಿ ಅಂಕಗಳು
2: ಹೇಳ್ತೀನಿ ಸರ್. ಈಗ ಮೂರು ಅಂಕದ ಒಂದು ಪ್ರಶ್ನೆ ಇರುತ್ತೆ. ಮೂರು ಅಂಕದ ಪ್ರಶ್ನೆಯನ್ನ ನಾನು ರಚನೆ ಮಾಡಬೇಕಾದ್ರೆ, ಒಬ್ಬ ಶಿಕ್ಷಕನಾಗಿ ಕ್ವಶನ್ ಪೇಪರ್ ಅಲ್ಲಿ ಡಿಸೈನ್ ಮಾಡಬೇಕಾದ್ರೆ ಏನನ್ನೆಲ್ಲ ಗಮನಿಸ್ತೇನೆ ನಾನು, ಮೂರು ಅಂಕದ ಒಂದೇ ಪ್ರಶ್ನೆ ನೇರವಾಗಿ ಬರೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಕೆಲವು ಘಟಕಗಳಲ್ಲಿ ಸಾಧ್ಯತೆ ಇದೆ. ಒಂದೇ ಪ್ರಶ್ನೆಯನ್ನು ಕೊಟ್ಟು ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಉದಾಹರಣೆಗೆ ಸರ್ ಅಂತಂದ್ರೆ, ಉದಾಹರಣೆಗೆ ಫಿಸಿಕ್ಸ್ ನಲ್ಲಿ ಬರುವಂತಹ ಕೆಲವು ಪ್ರಾಬ್ಲಮ್ಸ್, ಕೆಲವು ಚಿತ್ರಗಳು, ರೇಖಾಚಿತ್ರಗಳು, ರೇ ಡಯಾಗ್ರಾಮ್ಸ್ ಅಂತ ಕೇಳ್ತೀವಿ, ಇಂತಹದ್ದೆಲ್ಲ ನೇರವಾಗಿ ಒಂದೇ ಪ್ರಶ್ನೆ ಇರುತ್ತೆ, ಮೂರು ಅಂಕಗಳಿಗಿರುತ್ತೆ. ಅಥವಾ ಮೂರು ಅಂಕಗಳನ್ನ ಸ್ಪ್ಲಿಟ್ ಮಾಡ್ತಾರೆ, ವಿಭಾಗ ಮಾಡ್ಕೋತಾರೆ. ಹೇಗೆ ವಿಭಾಗ ಮಾಡಬಹುದು? ಒಂದು ಅಂಕ ಎರಡು ಅಂಕ ಅನ್ನೋ ರೀತಿಯಲ್ಲಿ. ಸೊ ಒಂದೇ ಘಟಕದಿಂದ ತೆಗೆದುಕೊಳ್ತಾರೆ ಮುಖ್ಯವಾಗಿ, ಅದೊಂದು ಗಮನಿಸಬೇಕಾದಂತಹ ಅಂಶ. ಮೂರು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗಿದೆ, ಎರಡು ಪ್ರಶ್ನೆಗಳು ಬಂದಿದೆ ಅಂದ್ರೆ ಒಂದು ಪಾಠದಿಂದ ಒಂದು, ಇನ್ನೊಂದು ಪಾಠದಿಂದ ಒಂದು, ಆ ರೀತಿ ತೆಗೆದುಕೊಳ್ಳೋದಿಲ್ಲ. ಒಂದೇ ಘಟಕದಿಂದ ತಗೊಂಡು ಅದರಲ್ಲಿ ಸ್ಪ್ಲಿಟ್ ಅನ್ನ ಮಾಡ್ತಾರೆ, ಒಂದು ಅಂಕ ಮತ್ತೆ ಎರಡು ಅಂಕ ಅನ್ನುವಂತಹದ್ದು. ಈಗ ನಾಲ್ಕು ಅಂಕ ಬಂತು ಅಂದ್ರೆ ಒಂದು ಅಂಕ, ಒಂದು ಅಂಕ, ಎರಡು ಅಂಕ, ನಾಲ್ಕಾಯ್ತು, ಅಥವಾ ಎರಡು ಪ್ಲಸ್ ಎರಡು, ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಮುಖ್ಯವಾಗಿ ನಾಲ್ಕು ಮತ್ತೆ ಐದು ಅಂಕದ ಪ್ರಶ್ನೆಗಳು ಬರುತ್ತಲ್ಲ, ಇದರಲ್ಲಿ ಒಂದೇ ಪ್ರಶ್ನೆಯನ್ನ ಕೇಳೋದಿಲ್ಲ ಸರ್. ಅಂತಹ ದೊಡ್ಡ ಪ್ರಶ್ನೆಗೆ ಉತ್ತರಿಸುವಂತಹ ಯಾವುದೇ ಪ್ರಶ್ನೆ ನಮ್ಮಲ್ಲಿ ಹುಟ್ಟು ಹಾಕಿಲ್ಲ. ಹಾಗಾಗಿ ಮೂರು ಅಂಕದ ಪ್ರಶ್ನೆಯಲ್ಲಿ ಮಾತ್ರ ನಾವು ಒಂದು ಅಂಕದ ಅಂದ್ರೆ ಒಂದೇ ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದೇ ಹೊರತು ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಸರ್. ನಾಲ್ಕು ಅಂಕದ ಪ್ರಶ್ನೆಗಳು, ಐದು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗುತ್ತೆ. ಇದರಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಯಾವ ವಿಭಾಗಕ್ಕೆ ನಾವು ಸೇರಿಸ್ಕೊಳ್ತೀವಿ ಎನ್ನುವಂಥದ್ದು. ಯಾವ ವಿಭಾಗಕ್ಕೆ ಅಂದ್ರೇನು? ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾದ್ರೆ ಅದರ ಕ್ಲಿಷ್ಟತೆಯ ಆಧಾರದ ಮೇಲೆ ಪ್ರಶ್ನೆಗಳು ರಚನೆ ಆಗುತ್ತೆ. ಕ್ಲಿಷ್ಟತೆಯ ಮಟ್ಟ ಅಂತಂದ್ರೆ ಹೇಗೆ? ಉದಾಹರಣೆಗೆ ಸುಲಭವಾಗಿರುವಂತಹ ಪ್ರಶ್ನೆಗಳು ಎಷ್ಟು ಬರಬಹುದು ಸರ್? 24 ಅಂಕಗಳಿಗೆ ಇರುತ್ತೆ ಸರ್, ಸುಲಭವಾಗಿ ವಿದ್ಯಾರ್ಥಿಗಳು ಉತ್ತರಿಸುವಂಥದ್ದು. ಹಾಗೆ ಸಾಧಾರಣವಾಗಿ ತುಂಬಾ ಸುಲಭನೂ ಇಲ್ಲ, ತುಂಬಾ ಕಷ್ಟನೂ ಅಲ್ಲ ಅನ್ನುವಂತಹದ್ದು ಒಂದು 40 ಅಂಕಗಳಿಗೆ ಬರುತ್ತೆ ಸರ್, 50%. ಹಾಗೆ ಕಠಿಣವಾಗಿ ಬರುವಂತಹ ಪ್ರಶ್ನೆಗಳು ಎಷ್ಟಿರುತ್ತೆ? ಸೊ ಕಠಿಣ ಅಂತ ಅಂದ್ರೆ ನಾವು ಕಾನ್ಸೆಪ್ಟ್ ವೈಸ್ ಕಠಿಣ ಅಂತ ನೋಡ್ತೀವಿ. ಮಕ್ಕಳಿಗೆ ಕಠಿಣ, ಓದುವಂತಹ ಮಗುಗೆ ಎಲ್ಲವೂ ಈಸಿ, ಓದದಿರೋ ಮಗುಗೆ ಎಲ್ಲವೂ ಕಷ್ಟ. ಬಟ್ ಕ್ವಶನ್ ವೈಸ್ ನಾವು ಟೀಚರ್ ಡಿಸೈಡ್ ಮಾಡಬೇಕಾದ್ರೆ ಈ ಪ್ರಶ್ನೆಗೆ ಮಗು ಉತ್ತರಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಆ ಆಧಾರದ ಮೇಲೆ 16 ಅಂಕಗಳಿಗೆ ಕಷ್ಟ ಇರುತ್ತೆ ಸರ್. ಇದನ್ನ ಫಸ್ಟ್ ಪ್ರಮುಖವಾಗಿ ಗಮನಿಸಿಕೊಂಡು ನಾವು ಪ್ರಶ್ನೆಗಳನ್ನ ತಯಾರಿಸ್ತೇವೆ. ಯಾವುದೇ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಅನ್ನ ಈಗ ಈ ಮೂರು ಆಧಾರದ ಮೇಲೆ ತುಂಬಾ ಸುಲಭವಾಗಿ ಕೊಡಬೇಕು ಅಂತ ಅಂದಾಗ ಎರಡೂ ಪ್ರಶ್ನೆಗಳು ಅದರಲ್ಲಿ ಸುಲಭವಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ ಒಂದು ಅಂಕದೊಂದು, ಎರಡು ಅಂಕದೊಂದು ಇರುತ್ತೆ, ಎರಡೂ ಕೂಡ ಸುಲಭತೆ ತಗೊಂಡಿರ್ತೀವಿ. ಅದರಲ್ಲೇನಾದ್ರೂ ನಾವು ಕಠಿಣವಾಗಿ ಇರುವಂತಹದ್ದೇನಾದ್ರೂ ನಾವು ಗಮನಿಸೋದೇ ಆದ್ರೆ ಎರಡೂ ಪ್ರಶ್ನೆಗಳು ಕಠಿಣತೆಗೆ ಸಂಬಂಧಪಟ್ಟಿರುತ್ತೆ. ಸೊ ಈ ರೀತಿಯಾಗಿ ಇಂಟರ್ನಲ್ ಚಾಯ್ಸ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸರ್.
4: ಎಸ್ ಸರ್, ಎಸ್ ಸರ್. ಸರ್, ಹಾಗೇನೆ ಚಿತ್ರಗಳ ಸಂಖ್ಯೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ?
3: ಹೌದು, ಬಿಫೋರ್ ಲಾಸ್ಟ್ ಇಯರ್ಗಿಂತ ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಚಿತ್ರಗಳ ಸಂಖ್ಯೆ ತುಂಬ ಕಡಿಮೆ ಮಾಡಿದ್ದಾರೆ. ರಸಾಯನಶಾಸ್ತ್ರದಲ್ಲಿ ಕೇವಲ 4 ಚಿತ್ರಗಳನ್ನು ಮಾತ್ರ ನೇರವಾಗಿ ಬರೆಯೋದಕ್ಕೆ ಕೇಳೋದು. ಅದರಲ್ಲಿ ಮೊದಲನೇ ಚಾಪ್ಟರ್ಲ್ಲಿ ಇರತಕ್ಕಂತಹ ನೀರಿನ ವಿದ್ಯುತ್ ವಿಭಜನೀಯತೆ, ಎಲೆಕ್ಟ್ರಾಲಿಸ್ ಆಫ್ ವಾಟರ್ ಅಂತ ಇದೆ, ಅದೊಂದು. ಎರಡನೇ ಪಾಠದಲ್ಲಿ ಸತುವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆಯಾಗುವುದನ್ನು ಪರೀಕ್ಷೆ ಮಾಡುವಂತಹ ಚಿತ್ರ ಎರಡನೇ ಚಾಪ್ಟರ್ಲ್ಲಿ. ಮೂರನೇ ಚಾಪ್ಟರ್ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಎರಡು ಚಿತ್ರ ಇದೆ. ಹಬೆಯೊಂದಿಗೆ ಲೋಹದ ವರ್ತನೆಯ ಚಿತ್ರ ಒಂದು, ತಾಮ್ರದ ವಿದ್ಯುತ್ ವಿಭಜನೀಯತೆ ಚಿತ್ರ ಒಂದು. ಇವು ನಾಲ್ಕು ಚಿತ್ರವನ್ನು ಯಾರು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೋ ಅವರಿಗೆ ಕನಿಷ್ಠ 3 ಅಂಕ ಸಿಕ್ಕೇ ಸಿಗುತ್ತೆ. 4 ಬರ್ಬೋದು, ಕನಿಷ್ಠ 3 ಅಂಕ. ರಸಾಯನಶಾಸ್ತ್ರದಲ್ಲಿ ಟೋಟಲ್ 12 ಅಂಕಕ್ಕೆ ಚಿತ್ರ ಇದೆ, ನೇರವಾಗಿ ಕೇಳುವಂತಹ ಚಿತ್ರಗಳು 12 ಅಂಕ. ಇನ್ನು ಜೀವಶಾಸ್ತ್ರದಲ್ಲಿ ಕೇವಲ 5 ಚಿತ್ರಗಳು, 5 ಚಿತ್ರ ಕಲ್ತಿದ್ದಾನೆ ಅಂದ್ರೆ ಕನಿಷ್ಠ 3 ಅಂಕ, 4 ಅಂಕಕ್ಕೂ ಇರುತ್ತೆ ಕನಿಷ್ಠ. ನಾನು ಹೇಳ್ತಾ ಇರೋದು ಒಂದು ವ್ಯತ್ಯಾಸ ಆಗ್ಬೋದು ಅಷ್ಟೇ. ಒಮ್ಮೆ 5 ಅಂಕಕ್ಕೂ ಬರ್ಬೋದು, ಜೀವಶಾಸ್ತ್ರದಲ್ಲಿ 5 ಅಂಕಕ್ಕೂ ಕೊಡ್ಬೋದು, ಬಟ್ ರೇರ್ ಕೇಸಲ್ಲಿ 3 ಕನಿಷ್ಠ ಇರುತ್ತೆ. ಅದರಲ್ಲಿ ನಮಗೆ ಮಾನವನ ಹೃದಯದ ಚಿತ್ರ ಒಂದಿದೆ, ಪತ್ರರಂಧ್ರದ ಚಿತ್ರ ಒಂದಿದೆ ಮೊದಲನೇ ಪಾಠದಲ್ಲೇ, ನೆಫ್ರಾನ್ನ ಚಿತ್ರ ಇದೆ, ಮಿದುಳಿನ ಎರಡನೇ ಚಾಪ್ಟರ್ಗೆ ಹೋದರೆ ಮಿದುಳಿನ ಚಿತ್ರ ಇದೆ, ಸಂತಾನೋತ್ಪತ್ತಿ ಪಾಠಕ್ಕೆ ಹೋದರೆ ಶಲಾಕಾಗದ ಮೇಲೆ ಪರಾಗದ ಮೊಳಕೆಯ ಚಿತ್ರ ಇದೆ. ಐದೇ ಚಿತ್ರ ಇರೋದು. ಐದು ಚಿತ್ರವನ್ನ ಕಲಿತು ಗುರುತಿಸೋದನ್ನ ಕಲ್ತ್ಕೊಬಿಟ್ರೆ ಅವನಿಗೆ ಕನಿಷ್ಠ ಮೂರಂತೂ ಸಿಕ್ಕೇ ಸಿಗುತ್ತೆ. ಗರಿಷ್ಠ ನಾಲ್ಕು ಇರ್ಬೋದು, ಐದು ಆಗ್ಬೋದು, ಬಟ್ ಕನಿಷ್ಠ ಮೂರು. ರಸಾಯನಶಾಸ್ತ್ರದಲ್ಲಿ ಮೂರು ಇದ್ರೆ ಇದರಲ್ಲಿ ನಾಲ್ಕು ಇರ್ಬೋದು, ರಸಾಯನಶಾಸ್ತ್ರದಲ್ಲಿ ನಾಲ್ಕು ಇದ್ರೆ ಇದರಲ್ಲಿ ನಾಲ್ಕು, ಆ ಥರ ಏನಾದ್ರು ವ್ಯತ್ಯಾಸ ಆಗ್ಬೋದು. ಕನಿಷ್ಠ ಅಂತ ಸಿಗುತ್ತೆ, ಒಟ್ಟಾರೆ 12 ಅಂಕ.
1: ಎಸ್ ಸರ್,
2: ಹೌದು. ಹಾಗೆ ಭೌತಶಾಸ್ತ್ರದಲ್ಲೂ ಕೂಡ ಇಂತಿಷ್ಟೇ ಚಿತ್ರಗಳಿಗೆ ನಾವು ನಿಗದಿಪಡಿಸ್ಕೊಡ್ಬಹುದು. ಕೆಲವು ಒಂದು ಅಂಕಗಳಿಗೆ ಚಿತ್ರಗಳನ್ನು ಕೊಡೋ ಸಾಧ್ಯತೆ ಇದೆ, ಭೌತಶಾಸ್ತ್ರದಲ್ಲಿ ಮಾತ್ರ ಇದು ಸಾಧ್ಯ ಆಗೋದು. ಯಾವುದು ಅಂತಂದರೆ, ಈ ವಿದ್ಯುನ್ಮಂಡಲ ಸರ್ಕ್ಯೂಟ್ಗಳಲ್ಲಿ ಕೆಲವು ನಾವು ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ, ರೆಸಿಸ್ಟರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಮತ್ತು ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ. ಇದಕ್ಕೆ ವಿದ್ಯುತ್ ಸಂಕೇತಗಳ ಚಿತ್ರಗಳಿದೆ, ಇದು ಒಂದು ಅಂಕಕ್ಕೆ ಕೊಡುವಂತಹ ಚಿತ್ರಗಳು ಬರುತ್ತೆ. ಇದಲ್ಲದೆ ಅದೇ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ಮಂಡಲ ಮತ್ತು ಸಮಾಂತರ ಮಂಡಲ ಅನ್ನುವಂತಹದ್ದು, ಅಂದರೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಈ ದಂಡಕಾಂತದ ಸುತ್ತ ಇರುವಂತಹ ಕಾಂತೀಯ ಬಲರೇಖೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ. ಮತ್ತು ಅದೇ ರೀತಿಯಲ್ಲಿ ನಾವು ರೇ ಡಯಾಗ್ರಾಮ್ಗಳನ್ನು ಗಮನಿಸ್ತೇವೆ, ಅದರಲ್ಲಿ ಲೆನ್ಸ್ ಮತ್ತು ಮಿರರ್ಸ್ ಎರಡೂ ಕೂಡ ಇದೆ. ಲೆನ್ಸಲ್ಲಿ ಎರಡು ಟೈಪ್ ಇದೆ, ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಮಸೂರ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಬಿಂಬೋತ್ಪತ್ತಿಯ ಚಿತ್ರಗಳು ರೇ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ, ಅದು ಅದನ್ನು ಕೇಳ್ತಾರೆ ಮುಖ್ಯವಾಗಿ. ಅದೇ ರೀತಿಯಲ್ಲಿ ಮಿರರ್ಸ್ಗೂ ಕೂಡ, ಅಂದರೆ ದರ್ಪಣಗಳಿಗೂ ಸಂಬಂಧಪಟ್ಟ ಹಾಗೆ ಕಾನ್ವೆಕ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಎರಡೂ ಕೂಡ ದರ್ಪಣಗಳಿವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೇ ಡಯಾಗ್ರಾಮ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲದೆ ಒಂದು ಮತ್ತೊಂದು ಪ್ರಶ್ನೆ ಚಿತ್ರ ಇದೆ, ಅದೇನಂತಂದರೆ ಅಶ್ರಗದಲ್ಲಿ ಹೇಗೆ ವರ್ಣ ವಿಭಜನೆ ಆಗುತ್ತೆ ಮತ್ತು ಪುನರುತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದ್ದು ಒಂದು ಚಿತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಸರ್, ಚಿತ್ರಗಳನ್ನು ಬರೆಯೋದಕ್ಕೆ ಕೇಳೋದು ಮಾತ್ರ ಅಲ್ಲ, ಚಿತ್ರವನ್ನು ಕೊಟ್ಬಿಟ್ಟು ಅದರಲ್ಲಿರುವಂತಹ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಹೊಸ ನಮೂನೆಯ ಪ್ರಶ್ನೆಗಳನ್ನು ಕೂಡ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಮೊದಲೇನಾಗ್ತಿತ್ತು ಅಂದರೆ ಚಿತ್ರ ಬರೀರಿ, ಚಿತ್ರ ಬರೆದ್ರೆ ಮಾರ್ಕ್ಸ್ ಇತ್ತು. ಈಗ ಹಾಗಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ, ಕಾಂತಕ್ಷೇತ್ರದಲ್ಲಿ ಇರುವಂತಹ ವಿದ್ಯುತ್ ಕಾಂತೀಯ ಪ್ರವಾಹ ಇದೆಯಲ್ಲ, ಅದು ಅನುಭವಿಸುವಂತಹ ಬಲ, ಇದನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯೋಗ ಇದೆ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ನಾವು ಪಾಠ ಕೂಡ ಮಾಡಿರ್ತೀವಿ. ಇದು ಹೇಗಾಗುತ್ತೆ ಅನ್ನುವಂತಹದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿ ಕೇವಲ ವಿವರಿಸ್ಬಿಟ್ರೂ ಮಾರ್ಕ್ಸ್ ಇರುತ್ತೆ, ಇಲ್ಲ ಅದಕ್ಕೊಂದು ಚಿತ್ರವನ್ನು ಹಾಕ್ಕೊಂಡು ವಿವರಿಸಿದ್ರೆ, ಚಿತ್ರ ಹಾಕಿದ್ರೆ ಅದಕ್ಕೆ ಇಂತಿಷ್ಟು ಅಂಕಗಳು ಅಂತ ಸಿಕ್ಕೋಯ್ತು. ವಿವರಣೆ ಬರೆದ್ರೆ ಇನ್ನೂ ಇದೆ, ಚಿತ್ರ ಬರೀಲೇಬೇಕು ಅನ್ನುವಂತಹದ್ದೇನಿಲ್ಲ, ಬಟ್ ಬರೆದ್ರೆ ಅಲ್ಲೇ ಅಂಕಗಳು ಸಿಕ್ತು. ನಾವು ಚಿತ್ರದ ಪ್ರಶ್ನೆ ಅಲ್ಲದೇ ಇದ್ರೂ ಚಿತ್ರವನ್ನು ಉಪಯೋಗಿಸ್ಕೊಂಡ್ರೆ ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಸಾಕಷ್ಟು ಅವಕಾಶಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗುತ್ತವೆ ಸರ್.
1: ಎಸ್ ಸರ್, ಎಸ್ ಸರ್. ಹಾಗೆಯೇ ಎಲ್ ಬಿ ಎ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀರಿ ಸಾಮಾನ್ಯ, ಅದ್ರ ಬಗ್ಗೆ ದಯಮಾಡಿ.
3: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ 2025 ತನಕ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ತಮ್ಮ ಮಕ್ಕಳು 10ನೇ ತರಗತಿಗೆ ಬಂದ ತಕ್ಷಣ ಎಲ್ಲೆಲ್ಲಿ ನಾನು ಸೋರ್ಸ್ ಹುಡುಕಬೇಕು, ಯಾವ ಗೈಡ್ ತಗೋಬೇಕು, ಮತ್ತು ಇನ್ನೇನೆಲ್ಲ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ರು. ಈಗ ಅದನ್ನು ನಿವಾರಣೆ ಮಾಡಿದೆ. ಈಗ ಎಲ್ ಬಿ ಎ ಇರೋದ್ರಿಂದ, ಎಲ್ ಬಿ ಎ ಅನ್ನೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ, ಪ್ರತಿ ಅಧ್ಯಾಯವಾರು ಘಟಕವಾರು ಪರೀಕ್ಷೆ ಮಾಡಬೇಕಾದಂತಹ ಪ್ರಶ್ನೆಗಳನ್ನು ಸರ್ಕಾರದಿಂದನೇ, ಅಂದರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರೋದ್ರಿಂದ ನಾವು ಅದನ್ನು ಬಳಸ್ಕೋಬೋದು.
1: ಎಸ್ ಸರ್,
3: ಅದನ್ನು ಬಳಸಿ ಪ್ರತಿ ಘಟಕದಲ್ಲಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಪರೀಕ್ಷೆಗೆ ಉತ್ತಮ ಫಲಿತಾಂಶ ಪಡೆಯೋದಕ್ಕೆ ಅನುಕೂಲ ಅಂತೂ ಆಗುತ್ತೆ.
1: ಎಸ್ ಸರ್, ಎಸ್.
2: ಜೊತೆಗೆ ಎಲ್ ಬಿ ಎ ಅಂತ ಅಂದ ತಕ್ಷಣ ಸರ್, ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಬಗ್ಗೆ ಹೇಳೋದಾದರೆ, ಒಟ್ಟು ಅದರಲ್ಲಿ 318 ಪ್ರಶ್ನೆಗಳನ್ನು ರಚನೆ ಮಾಡಿದ್ದಾರೆ ಸರ್. ಇದನ್ನು ರಾಜ್ಯಾದ್ಯಂತ ಉತ್ತಮ ಶಿಕ್ಷಕರನ್ನು ಉಪಯೋಗಿಸ್ಕೊಂಡು ಈ ಎಲ್ ಬಿ ಎನ್ನು ತಯಾರಿಸಲಾಗಿದೆ. 318 ಪ್ರಶ್ನೆಗಳು 4 ಪಾಠದಿಂದ, 4 ಘಟಕಗಳಿಂದ, ಎಲೆಕ್ಟ್ರಿಸಿಟಿಯಲ್ಲಿ 106, ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ 51, ಬೆಳಕಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ 97, ಹಾಗೆ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ ಇದೆ, ಅದರಲ್ಲಿ 64 ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ನಾನು ಅಧ್ಯಯನ ಮಾಡೋದಕ್ಕೆ ಮೊದಲು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಬೇಕಿತ್ತು ಸರ್. ಜೊತೆಗೆ ನಾನು ಹುಡುಕುವಂತಹ ಬೇರೆ ನಮೂನೆಯ ಸೋರ್ಸಸ್ಸಲ್ಲಿ ಅದರ ಅಧಿಕೃತತೆ, ಅಂದರೆ ಆ ಪ್ರಶ್ನೆಯ ವ್ಯಾಲಿಡಿಟಿ ನಾವು ಗ್ಯಾರಂಟಿ ಕೊಡೋಕೆ ಆಗ್ತಿರಲಿಲ್ಲ. ಪ್ರಶ್ನೆ ಎಷ್ಟು ಬೇಕಾದರೂ ರಚನೆ ಮಾಡ್ಬೋದು, ಆದರೆ ಅದು ಪರೀಕ್ಷೆಗೆ ಬರುತ್ತಾ, ಈ ನಮೂನೆಯ ಪ್ರಶ್ನೆಗಳು ಬರುತ್ತಾ ಇಲ್ಲವಾ ಅನ್ನುವಂತಹದ್ದು ಮುಖ್ಯ ಆಗುತ್ತೆ. ಈಗ ನಮ್ಮ ಮಂಡಳಿಯವರೇ ಇದನ್ನು ಬಿಟ್ಟಿರೋದ್ರಿಂದ ಇವು ಅಧಿಕೃತವಾದಂತಹ ಪ್ರಶ್ನೆಯ ನಮೂನೆಗಳಾಗಿರುತ್ತವೆ. ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ನಮಗೆ ಸಹಾಯ ಆಗೇ ಆಗುತ್ತೆ.
4: ಸರ್, ಇಲ್ಲಿ ವಿದ್ಯಾರ್ಥಿಗಳೇ ನಾವು ಎರಡು ನೋಡ್ತೀವಿ. ಆವಾಗಲೇ ಹೇಳಿದಂಗೆ ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು, ಕಲಿಕೆಯಲ್ಲಿ ಸಾಮರ್ಥ್ಯ ಹೆಚ್ಚಿರುವಂಥವ್ರು. ಸೊ ಹೆಚ್ಚು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು ಕನಿಷ್ಠ ಉತ್ತೀರ್ಣ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳೆಂತೂ ತಾವು ಹೇಳಿದರೆ ಔಟ್ ಆಫ್ ಅವರ್ ತಗೋಬೇಕು, ನಾನು ಹೆಚ್ಚಿನ ಶ್ರೇಣಿ ತಗೋಬೇಕು ಅಂತ ಹೇಳೋರಿಗೆ ಏನೆಲ್ಲ ಅಂಶಗಳನ್ನು ತಾವು ಹೇಳ್ತೀರಿ? ಎಸ್ ಸರ್, ಹೇಳಿ ಸರ್. ಬಸವರಾಜ್ ಸರ್,
3: ಹೌದು. ಈಗ ನಾವು ಯಾರು ಅತ್ಯುನ್ನತ ಶ್ರೇಣಿಯಲ್ಲಿ ಅಂದರೆ ಔಟ್ ಆಫ್ ಔಟ್, ನಾನು ಔಟ್ ಆಫ್ ಔಟ್ 80 ತಗೋಬೇಕು ಎಕ್ಸ್ಟರ್ನಲಲ್ಲಿ ಅಂತೇನು ಆಸೆ ಇದೆಯಾ ಮಕ್ಕಳು, ಅವರು ಈ ಟೆಕ್ಸ್ಟ್ ಬುಕ್ ಅಂತ ಏನಿದೆ ನಮಗೀಗ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪರಿಕಲ್ಪನೆಗಳನ್ನು ಮನನ ಮಾಡಲೇಬೇಕು. ಅವರು ಯಾವುದೇ ಸೋರ್ಸ್ ಇರ್ಬೋದು, ನಮ್ಮ ಎಲ್ ಬಿ ಎ ಇರ್ಬೋದು ಅಥವಾ ಮತ್ತೆ ಯಾವುದೋ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಿಪರೇಟರಿ ಕ್ವಶನ್ ಪೇಪರ್ ಬೇಕು, ಅದೆಲ್ಲವನ್ನು ಸೇರಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರತಿಯೊಂದು ಪರಿಕಲ್ಪನೆಗಳನ್ನು ಆಳವಾಗಿ ತಿಳ್ಕೊಂಡಿದ್ರೆ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗಲೂ ಕೂಡ ಬರೆಯುವಂಥ ಸಾಮರ್ಥ್ಯವನ್ನು ಗಳಿಸ್ಬೋದು. ನಾನು ಇದಕ್ಕೆ ಅಂತೇಳಿ ರಿಸ್ಟ್ರಿಕ್ಷನ್ ಆಗಬಾರ್ದು. ಚಿತ್ರಗಳು, ಚಿತ್ರ ಎಲ್ಲ ಗೊತ್ತಿದೆ, ಪ್ರಾಬ್ಲಮ್ಸ್ ಇದೆ ನನಗೆ ಗೊತ್ತಿದೆ, ಈಕ್ವೇಷನ್ಸ್ಗಳು ಗೊತ್ತಿದೆ, ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಅವನು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಮೈಂಡ್ ಮ್ಯಾಪ್ ಹಾಕ್ಕೊಂಡು ಅದನ್ನು ಪ್ರತಿಯೊಂದನ್ನು ಅವನು ಅಭ್ಯಾಸ ಮಾಡ್ತಾ ಹೋದರೆ ಅವನಿಗೆ 80 ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಗಳಿಸ್ಕೋಬೇಕಾಗುತ್ತೆ. ಈಗ ಭೌತಶಾಸ್ತ್ರದಲ್ಲಿ ಈಗ ಹರ್ಷ ಸರ್ ಅಷ್ಟೊತ್ತಿಂದ ಹೇಳ್ತಾ ಇದ್ದಾರೆ, ಅದರಲ್ಲಿ ಹೇಗೆ ಹೇಳಬೇಕು ಅನ್ನೋದು ಕೂಡ ಅವರು ತಿಳಿಸ್ತಾರೆ.
2: ಹಾಗೆ ಮುಖ್ಯವಾಗಿ ಇದನ್ನು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶ ಏನಂತಂದರೆ, ಮಕ್ಕಳೇ, ಇದುವರೆಗೂ ಬಂದಿರುವಂತಹ ರಿಸಲ್ಟ್ನಲ್ಲಿ 100 ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಅತಿ ಕಡಿಮೆ ಮಕ್ಕಳು 100 ತೆಗೆದುಕೊಂಡಿರುವಂತಹದ್ದು ವಿಜ್ಞಾನದಲ್ಲೇ. ಅಲ್ಲಿಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇತರೆ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಕೆ ಮಾಡಿದಾಗ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಔಟ್ ಆಫ್ ಔಟ್ ತೆಗಿತೀನಿ ಅಂದರೆ 80 ತೆಗಿತೀನಿ ಅಂದಾಗ ನನಗೆ ಈಗ ಏನು ಅನುಕೂಲ ಇದೆ? ಈಗ ಆಲ್ರೆಡಿ ಬಸವರಾಜ್ ಸರ್ ಹೇಳಿದ್ರು ಟೆಕ್ಸ್ಟ್ ಬುಕ್ಕನ್ನು ಮುಖ್ಯವಾಗಿ ಓಹೋ ನಾವು ನೋಡಬೇಕು ಅಂತ. ಅದು ಸತ್ಯವಾದ ಮಾತು. ಯಾರು ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ ಅವರಿಗೆ ಈ ಅವಕಾಶ ಹೆಚ್ಚಿದೆ ಸರ್. ಅಷ್ಟು ಮಾತ್ರ ಅಲ್ಲದೆ ಮಕ್ಕಳೇ, ನೀವು ಮಾಡಬೇಕಾಗಿರುವಂತಹ ಮತ್ತೊಂದು, ಎಲ್ಲೆಲ್ಲಿಂದ ನಾನು ಪ್ರಶ್ನೆಗಳನ್ನು ಹುಡುಕೋದಕ್ಕೆ ಸಾಧ್ಯ, ಆ ಕೆಲಸವನ್ನು ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಪೂರಕವಾಗಿ ಎಲ್ ಬಿ ಎ ಸಿಕ್ಕಿದೆ. ಹಾಗಾದರೆ ಸರ್, ನಾನು ಎಲ್ ಬಿ ಎನ್ನು ಓದ್ಬಿಟ್ರೆ ಈ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಸಾಧ್ಯವಾ? ಖಂಡಿತವಾಗಿ ಮಕ್ಕಳೇ, ಎಲ್ ಬಿ ಎನ್ನು ನೀವು ಓದಬೇಕಾದ್ರೆ ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಗಮನಿಸಿದ್ದೇ ಆದರೆ, ಒಂದು ಕೆಲವು ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ನೀವು ಅದರ ಆಳವನ್ನು ಹೊಕ್ಕಿ ತಿಳ್ಕೊಂಡಿರಬೇಕಾಗಿರುತ್ತೆ. ಅಂತಹ ಹಲವಾರು ಪ್ರಶ್ನೆಗಳನ್ನು ನಮ್ಮ ಮಂಡಳಿ ಎಲ್ ಬಿ ಎನ ತಯಾರಿಸೋದ್ರ ಮುಖಾಂತರ ಮಾಡಿದೆ ಸರ್. ಎಷ್ಟು ಸಾಧ್ಯವೋ ಅಷ್ಟು ಆಳವನ್ನು ಹೊಕ್ಕಿ ನಾವು ಪ್ರಶ್ನೆಗಳನ್ನು ತಯಾರಿಸಿದ್ದಾರೆ ನಮ್ಮ ಶಿಕ್ಷಕರು. ಹಾಗಿದ ಮೇಲೆ ಇಡೀ ಸಂಪೂರ್ಣ ಪಾಠದ ಘಟಕದ ನಮಗೆ ಪೂರ್ಣ ಮಾಹಿತಿ ಆ ಒಂದು ಎಲ್ ಬಿ ಎನ ಸಾಲ್ವ್ ಮಾಡೋದ್ರಲ್ಲಿ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು 80 ಪ್ರಯತ್ನ ಪಡಬೇಕು. ಜೊತೆಗೆ ಅದರಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂತ ಬರುತ್ತೆ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದರೆ ಏನು ಮಕ್ಕಳೇ? ಮುಖ್ಯವಾಗಿ ಇದನ್ನು ಸರಿಯಾಗಿ ನೀವು ಗಮನಿಸಬೇಕು, ಅಥವಾ ಶಿಕ್ಷಕರು ಕೂಡ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದ್ರೇನು? ಅನ್ವಯಿಕ ಪ್ರಶ್ನೆಗಳು ಅಂದ್ರೇನು? ಇದುವರೆಗೂ ಭೂಮಿಯ ಮೇಲೆ ಸೃಷ್ಟಿ ಆಗದೇ ಇರುವಂತಹ ಪ್ರಶ್ನೆಗಳು ಸರ್. ಇದುವರೆಗೂ ಸೃಷ್ಟಿ ಆಗಿಲ್ಲ ಅಂದರೆ ಅರ್ಥ ಏನು? ಎಲ್ಲ ಬಹುತೇಕರಲ್ಲಿ ಒಂದಿರುವಂತಹ ಅನುಮಾನ ಏನಂದರೆ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಯಾವುದೋ CBSE ಬೋರ್ಡಲ್ಲಿರುವಂತಹ ಒಂದು ಕ್ವಶನನ್ನು ತೆಗೆದು ಇಲ್ಲಿಗೆ ಕೊಟ್ಬಿಡೋದು, ICSE ಬೋರ್ಡಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಇಲ್ಲಿಗೆ ಹಾಕ್ಬಿಡೋದು, ಅಥವಾ ಇನ್ಯಾವುದೋ ಒಂದು ಬುಕ್ನಲ್ಲಿ ಬಂದಿತ್ತು ಔಟರ್ ಸೋರ್ಸಲ್ಲಿ ಅಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಹಾಕೋದು. ಖಂಡಿತ ಅಲ್ಲ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಅದು ಈ ಪರೀಕ್ಷೆಗೋಸ್ಕರನೇ ಹೊಸದಾಗಿ ಜನ್ಮ ತಾಳುವಂತಹ ಪ್ರಶ್ನೆ. ಆದರೆ ಆ ಪ್ರಶ್ನೆ ನಮ್ಮ ಘಟಕದಲ್ಲಿರುವಂತಹ ಪರಿಕಲ್ಪನೆಗಳನ್ನೇ ಒಳಗೊಂಡಿರುತ್ತೆ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು. ನೀವು ಎಲ್ ಬಿ ಯಲ್ಲಿರುವಂತಹ ಪ್ರಶ್ನೆಗಳನ್ನು ಶಿಸ್ತುಬದ್ಧವಾಗಿ ನೀವು ಅಧ್ಯಯನ ಮಾಡಿದ್ದೇ ಆಗಲಿ, ಆದಲ್ಲಿ ಅಂತಹ ಹೊಸ ಪ್ರಶ್ನೆಗಳಿಗೂ ಉತ್ತರಿಸಬಲ್ಲಂತಹ ಸಾಮರ್ಥ್ಯ ನಿಮಗೆ ಸಿಕ್ಕತ್ತೆ ಮಕ್ಕಳೇ. ಖಂಡಿತವಾಗಿ ಸರ್, ಖಂಡಿತವಾಗಿ ಅದು ಮಕ್ಕಳು ಮಾಡಬೇಕಾಗಿರೋಂಥದ್ದು. ನಾನು 80 ತೆಗಿತೀನಿ ಅಂದರೆ ತರಗತಿಯಲ್ಲಿ ಶಿಸ್ತುಬದ್ಧನಾಗಿ ಆತನ ಅಧ್ಯಯನ ಇರಬೇಕು, ಮನೆಯಲ್ಲೂ ಕೂಡ ಆ ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಆತ ಟೆಕ್ಸ್ಟ್ ಬುಕ್ ಅನ್ನ ಒಂದು ಅಕ್ಷರ ಕೂಡ ಬಿಡದೆ ಇರೋ ಹಾಗೆ ಓದ್ಬೇಕು ಅಂತ ಹೇಳೋದಿಲ್ಲ, ಅಧ್ಯಯನ ಮಾಡಬೇಕು ಅಂತ ಹೇಳ್ತೀನಿ ಸರ್. ಓದೋದಕ್ಕೂ ಅಧ್ಯಯನ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ.
4: ಬಸವರಾಜ್ ಸರ್, ಇವತ್ತು ಇನ್ನು ಮಾರ್ಚಲ್ಲಿ ಏನೋ ಎಕ್ಸಾಮ್ ಬರುತ್ತೆ ಅಂತ ಅನ್ಸುತ್ತೆ. ಕೆಲವು ಮಕ್ಕಳು ಇವತ್ತಿಂದನೂ ಸೀರಿಯಸ್ ಆಗಿ ತಗೊಳ್ತೇನೆ ಇರೋ ಮಕ್ಕಳು ಇದ್ದಾರೆ ಇವತ್ತವರೆಗೂ. ಇವತ್ತಿಂದ ನಾನು ಸೀರಿಯಸ್ ಆಗಿ ತಗೊಳ್ತೀನಿ, ಕನಿಷ್ಠ ನಾನು ಪಾಸ್ ಆಗೇ ಆಗ್ತೀನಿ, ಯಾಕಂದರೆ ಮುಂದಿನ ಕ್ಲಾಸ್ಗೆ ಹೋಗ್ಬೇಕಲ್ಲ, ಸೊ ಆವಾಗಲೇ ಹೆಚ್ಚು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅಂಥ ಮಕ್ಕಳು ಇವತ್ತಿಂದ ಏನು ಮಾಡಬೇಕಾಗುತ್ತೆ?
3: ಹೌದು ನೋಡಿ, ಇವತ್ತಿಂದ ಇವತ್ತು ತನಕ ಏನೂ ಕಲ್ತಿಲ್ಲ ಅಂದ್ರೂ ಉಳಿದ ದಿನಗಳಲ್ಲಿ ಚಿತ್ರಗಳನ್ನು ಕಡ್ಡಾಯವಾಗಿ ಕಲಿಬೇಕು. ಬರೆಯುವಂಥ ಚಿತ್ರಗಳು 12 ಅಂಕಕ್ಕೆ ಇರೋದರಿಂದ ಅವನು 12 ಅಂಕದಲ್ಲಿ ಕನಿಷ್ಠ 10 ತಗೋತೀನಿ ಅನ್ನುವಂಥ ಸಾಮರ್ಥ್ಯ ಇರಬೇಕು ಅವನಿಗೆ ಕನಿಷ್ಠ. ಏನಾದ್ರು ಮಿಸ್ ಆಗಿತ್ತು, ಗುರುಸೋದು ಅಥವಾ ಮಿಸ್ ಆದರೂ ಕೂಡ 2 ಬಿಟ್ಟರು 10 ತಗೊಳ್ಳೇಬೇಕು, 10 ಬರುತ್ತೆ. ಈಗ ಅದೇ ರೀತಿ ನಮ್ಮ ಜೀವಶಾಸ್ತ್ರದಲ್ಲಿ ಸಂತಾನೋತ್ಪತ್ತಿ ಪಾಠ ಇದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತೇಳಿ ಸರ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ರು. ಅರ್ಸ ಸರ್, 5 ಪ್ರಶ್ನೆ ಬರುತ್ತೆ, ತುಂಬಾ ಸುಲಭವಾದಂತಹ ಪ್ರಶ್ನೆಗಳೇ ಇರೋದಲ್ಲಿ. ನಮ್ಮ ದಿನನಿತ್ಯ ನಮ್ಮ ನಮ್ಮ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬರುತ್ತೆ. ಉದಾಹರಣೆಗೆ ಗರ್ಭನಿರೋಧಕ ವಿಧಾನಗಳು ಅಂತ ಇದೆ, 2 ಕೊಟ್ಬಿಡ್ತಾರೆ. ಈಗ ನಮ್ಮ ತಾಯಿಗೆ ಮಾಡಿಸಿದೀವಿ, ನಮ್ಮ ಅಕ್ಕ ಇರ್ಬೋದು, ಯಾರೋ ಒಬ್ರು ಬಳಸ್ತಾ ಇರತಕ್ಕಂಥದ್ದು ಅಂದ್ರೆ ಗರ್ಭ ಧರಿಸಿದಾಗ ಏನ್ ಮಾಡೋದು, ಆಪರೇಷನ್ ಮಾಡಿಸೋದು 1/2 ಶಸ್ತ್ರಚಿಕಿತ್ಸೆ ಅಂತೇಳಿ. ಹೌದಾ? ಆ ರೀತಿಯ 4 ವಿಧಾನಗಳ ಬರೆದ್ರೆ 2 ಇರುತ್ತೆ.
4: ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ?
3: ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೆ, ಟೆಕ್ಸ್ಟ್ ಬುಕ್ ಅಲ್ಲೇ ಇರೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ನಾನು ಮಕ್ಕಳಿಗೆ ಪ್ರತಿ ಬಾರಿ ಹೇಳೋದಿಷ್ಟೇ, ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ಓದೋದಲ್ಲ, ನಮ್ಮ ಡೈಲಿ ಲೈಫ್ ಅಲ್ಲಿ ಇದೆ ಅಂತ ತಿಳ್ಕೊಬಿಟ್ರೆ ಅದನ್ನ ಬರಿಬೋದು. ಇದು ಮೇನ್. ಋತುಚಕ್ರ ಎಂದರೇನು ಅಂತ ಇದೆ, ಅದೆಲ್ಲರಿಗೂ ತಿಳಿದದ್ದೆ, ಬರೀತಾರೆ ಮಕ್ಕಳು ಅಲ್ವಾ. ಈಗ ಜರಾಯುವಿನ ಕಾರ್ಯ ಏನು, ಪ್ಲಾಸೆಂಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸೆಂಟ ಅಂತಿದೆ. ತಾಯಿ ಎಲ್ಲ ಬೈತಾ ಇರ್ತಾರೆ, ನಾನು ರಕ್ತ ಹಚ್ಕೊಂಡು ಉಂಟುಬಿಟ್ಟೆ ಅಂತ ಅಲ್ವಾ. ಈಗ ಭ್ರೂಣಕ್ಕೆ ಎಲ್ಲಿಂದ ಬರುತ್ತೆ ಆಹಾರ? ನಮ್ಮ ತಾಯಿಯ ಜರಾಯುವಿನಿಂದ ಬರುತ್ತೆ. ಹೊಕ್ಕಳು ಬಳ್ಳಿ ಅಂತೀವಲ್ಲ, ಅದಕ್ಕೆ ಒಂದು ಜರಾಯು ಅಂತ ಕನೆಕ್ಷನ್ ಇರುತ್ತೆ. ಏನು ಏನು ಕೆಲಸ ಅದರದ್ದು? ಭ್ರೂಣಕ್ಕೆ ಆಹಾರವನ್ನು ಸಾಗಿಸುತ್ತೆ ಎಲ್ಲಿಂದ, ತಾಯಿಯಿಂದ. ಮತ್ತೆ ಅಲ್ಲಿ ತ್ಯಾಜ್ಯ ಉತ್ಪತ್ತಿ ಆದರೆ ಭ್ರೂಣದಲ್ಲಿ ವಾಪಸ್ ಕಳಿಸುತ್ತೆ. ಅಷ್ಟು ಬರೆದ್ರು 2. ಈ ರೀತಿ ಆ ಚಾಪ್ಟರ್ಲಿ ಕನಿಷ್ಠ 7 ಇದೆ ಟೋಟಲ್. 7 ಕನಿಷ್ಠ 2 ತಗೊಂಡ್ರು ಆಯ್ತು. ಈ ರೀತಿ ಪ್ರತಿ ಚಾಪ್ಟರ್ಲ್ಲೂ ನಾವು ಒಂದೊಂದನ್ನು ಹೆಕ್ಕಿ ತೆಗಿತಾ ಹೋದರೆ ತುಂಬಾ ಸುಲಭವಾದಂತಹ ಪ್ರಶ್ನೆಗಳಿವೆ. ಅದನ್ನ ಕಲ್ತ್ರೆ ಮಕ್ಕಳು ಖಂಡಿತ 80-30 ತಗೋಬಹುದು.
4: ಹಾಗೇನೆ ಒಂದು ಚಾಪ್ಟರ್ ವೈಸ್ ಹೇಳಿದ್ರಿ, ಇನ್ನೊಂದು ಭಾಗವಾರು ಅಂದ್ರೆ ಪಾರ್ಟ್ 1, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಇದೆ. ಈ ಉದಾಹರಣೆಗೆ ಪಾರ್ಟ್ ಎ ಅಂದ್ರೆ ಭೌತಶಾಸ್ತ್ರ, 27 ಅಂಕಗಳು ಅದರೊಂದರಲ್ಲೇ ಇದೆ.
2: ಸೊ
4: 27 ಅಂಕಗಳಲ್ಲಿ ಕನಿಷ್ಠ ಅಂಕಗಳನ್ನು ತಗೊಳಕ್ಕೆ ಏನೆಲ್ಲ ಅವಕಾಶಗಳಿದೆ
2: ಸರ್? ನಾವು ಮುಖ್ಯವಾಗಿ 2 ರೀತಿಯಲ್ಲಿ ಅಧ್ಯಯನ ಮಾಡಿಸ್ತೀವಿ ಮಕ್ಕಳಿಗೆ. ತುಂಬಾ ಚೆನ್ನಾಗಿ ಓದಂತಹ ಮಕ್ಕಳು, ಇಲ್ಲ ಕಲಿಯೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇರೋಂತಹ ಮಕ್ಕಳು, ನನಗೆ ಏನೂ ಆಗೋದಿಲ್ಲ, ನಾನು ಫೇಲ್ ಆಗ್ತೀನಿ ಅನ್ನುವಂತಹ ಭಯ ಪಡುವಂತಹ ಮಗುವಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ನಾವು ಫಸ್ಟ್ ಕೊಡಬೇಕಾಗುತ್ತೆ. ನೀನ್ ಫೇಲ್ ಆಗೋದೇ ಕಷ್ಟ ಅಂತ ನಾನು ಹೇಳ್ತೇನೆ, ಪಾಸ್ ಆಗೋದು ಕಷ್ಟ ಅಲ್ಲ, ನಾನು ಮಗುಗೆ ಕೊಡಬೇಕಾಗಿರೋದು ನೀನ್ ಫೇಲ್ ಆಗೋದು ಕಷ್ಟ ಕಣೋ. ಹೌದಾ ಸರ್?

0: ಅನ್ನುವಂತಹ ನಿಟ್ಟಿನಲ್ಲಿ ಜೀರೋ ಫೇಲ್ ಅನ್ನುವಂತಹ ಒಂದು ಟೈಟಲ್ ಅನ್ನು ಇಟ್ಕೊಂಡು ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದೀವಿ. ಆ ನಿಟ್ಟಿನಲ್ಲಿ ಹಾಗಾದ್ರೆ ನಾನು ಫಿಸಿಕ್ಸ್ ನಲ್ಲಿ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ನೀವು ಕೇಳಿದ್ರಿ ಸ್ಟೂಡೆಂಟ್. ಮುಖ್ಯವಾಗಿ ಮಕ್ಕಳೇ, ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇದ್ರೆ ಫಸ್ಟ್ ಆಫ್ ಆಲ್ ಆ ಭಯವನ್ನ ಬಿಡಿ. ಆ ಭಯವನ್ನ ಬಿಡೋದು ಹೇಗೆ, ಯಾವಾಗ ನನಗೆ ಭಯ ಹೋಗುತ್ತೆ ಅಂದ್ರೆ ಈ ರೀತಿ ನಾನು ಹೇಳುವಂತಹದನ್ನ ಫಾಲೋ ಮಾಡಿ. ಈಗಾಗಲೇ ಬಸವರಾಜ್ ಸರ್ ಹೇಳಿದರೆ ಚಿತ್ರಗಳನ್ನ ನೀವು ನೋಡಿಕೊಂಡಿದ್ದೆ ಆದ್ರೆ ಕರೆಕ್ಟ್ ಆಗಿ ಇಷ್ಟು ಅಂಕಗಳನ್ನು ನಾನು ಪಡ್ಕೊಳ್ಳಬಹುದು, ಕನಿಷ್ಠ 10 ಅಂಕಗಳು ಪಡ್ಕೋಬಹುದು ಸರ್ ಚಿತ್ರದಲ್ಲಿ. ಅದಾದ ಮೇಲೆ ನಾನು ಮುಂದೆ ಏನು ಮಾಡಬೇಕು ನೋಡಿ, ಪ್ರತಿ ಪಾಠಗಳಲ್ಲಿ ಘಟಕಗಳಲ್ಲಿ ಬರುವಂತಹ ನಿರೂಪಣೆಗಳು ಅಥವಾ ವ್ಯಾಖ್ಯಾನಗಳು ಅಂತ ಇರುತ್ತೆ. ಸಿಂಪಲ್, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ಓಂನ ನಿಯಮವನ್ನು ನಿರೂಪಿಸಿ, ವಕ್ರೀಭವನ ಸೂಚ್ಯಂಕ ಅಂದರೆ ಏನು, ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಈಗ ಆಲ್ರೆಡಿ ನಿಮ್ಮ ಶಿಕ್ಷಕರು ನಿಮಗೆ ಬರೆಸಿದರೆ ಅದನ್ನು ಕೂಡ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ, ಅದಷ್ಟನ್ನು ಫಸ್ಟ್ ಕಲ್ತ್ಕೊಳ್ಳಿ. ಅದಾದಮೇಲೆ ಸರಳವಾಗಿರೋಂತಹದ್ದು ಯಾವುದಿರುತ್ತೆ, ಕೆಲವು ಗುಣಲಕ್ಷಣಗಳು ಬರುತ್ತೆ ಹಲವಾರು. ಈಗ ಉದಾಹರಣೆಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಇದ್ರದ್ದು ಗುಣಲಕ್ಷಣ ತುಂಬ ಸುಲಭ ಇದೆ ಸರ್, ಇದು ಕಷ್ಟಪಡುವಂಥದ್ದಲ್ಲ. ಬಹುತೇಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಯೂ ಕೂಡ ಹೌದು. ಅಷ್ಟಲ್ಲದೆ ಒಂದು ರೋಧಕದ ರೋಧವನ್ನು ಅವಲಂಬಿಸಿರುವಂತಹ ಅಂಶಗಳ್ಯಾವುವು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸಸ್ ದ ರೆಸಿಸ್ಟೆನ್ಸ್ ಆಫ್ ಅ ರೆಸಿಸ್ಟರ್ಸ್ ಅಂತ ಹೇಳ್ತೀವಿ. 4 ಸಿಂಪಲ್ ಪಾಯಿಂಟ್ಗಳು ಸರ್, ಒಂದೊಂದು ಪದ ಬರೆದ್ರೆ ಸಾಕು, 2 ಅಂಕ ತಗೊಳ್ಬಹುದು. ಇಂತಹದನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಇದಲ್ಲದೆ ನಾವು ಕೆಲವು ಸ್ವಲ್ಪ ಉನ್ನತ ಮಟ್ಟಕ್ಕೆ ಒಂಚೂರು ಮೇಲ್ಮಟ್ಟಕ್ಕೆ ಹೋಗೋದಾದರೆ ವ್ಯತ್ಯಾಸಗಳನ್ನು ಗಮನಿಸಿ ಅನ್ನುವಂಥದ್ದು ಬರೆಯಿರಿ ಅಂತ ಕೊಟ್ಟೆ ಕೊಡ್ತಾರೆ. ಯಾವ ಥರ ವ್ಯತ್ಯಾಸ ಸರ್, ಕಾನ್ವೆಕ್ಸ್ ಲೆನ್ಸ್ಗೂ ಕಾನ್ಕೇವ್ ಲೆನ್ಸ್ಗೂ ಇರೋಂಥ ವ್ಯತ್ಯಾಸ ಏನು ಇದನ್ನು ಕೇಳ್ತಾರೆ. ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ಸೀರೀಸ್ ಆ್ಯಂಡ್ ಪ್ಯಾರಲ್ ಸರ್ಕ್ಯೂಟಲ್ಲಿ ಏನು ಡಿಫ್ರೆನ್ಸ್ ಇದೆ, ಈ ಥರದ ವ್ಯತ್ಯಾಸಗಳು ಕೆಲವೇ ಕೆಲವಿವೆ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿನ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿಕೊಂಡ್ರೆ ನಾನು ಸುಲಭವಾಗಿ ಇಷ್ಟನ್ನು ಕಲ್ತ್ಕೊಂಡ್ರೆ ನಾವು ಬರೆಯೋದಕ್ಕೆ ಈಸಿ ಆಗುತ್ತೆ. ಇನ್ನೂ ಸ್ವಲ್ಪ ಮೀರಿ ನಾನೇನಾದರೂ ಒಂಚೂರು ಹೋಗ್ತೀನಿ ಅಂತಂದರೆ ಫಾರ್ಮುಲಾಗಳಿವೆ. ಪ್ರತಿ ಚಾಪ್ಟರ್ಲ್ಲೂ ನೀವು ಒಂದೊಂದೇ ಫಾರ್ಮುಲಾ ಅಂತ ಎತ್ಕೊಂಡ್ರೆ ಸರ್ ಕನಿಷ್ಠ 1 ಅಥವಾ 2 ಫಾರ್ಮುಲಾ ಬಂದೇ ಬರುತ್ತೆ ಸರ್. ಒಂದು ನೇರವಾಗಿ ಫಾರ್ಮುಲಾ ಕೇಳುವಂತಹ ಚಾನ್ಸಸ್ ಅಧಿಕೃತವಾಗಿರುತ್ತೆ ಫಿಸಿಕ್ಸ್ನಲ್ಲಿ. ಎರಡನೇದು, ಈ ಫಾರ್ಮುಲಾ ಕಲ್ತ ತಕ್ಷಣ ಅಲ್ಲಿ ಕೇಳಲಿಲ್ಲ ಅಂದರೆ ಅದು ಉಪಯೋಗಕ್ಕೆ ಬರಲ್ಲ ಅಂತ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ, ಸಮಸ್ಯೆ ಕೂಡ. ಅದರಲ್ಲಿ ನೀವು ಒಂದಷ್ಟು ಡೇಟಾವನ್ನು ಅಲ್ಲಿ ಪ್ರಶ್ನೆಯನ್ನು ಓದ್ಕೊಂಡಿರೋಂತಹ ದತ್ತಾಂಶ ಬರೆದು ಸೂಕ್ತ ಫಾರ್ಮುಲಾ ಹಾಕಿದ್ರೆ ಅದಕ್ಕೆ ಅಂಕ ಕೊಡ್ತೀವಿ ಸರ್ ವ್ಯಾಲ್ಯೂಯೇಷನ್ನಲ್ಲಿ. ಸೊ ನೀವು ಅಲ್ಲೂ ಕೂಡ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕುತ್ತೆ. ಸೊ ಈ ರೀತಿಯಾಗಿ ನಾವು ಬಿಲೋ ಆವರೇಜ್ ಮಕ್ಕಳು ಅಂದರೆ ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇರೋಂತಹ ಮಗು ಇಷ್ಟು ಸುಲಭವಾಗಿ ನಾವು ಹೋಗಬಹುದು.
1: ಬಸವರಾಜ್ ಸರ್, ಇವತ್ತಿಂದ ಮಕ್ಕಳು ಎರಡು ರೀತಿನೂ, ಒಂದು ಈಗ ಕನಿಷ್ಠ ಪಾಸ್ ಆಗಬೇಕು ಅಂತ ಇರೋ ಮಕ್ಕಳು ಮತ್ತು ಔಟ್ ಆಫ್ ಔಟ್ ತೆಗಿಬೇಕು ಅಂತಿರೋ ಮಕ್ಕಳು, ಇಬ್ಬರೂ ಹೇಗೆ ಒಂದು ಟೈಮ್ ಟೇಬಲ್ನ ಜೋಡಿಸ್ಕೊಳ್ಬೇಕು, ಈ ಪರೀಕ್ಷಾ ಸಮಯದಲ್ಲಿ ಅವರು ಹೇಗೆ ಅವರ ನಡವಳಿಕೆಗಳು ಅಥವಾ ಅವ್ರ ದಿನಚರಿಗಳು ಇರಬೇಕು ಅಂತ ಅನಿಸುತ್ತೆ.
2: ಹೌದು, ಈಗ ಈಗಾಗಲೇ ಓದಿಲ್ಲ ಅನ್ನುವ ಮಕ್ಕಳು ಮತ್ತು ಈಗ ಆಲ್ರೆಡಿ ಓದಿ ಈಗ 80-75 ಆಯ್ತಾ ಇದೆ, ಇನ್ನೂ ಒಂದು 5 ಜಾಸ್ತಿ ಆಗಬೇಕು ಔಟ್ ಆಫ್ ಔಟ್ ಬರಬೇಕು ಅಂತೇಳಿ. ಈಗ ಅವ್ರಿಗೆ ಈಗ ಆಲ್ರೆಡಿ 6 ಸಬ್ಜೆಕ್ಟಿಂದ ಯಾವುದು ಕ್ಲಿಷ್ಟ ಯಾವುದು ಸುಲಭ ಅಂತೇಳಿ ಡಿಸೈಡ್ ಮಾಡಿರ್ತಾರೆ ಚೆನ್ನಾಗಿ ಓದಿರೋ ಮಕ್ಕಳು, ಈಗ ಮ್ಯಾಥ್ಸ ಸೈನ್ಸ ಅಂತೇಳಿ. ಅದರ ಆಧಾರದಲ್ಲಿ ನಾನು ಇದುವರೆಗೆ ಎಷ್ಟು ಟೈಮ್ ಕೊಟ್ಟೆ, ಸೈನ್ಸ್ ಕಷ್ಟ ಆಗಿದ್ರೆ ಸೈನ್ಸ್ಗೆ ಅವನು ಡೈಲಿ 1 ಕೊಡ್ತಾ ಇದ್ರ, ಅದನ್ನು ನಾನು ಹೆಚ್ಚಿಗೆ ಮಾಡಬೇಕಾ ಈ ಸಬ್ಜೆಕ್ಟ್ಗೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಅದಾದ ನಂತರ ಇದುವರೆಗೆ ನನ್ನ ಟೀಚರಿಂದ ಏನೆಲ್ಲ ಪಡ್ಕೊಂಡೆ ನಾನು, ಅಂದರೆ ನಾನು ಅದರಿಂದ ಗಳಿಸಿರೋದೇನು, ನಾನು ಯಾವ ಅಂಶಗಳಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ವಾ, 3 ಹೋಗಿರೋದೆಲ್ಲಿ ಫಸ್ಟ್ ಪ್ರಿಪ್ರೇಟ್ರಿಲಿ, 75 ತೊಗೊಂಡಿದ್ದಾನೆ, 5 ಎಲ್ಲೋಗಿದೆ ನನಗೆ, ಅದನ್ನು ಮೊದಲು ಅವನು ಗಮನಿಸಬೇಕು. ಅದಾದಮೇಲೆ ಅಂತಹ ಒಂದು ಅಂಶಗಳನ್ನೇ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿದ್ರೆ ಅವನಿಗೆ ಔಟ್ ಆಫ್ ಔಟ್ ತೊಗೊಳಕ್ಕಾಗುತ್ತೆ. ಈ ಕನಿಷ್ಠ ಕಲಿಕೆಯ ಮಕ್ಕಳು ಏನಿದ್ದಾರೆ, ಈಗ ತುಂಬ ಕಷ್ಟ ಆಗಿದೆ, ಈಗ ಫಸ್ಟ್ ಪ್ರಿಪ್ರೇಟರಿಲಿ ನನಗೆ ತುಂಬ ಕಡಿಮೆ ಬಂದಿದೆಯಪ್ಪ, ಇನ್ನು ಮುಂದೆ ಏನು ಮಾಡೋದು ಅನ್ನುವ ಮಕ್ಕಳು, ಅವರು ಕೂಡ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಶೆಡ್ಯೂಲ್ ಇರಬೇಕು ಅವರಿಗೆ. ಈಗ ಇದುವರೆಗೆ ಅವರು ಬರೀ 2 ಓದ್ತಾ ಇದ್ರು ಪರ್ ಡೇ, ಕೂತ್ಕೋತಾ ಇರಲಿಲ್ಲ. ಆಗ ಹೆಚ್ಚು ಈಗ 2 ಓದಿನೇ ನಾನು 20-25 ಅಂದಮೇಲೆ ಅದನ್ನು ಡಬಲ್ ಮಾಡಿಬಿಟ್ರೆ

0: ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಿಗೆ. ಓ, ನಾನು ಇಷ್ಟು ಕಡಿಮೆ ಓದಿನೇ ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾನು ಖಂಡಿತ ಅವನಿಗಿಂತ ಜಾಸ್ತಿ ಬರುತ್ತೆ ನನಗೆ ಮಾರ್ಕ್ಸ್ ಅಂತ ಅವ್ರ ಟೈಮ್ ಶೆಡ್ಯೂಲನ್ನು ಈಗ ಅರ್ಧ ಗಂಟೆ ಓದ್ತಾ ಇದ್ದಾನೆ ಪರ್ ಸಬ್ಜೆಕ್ಟ್ ಅಂದರೆ ಒನ್ ಅವರ್ಗೆ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಬಟ್ ಅದನ್ನು ಅವನು ಶೆಡ್ಯೂಲ್ ಹಾಕ್ಕೊಳ್ಳುವಾಗ ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ನನಗೆ ಇಷ್ಟು ಓದಬೇಕು ಎಷ್ಟು ಓದಬೇಕು ಅನ್ನೋದನ್ನು ಅವರವರ ಟೀಚರ್ಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ, ಎಲ್ಲ ಶಾಲೆಯಲ್ಲೂ ಆ ಏರಿಯಾದಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅವರಿಗೆ ಟೈಮ್ ಶೆಡ್ಯೂಲ್ ಅನ್ನ ಇಷ್ಟು ಅಂತ ಹಾಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಇದು ಎಲ್ಲರಿಗೂ ಜನರಲೈಸ್ ಮಾಡೋದು ಕಷ್ಟ, ಹೀಗೆ ಇರಬೇಕು ಅಂತೇಳಿ ಎಬೋ ಆವರೇಜ್ ಮಕ್ಕಳಿಗೆ ಹೇಳ್ಬೋದು. ಈಗ ಬಿಲೋ ಅಂದ್ರೆ ಕನಿಷ್ಠ ಕಲಿಕೆ ಮಕ್ಕಳಿಗೆ ಅವನಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ಅವ್ರಿಗೆ ಒದಗಿಸಿದ್ರೆ ತುಂಬಾ ಅನುಕೂಲ.
1: ಸರ್, ಖಂಡಿತವಾಗಿ ಹೌದು, ಅವರು ಹೇಳಿದಂತಹ ಅಷ್ಟು ಇದನ್ನ ನಾವು ಪಾಲಿಸಬೇಕಾಗುತ್ತೆ. ಜೊತೆಗೆ ಒಂದು ಟೈಮ್ ಟೇಬಲ್ ಅನ್ನು ಹಾಕೊಡ್ಬೇಕಾದ್ರೆ ಅಥವಾ ನಾನು ಸ್ಟೂಡೆಂಟ್ ಆಗಿ ಹಾಕೋಬೇಕಾದ್ರೆ ಪಕ್ಕದವನು ಯಾರೋ ಈ ತರ ಹಾಕೊಂಡಿದ್ದಾನೆ ಅಂತ ನಾನು ಹಾಕೊಳಕಾಗಲ್ಲ ಸರ್. ಅವನ ಬುದ್ಧಿಮಟ್ಟ ಬೇರೆ ಇರುತ್ತೆ, ಅವನ ಮನೆಯ ಪರಿಸರ ಬೇರೆ ಇರುತ್ತೆ. ಹಾಗಾಗಿ ನನ್ನ ಮನೆಯ ಪರಿಸರಕ್ಕೆ ತಕ್ಕ ಹಾಗೆ ನನ್ನ ಬುದ್ಧಿಮಟ್ಟದಕ್ಕೆ ತಕ್ಕಂತೆ ನಾನು ಈ ಒಂದು ಫ್ಲೆಕ್ಸಿಬಿಲಿಟಿಯನ್ನ ತಂದ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಓದೋ ಹುಡುಗ ಕಡಿಮೆ ಓದಿದ್ರೆ ಸಾಕು, ಅವನ್ ಬರೀ ಒನ್ ಅವರ್ ಓದ್ತಾನೆ ಅಂದ್ಬಿಟ್ಟು ನಾನು ಒನ್ ಅವರ್ ಓದ್ತೀನಿ ಸಾಕು, ಸಾಧ್ಯ ಇಲ್ಲ ಸರ್. ಬಿಲೋ ಅವರ್ ಸ್ಟೂಡೆಂಟ್ ಎಫರ್ಟ್ ಹೆಚ್ಚಾಗಿ ಹಾಕ್ಬೇಕಾಗತ್ತೆ. ಹಾಗಾಗಿ ನನ್ನ ಈ ಯೋಜನೆ ಏನಿದೆ, ಈ ಯೋಜನೆಯನ್ನ ಇವತ್ತಿನಿಂದ ನಾನು ಖಂಡಿತ ಬದಲಾಯಿಸ್ಕೊಳ್ಳೇಬೇಕು. ಜೊತೆಗೆ ಟೈಮ್ ಟೇಬಲ್ ಹಾಕೊಂಡು ಓದಿದ ತಕ್ಷಣ ಬಂದು ಬಿಡುತ್ತಾ? ಖಂಡಿತ ಇಲ್ಲ. ನೀವು ಶಿಕ್ಷಕರೊಡನೆ ಇನ್ನು ಮುಂದಕ್ಕೆ ಚರ್ಚೆಯನ್ನು ಹೆಚ್ಚಾಗಿ ಮಾಡಬೇಕು. ತರಗತಿಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ, ಪಾಠಗಳು ನಡಿಬೇಕಾದ್ರೆ ಚರ್ಚೆಯನ್ನು ತುಂಬಾ ಕಡಿಮೆ ಮಾಡ್ತಾರೆ ಮಕ್ಕಳು. ಆಕ್ಚುಲ್ ಆ ಕ್ಲಾಸ್ ರೂಮಲ್ಲಿ ಹೆಚ್ಚು ಚರ್ಚೆ ನಡಿಬೇಕು, ತುಂಬಾ ಕಡಿಮೆ ಮಾಡ್ತಾರೆ. ನಮಗೆ ಒಂದು ಸಿಲೆಬಸ್ ಅನ್ನು ಮುಗಿಸ್ಬೇಕು ಅನ್ನುವಂತಹ ಧಾಟಿಯಲ್ಲಿ ನಾವು ಕೂಡ ಪಾಠ ಮಾಡ್ತಾ ಇರ್ತೀವಿ. ಚರ್ಚೆಗಳಿಗೆ ಅವಕಾಶ ಕಡಿಮೆ ಸಿಕ್ಕಬಹುದು ಮಗುಗೆ, ಅಥವಾ ಅವನಿಗೆ ಏನಾದರೂ ಒಂದು ಹಿಂಡ್ರೆನ್ಸ್ ಇರುತ್ತೆ ಕೇಳೋದಕ್ಕೆ ಭಯ ಈ ರೀತಿ. ಈಗ ನಿಮಗೆ ಇನ್ನೂ 60-65 ದಿವಸಗಳು ಸಮಯ ಇದೆ. ಶಿಕ್ಷಕರೊಡನೆ ಚರ್ಚೆ ಮಾಡಿ, ಪ್ರಶ್ನೆಗಳನ್ನು ನೀವು ಹೇಗೆ ಅಧ್ಯಯನ ಮಾಡಬೇಕು ಅನ್ನುವಂತಹದ್ದಂದರೆ, ಪ್ರಶ್ನೆಯನ್ನು ಓದ್ಕೊಂಡು ಅದರಲ್ಲಿ ಬೈ ಹಾರ್ಟ್ ಮಾಡಿದ್ರೆ ಖಂಡಿತವಾಗಿ ಮಕ್ಕಳೇ ಸಾಧ್ಯ ಇಲ್ಲ. ವಿಜ್ಞಾನ, ಗಣಿತ ಮತ್ತು ಸಮಾಜ, ಈ ಮೂರನ್ನು ನಾವು ಕೋರ್ ಸಬ್ಜೆಕ್ಟ್ಸ್ ಅಂತೀವಿ ಸರ್. ಇದನ್ನು ಬೈ ಹಾರ್ಟ್ ಮಾಡಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಹಾಗಾದರೆ ಏನು ಮಾಡಬೇಕು? ಯಾವುದೋ ಒಂದು ಸಣ್ಣ ಪ್ರಶ್ನೆ ಬಂತು, ಇದರ ಅರ್ಥವನ್ನು ತಿಳ್ಕೊಂಡು ಓದಿ, ಗೊತ್ತಾಗ್ಲಿಲ್ವಾ, ಶಿಕ್ಷಕರೊಡನೆ ಚರ್ಚಿಸಿ, ಆಗ ನಿಮಗೆ ಅದರ ಅರ್ಥ ಹೇಳ್ತಾರೆ. ಜೊತೆಗೆ ನಮ್ಮದ್ರಲ್ಲಿ ಅಂದ್ರೆ ಈ ವಿಜ್ಞಾನ ವಿಷಯದಲ್ಲಿ ಹೇಗೆ ಅಂದ್ರೆ, ನಮಗೆ ಉತ್ತರ ಬೇಕು ಸರ್. ನೀವು ಉತ್ತರವನ್ನ ಅರ್ಥಪೂರ್ಣವಾಗಿ ಬರೆದಿದ್ರೆ ಸಾಕು ನಮಗೆ. ವಾಕ್ಯ ರಚನೆ ಇದಕ್ಕೆ ನಮ್ಮಲ್ಲಿ ಹೆಚ್ಚಿನ ಗಮನ ಇಲ್ಲ, ನಮಗೆ ಉತ್ತರ ಇದ್ರೆ ಸಾಕು ಸರ್.
2: ಅವನಿಗೆ ಅದು ಕಾನ್ಸೆಪ್ಟ್ ಗೊತ್ತಿದೆ ಅಂತ,
1: ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಗೊತ್ತಾಗುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ನಾವೇ ಹೋಗ್ತೀವಿ ಸರ್. ನಾವೇ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಾವು ನೋಡುವಂತಹದ್ದು ಬರೆದಿರುವಂತಹ ಉತ್ತರದಲ್ಲಿ ಪರಿಕಲ್ಪನೆ ಒಳಗೊಂಡಿದೆಯಾ ಅಂತ ನೋಡ್ತೀವಿ. ಪದಗಳನ್ನ, ಸಾಮಾನ್ಯ ಪದಗಳನ್ನ ಹಾಕಿ ಬರೆದು ಬಿಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಮಕ್ಕಳೇ, ಈಗ ಬೆಳಕಿನ ವಕ್ರೀಭವನ ಅಂದ್ರೇನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅದು ತನ್ನ ಮಾಧ್ಯಮದ ದಿಕ್ಕನ್ನ, ಪ್ರಸರಣ ದಿಕ್ಕನ್ನ ಬದಲಾಯಿಸುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಉತ್ತರ ಸರ್. ಕೆಲವು ಮಕ್ಕಳು ಕಾನ್ಸೆಪ್ಟ್ ಅರ್ಥ ಆಗಿದೆ ಸರ್, ಬೆಳಕು ಒಂದು ಕಡೆಯಿಂದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಬೆಂಡ್ ಆಗುತ್ತೆ ಅಂತ ಬರೀತಾರೆ. ಬೆಂಡ್ ಆಗುತ್ತೆ ಅಂದ್ರೆ ಬೆಂಡ್ ಅಂತದ್ದು ಇಂಗ್ಲಿಷ್ ಪದ, ಆದ್ರೆ ಸರ್ ಅದಕ್ಕೆ ಅಂಕ ಇದೆ. ಯಾಕಂತಂದ್ರೆ ನನಗೆ ಬೇಕಾಗಿರೋದು ಆತನಿಗೆ ಪರಿಕಲ್ಪನೆ ಅರ್ಥ ಆಗಿದೆಯಾ ಅಂತ. ಹಾಗಾಗಿ ಮಕ್ಕಳೇ, ಕಾನ್ಸೆಪ್ಟ್ ಅನ್ನ ಟೀಚರ್ಸ್ ಗಳಲ್ಲಿ ಹೇಳಿಸ್ಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ ನೆನಪಲ್ಲಿ ಉಳಿಯುತ್ತೆ. ಬೈ ಹಾರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಬೈ ಹಾರ್ಟ್ ಎಲ್ಲಿ ಮಾಡ್ತೀವಿ? ಲ್ಯಾಂಗ್ವೇಜಸ್ ಅಲ್ಲಿ, ಭಾಷೆಯಲ್ಲಿ. ಆ ಭಾಷೆಗೆ ತಕ್ಕ ಹಾಗೆ ವಾಕ್ಯ ರಚನೆ, ಪದಗಳ ಪ್ರಯೋಗ ಇರಲೇಬೇಕು ನಮ್ಮಲ್ಲಿ. ಅದು ಇರಬೇಕು, ಅದಿಲ್ಲದ ಮಾತ್ರಕ್ಕೆ ಇಲ್ಲ ಅಂತ ಅಂದ್ರೆ ವಾಕ್ಯ ರಚನೆ ಆಗೋದಿಲ್ಲ. ಆದ್ರೆ ಅಷ್ಟು ಒತ್ತನ್ನು ನಾವು ಗಮನಿಸೋದಿಲ್ಲ, ನಮಗೆ ಉತ್ತರ ಮುಖ್ಯ. ಹಾಗಾಗಿ ಮಕ್ಕಳೇ, ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಕೂತ್ಕೊಂಡು ಬೈ ಹಾರ್ಟ್ ಮಾಡಿ ಮಾಡಿ ಕಲಿತೀನಿ ಅಂದರೆ ನಿಮಗೆ ಸಕ್ಸಸ್ ಆಗೋದು ಕಡಿಮೆ ಮಕ್ಕಳೇ. ಇನ್ನು 60 ದಿನಗಳು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸ್ಕೊಂಡು ಕಲಿತಾ ಬನ್ನಿ.
2: ಒಂದು ಬೈ ಹಾರ್ಟ್ ಮಾಡೋದ್ರ ಬಗ್ಗೆ ಹರ್ಷ ಸರ್ ಹೇಳಿದರು. ಹಾಗೆಯೇ ಇನ್ನೂ ಕೆಲವು ಮಕ್ಕಳು ಆ ಪ್ರಶ್ನೆ ನನಗೆ ಅರ್ಥ ಆಗದೇ ಕನ್ಫ್ಯೂಸ್ ಮಾಡಿಕೊಂಡು ಯಾವುದೋ ಪ್ರಶ್ನೆ ಅಂತ ಏನೋ ಅರ್ಥ ಮಾಡಿಕೊಂಡು ಉತ್ತರ ಬರೆದು ಬಿಡುವ ಸಾಧ್ಯತೆಗಳು ಹೆಚ್ಚು ಇದೆ. ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರೆಯೋದು ಎಷ್ಟು ಮುಖ್ಯ, ಹೇಗೆ ಅದನ್ನ ಬಗ್ಗೆ?
0: ಹೌದು, ಈಗ ನಮ್ಮ ವಿಜ್ಞಾನ ವಿಷಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕ್ವಶನ್ ಪೇಪರ್ಸ್ ನೋಡಿದ್ದಾರೆ, ಅಲ್ಲಿ 3 ಲೈನ್ ಇರುತ್ತೆ ಕ್ವಶನ್, ಅದಕ್ಕೆ ಒಂದೇ ಲೈನ್, 1 ಲೈನ್ ಸಾಕಷ್ಟು, ಅಥವಾ 1 ವರ್ಡು ಆಗ್ಬೋದು. ಒಂದೊಂದು ಕೆಲವು ಸಂದರ್ಭಗಳಲ್ಲಿ ಆ 3 ಲೈನ್ ಕ್ವಶನ್ಗೆ 1 ವರ್ಡ್ ಆನ್ಸರು ಇರುತ್ತೆ. ದಯಮಾಡಿ ಮಕ್ಕಳೇ ಪ್ರಶ್ನೆಯನ್ನು ನೋಡಿದ ತಕ್ಷಣ ಗಾಬರಿ ಆಗೋದು ನಿಲ್ಲಿಸ್ಬೇಕು ಮೊದಲು, ಗಾಬರಿ ಆಗಬಾರ್ದು.
2: ಹೌದು,
0: ನಿಧಾನವಾಗಿ. ಅದಕ್ಕೋಸ್ಕರನೇ ಮಂಡಳಿಯವರು ನಮ್ಮ ಕೋರ್ ಸಬ್ಜೆಕ್ಟ್ ಅಥವಾ ಇತರ ಸಬ್ಜೆಕ್ಟ್ಗಳಿಗೆ 3.5 ಗಂಟೆ ಕೊಟ್ಟಿದ್ದಾರೆ. 3 ಗಂಟೆ ಬರೆಯೋದಕ್ಕಾದರೆ 1.5 ಗಂಟೆ ಓದೋದಕ್ಕೋಸ್ಕರ ಮೊದಲು ಪ್ರಶ್ನೆಯನ್ನು ಓದಬೇಕು. ಯಾವುದೇ ಪ್ರಶ್ನೆ ಗೊಂದಲ ಇದ್ದರೆ ಅದನ್ನು ಮತ್ತೆ ಅದಕ್ಕೆ ಹೋಗಿ ತಕ್ಷಣ ಅದನ್ನು ಮತ್ತೆ ರಿಪೀಟ್ ಮಾಡೋದು ಬೇಡ. ಮೊದಲು ಯಾವುದು ಸುಲಭವಾದಂಥ ಪ್ರಶ್ನೆಗಳಿದೆಯೋ ಅದನ್ನು ಅಟೆಂಡ್ ಮಾಡಬೇಕು. ನಂತರ ಆ ಪ್ರಶ್ನೆನ, ಯಾವುದು ಇವರಿಗೆ ಕಷ್ಟ ಆಯಿತು ಅಥವಾ ಅರ್ಥ ಆಗಲಿಲ್ವೋ ಆ ಪ್ರಶ್ನೆಯನ್ನು ಯಾವ ಪಾಠದ್ದು ಅಂತ ಮೊದಲು ತಿಳ್ಕೋಬೇಕು. ನಮ್ಮ ಮಕ್ಕಳಿಗೆ ಯಾವ ಪಾಠ ಅಂತ ಗೊತ್ತಿರೋದಿಲ್ಲ, ಪಾಠದ ಹೆಸರು ಗೊತ್ತಾಯ್ತಾ, ಕಾನ್ಸೆಪ್ಟ್ ಗೊತ್ತು ಅಂತ. ಉದಾಹರಣೆಗೆ ಅವರಿಗೆ ಆಮ್ಲ ಪ್ರತ್ಯಾಮ್ಲಗಳ ಪಾಠದಲ್ಲಿ ಯಾವುದೋ ಕ್ವಶನ್ ಕೇಳಿರ್ತಾರೆ, ಆ ಪಾಠದ್ದ ಅಂತ ಗೊತ್ತಾದಾಗ ಆಮ್ಲ ಪ್ರತ್ಯಾಮ್ಲದ ಗುಣ ತಲೆಗೆ ಬರುತ್ತೆ.
2: ಕರೆಕ್ಟ್.
0: ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಬರಿಬೋದು. ಅವನಿಗೆ ಆ ಕಾನ್ಸೆಪ್ಟ್ ಏನು ಅಂತಲೇ ಗೊತ್ತಿಲ್ಲ ಅಂದರೆ ಯಾವ ಉತ್ತರ ಬರೆಯೋಕ್ಕೂ ಆಗೋದಿಲ್ಲ. ದಯಮಾಡಿ ಮಕ್ಕಳೇ, ನಿಮಗೆ ಲಾಸ್ಟ್ ಇಯರ್ ಕೂಡ ಹೇಳಿದ್ದೀನಿ, ಪ್ರತಿ ಪಾಠವನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ನೀವು ಬೆಳಕು ಕಂಡುಬಿಟ್ಟ ತಕ್ಷಣ ನನಗೆ ಏನಾದ್ರು ಕಾಣಬೇಕು ಅಂದರೆ ಬೆಳಕಬೇಕು, ಓ ಬೆಳಕು ಪಾಠ ಇದೆ ಅಲ್ವಾ. ನೆಕ್ಸ್ಟ್ ಬೆಳಕಿದ್ರೆ ಕಾಣಿಸೋದಿಲ್ಲ, ಕಣ್ಣು ಬೇಕು, ಮಾನವನ ಕಣ್ಣು ಪಾಠ ಇದೆ. ಸೂರ್ಯನ ಬೆಳಕಿಲ್ಲದೆ ಹೋದಾಗ ಮನೇಲಿ ಏನೋ ಹಾಕೋತೀವಿ, ವಿದ್ಯುಚ್ಛಕ್ತಿ ಹಾಕೋತೀವಿ, ವಿದ್ಯುಚ್ಛಕ್ತಿ ಪಾಠ ಇದೆ. ವಿದ್ಯುಚ್ಛಕ್ತಿ ತರಿಸ್ಬೇಕಾದ್ರೆ ಬೇರೆ ಆ ಥರದ್ದು ಏನಾದರೂ ಒಂದು ತಮ್ಮದೇ ಆದಂಥ ಒಂದು ಕಾನ್ಸೆಪ್ಚುವಲೈಸೇಷನ್ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ತಕ್ಷಣ ಕ್ವಶನ್ ಅರ್ಥ ಆಗುತ್ತೆ. ಕ್ವಶನ್ ಅರ್ಥ ಆದ ತಕ್ಷಣ ನನಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಈ ರೀತಿಯಾಗಿ ದಯಮಾಡಿ ಯಾರೂ ಕೂಡ ಪ್ರಶ್ನೆ ಲಾಂಗ್ ಆಗಿದೆ ಕ್ವಶನ್ ಅಂತೇಳಿ ಅದಕ್ಕೆ ಗಾಬರಿ ಆಗೋದು ಬೇಡ. ಅದು ಸಿಂಪಲ್ ಕ್ವಶನ್ ಆಗಿರುತ್ತೆ, ಬಟ್ ಅದು ನಿಮ್ಗೆ ಅರ್ಥ ಆಗಬೇಕು. ಈ ಕೆಮಿಸ್ಟ್ರಿಯಲ್ಲಿ ಈಗ ಪ್ರಿಪರೇಟರಲ್ಲಿ ಇದೆ, ಬರೀ 1 ಮಾರ್ಕ್ಸ್, ಅದಕ್ಕೆ 4 ಲೈನ್ ಇದೆ. ಸ್ಟೆಪ್ ಹಾಕಿ ಎ ಬಿ ಸಿ ಡಿ ಹಾಕಿ ಪಿ ಎಚ್ ವ್ಯಾಲ್ಯೂ ಕೊಟ್ಟು ಅದು ಆಮೇಲೆ ಈ ಸಬ್ ಕ್ವಶನ್ 2, 1 ಮಾರ್ಕ್ಸ್ಗೆ ಸಬ್ ಕ್ವಶನ್ 2 ಇವೆ. ದಯಮಾಡಿ ನಮ್ಮ ವಿಜ್ಞಾನ ವಿಷಯದಲ್ಲಿ ಯಾರೂ ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಗಿರುತ್ತೆ ನಿಮಗೆ, ಗಾಬರಿ ಆಗಿ ಮರ್ತೈತದೆ. ಗಾಬರಿ ಆಗಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ.
2: ಎಷ್ಟು ಸಲ ಆತಂಕ ಭಯ ಆದಾಗ ಇರೋದು ಕೂಡ ಮರ್ತೋಗುತ್ತೆ, ಬ್ಲಾಂಕ್ ಆಗ್ಬಿಡ್ತೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಗಾಬರಿ ಆಗಬೇಡಿ ಅಂತ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ.
1: ಹೌದು ಸರ್, ಖಂಡಿತವಾಗಿ ಈ ವಿಚಾರದಲ್ಲಿ ಭಯ ಬೇಡ ಮಕ್ಕಳೇ. ಹೌದು, ನಿಮಗೆ ಅನಿಸಿದೆ ಈಗ ವಿಜ್ಞಾನ ಕಷ್ಟ ಅಂತ, ರಿಸಲ್ಟನ್ನು ನೋಡ್ತೀರಾ, ಮಾರ್ಕ್ಸನ್ನು ನೋಡಿದಾಗ, ಇತರೆ ವಿಷಯಗಳಿಗೆ ನೋಡಿಸಿದಾಗ ವಿಜ್ಞಾನದಲ್ಲಿ ಕಮ್ಮಿ ಬರ್ತಾ ಇದೆ ಅಂತ ಎಷ್ಟೋ ಸಲ ಅನಿಸ್ಬೋದು. ಕಾರಣ ಇಷ್ಟೇ ಮಕ್ಕಳೇ, ಏನಂತಂದರೆ ನಾನು ಒಂದು ಪ್ರಶ್ನೆಯನ್ನು ಅದಷ್ಟೇ ಅಂತ ಸೀಮಿತ ಮಾಡಿಕೊಂಡು ಓದ್ಬಿಡ್ತೀನಿ. ಒಂದು ಚೂರು ಆಚೆ ಈಚೆ ಒಂದು ಚೂರು ಯೋಚನೆ ಮಾಡಿದರೆ ಖಂಡಿತವಾಗಿ ನನಗೆ ಸುಲಭ ಆಗುತ್ತೆ. ಫ್ಯೂಸ್ ಅಂತ ಬರುತ್ತೆ ಸರ್, ಮನೆಯಲ್ಲಿ ನಾವೆಲ್ಲ ಫ್ಯೂಸ್ ಯೂಸ್ ಮಾಡ್ತೀವಲ್ಲ ಎಲೆಕ್ಟ್ರಿಕಲಲ್ಲಿ, ಈ ಫ್ಯೂಸ್ ಬಗ್ಗೆ ಪ್ರಶ್ನೆ ಏನಿರುತ್ತೆ, ಫ್ಯೂಸ್ನ ಉಪಯೋಗ ಏನು ಅಂತ ಇರುತ್ತೆ. ಮಗು ಅಷ್ಟಕ್ಕೆ ರೆಡಿ ಆಗ್ತಾನೆ ಸರ್, ಅದನ್ನೇ ಕೇಳಿದ್ರೆ ಅವನು ಎಕ್ಸಾಮಲ್ಲಿ ಬರೀತಾನೆ. ಅದರಲ್ಲಿ ಒಂದು ಚೂರ್ ಟ್ವಿಸ್ಟ್, ಫ್ಯೂಸನ್ನ ಲೈವ್ ವೈರ್ಗೆ ಹಾಕಿರ್ತೀವಿ, ನ್ಯೂಟ್ರಲ್ ವೈರ್ಗೆ ಯಾಕೆ ಹಾಕಬಾರ್ದು ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ ಉತ್ತರ. ಅಲ್ಲಿಗೆ ಅವನೇನು ಮಾಡ್ದ ಅಂತಂದರೆ, ಫ್ಯೂಸ್ ಎಂದರೇನು ಒಂದು ಲೈನ್ ಓದ್ಕೊಂಡ ಹೊರತು ಸುತ್ತಮುತ್ತ ಒಂದು ಚೂರು ಚೆಕ್ ಮಾಡಬೇಕು ಮಕ್ಕಳೇ, ಈ ಫ್ಯೂಸ್ಗೆ ಸಂಬಂಧಪಟ್ಟಂಗೆ ಇನ್ನೆಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಫ್ಯೂಸ್ ಲೈವ್ ವೈರಲ್ಲಿ ಹಾಕಬೇಕು, ಯಾಕೆ ಹಾಕಬೇಕು, ಅದರಲ್ಲೇ ಕರೆಂಟ್ ಬರೋದು, ಏನಾದರೂ ಹೆಚ್ಚಿನ ವೋಲ್ಟೇಜ್ ಬಂದ ತಕ್ಷಣ ಅಲ್ಲೇ ಬ್ರೇಕ್ ಆಗಬೇಕು. ನ್ಯೂಟ್ರಲ್ಗೆ ಹಾಕಿದ್ರೆ ಏನಾದರೂ ಪ್ರಯೋಜನ ಇದೆಯಾ, ಖಂಡಿತ ಪ್ರಯೋಜನ ಇಲ್ಲ. ನ್ಯೂಟ್ರಲ್ ವೈರಲ್ಲಿ ಕರೆಂಟೇ ಬರಲ್ಲ, ಬರಲ್ಲ ಅಂತಂದ್ಮೇಲೆ ಅಲ್ಲಿಗೆ ಫ್ಯೂಸ್ ಹಾಕೊಂಡು ಪ್ರಯೋಜನ ಏನು? ಇಷ್ಟು ನೋಡಿ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಫ್ಯೂಸ್ ಬಗ್ಗೆ ಏನೇ ಟ್ವಿಸ್ಟ್ ಮಾಡಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ನಮ್ಮ ಮಕ್ಕಳೇನು ಮಾಡ್ತಾರೆ ಗೊತ್ತಾ, ಫ್ಯೂಸ್ ಎಂದರೇನು ಅಷ್ಟೇ ರೆಡಿ ಆಗ್ತಾರೆ. ಅಂದರೆ ಇದು ನಾನು ತುಂಬ ಚೆನ್ನಾಗಿ ಓದೋ ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಪಾಪ ಪಾಸ್ ಆಗೋದಕ್ಕೆ ಕಷ್ಟ ಅಂತ ಪರಿತಾಪ ಪಡ್ತಾ ಇರ್ತಾರೋ ಅಂತಹ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರಿಂದ ಮಕ್ಕಳೇ, ನೀವು ಕಲ್ತಿರ್ತೀರಾ, ಆದರೆ ಆಚೆ ಈಚೆನೂ ಒಂದು ಚೂರು ನೀವು ಟಚ್ ಮಾಡ್ಕೊಂಡು ಹೋದರೆ ಆಗ ನಿಮಗೆ ಭಯ ಹೋಗುತ್ತೆ.
2: ಎಸ್ ಸರ್ ಒಂದು ಕಲಿಯೋದು ಹೇಗೆ, ಮತ್ತು ಈ ವರ್ಷ ಎಲ್ಲ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ, ಕನಿಷ್ಠ ಮಕ್ಕಳು ಒಬ್ಬರೂ ಕೂಡ ಫೇಲ್ ಆಗಬಾರ್ದು, ಎಲ್ಲರೂ ಪಾಸ್ ಆಗಬೇಕು, ಆ ನಿಟ್ಟಿನಲ್ಲಿ ಒಂದು ಕ್ವಶನ್ ಪ್ಯಾಟರ್ನ ಚೇಂಜ್ ಮಾಡಿದ್ದೀರಿ ಅಥವಾ ನೀಲಿನ ಆಕಾಶೆಯನ್ನು ರೆಡಿ ಮಾಡಿದ್ದೀರಿ. ಅದರ ಬಹುಮುಖ್ಯ ಉದ್ದೇಶ ಯಾವ ಮಕ್ಕಳು ಕೂಡ ವಿದ್ಯಾಭ್ಯಾಸದಿಂದ ಹಿಂದುಳಿಬಾರ್ದು, SSLCಗೆ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ಕೋಬಾರ್ದು, ನಂತರ SSLC ನಂತರ PUC ಡಿಗ್ರಿಗೆ ಹೋದರೆ ಅವರ ಜೀವನವೇ ಬದಲಾಗುವ ಸಾಧ್ಯತೆಗಳು ಹೆಚ್ಚಿದೆ, ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ. ಹಾಗಾಗಿ ಆ ಮಕ್ಕಳು ಆ ಒಂದು ಸರ್ಕಲಲ್ಲಿ ಹಿಂದೆ ಉಳಿದುಬಿಟ್ರೆ ಬಹುಶಃ ಅವರು ಮಾಡಬೇಕಾಗಿರೋದನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಒಂದು ಹಂತವನ್ನು ಮುಂದಿನ ಹಂತಕ್ಕೆ ತಲುಪಿಸಲಿಕ್ಕೆ ಬಹುಶಃ ಸಾಕಷ್ಟು ಪ್ರಯತ್ನಗಳನ್ನು ತಮ್ಮ ಶಿಕ್ಷಕರು ಮಾಡ್ತಾ ಇದ್ದೀರಿ, ಹಾಗೆಯೇ ಇಲಾಖೆಯೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿದೆ ಸರ್. ಖಂಡಿತವಾಗ್ಲೂ ಈ ವರ್ಷ ಮಕ್ಕಳು ಹೆಚ್ಚಿನ ಒಂದು ಫಲಿತಾಂಶವನ್ನು ತರುತ್ತಾರೆ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಸರ್, ಒಟ್ಟಾರೆ ಹೇಳೋದಾದರೆ ತಾವು ನಮ್ಮ ಕೇಳುಗರಿಗೆ ಅಥವಾ ಪೋಷಕರಿಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ ಬಸವರಾಜ್ ಸರ್?
0: ಹೌದು, ಪೋಷಕರು ತಮ್ಮ ಮಕ್ಕಳಿಗೆ ಈಗಾಗಲೇ 10ನೇ ತರಗತಿ ಇರೋದರಿಂದ ಆಗಿನಿಂದ ಹಾಕದೇ ಇರತಕ್ಕಂತಹ ಒತ್ತಡವನ್ನು ತಕ್ಷಣ ಈ ವರ್ಷದಲ್ಲೇ ಇದ್ದಾಗೆ ಹಾಕೋದು ಬೇಡ.
2: ಹೌದು,
0: ಅದು ನಿಧಾನಕ್ಕಾದರೆ ಚೆನ್ನಾಗಿರುತ್ತೆ.
2: ಗ್ರ್ಯಾಜುವಲ್
0: ಆಗಿ ಇನ್ಕ್ರೀಸ್ ಆದರೆ, ಕೆಲವು ಮಗು ಈಗ ಪ್ರಿಪರೇಟರಿ ಆಗಿದೆ ಅಂದ ತಕ್ಷಣ ಏನೋ ಮಾರ್ಕ್ಸ್ ಕಡಿಮೆ ಬಂತು ಅಥವಾ ಫೇಲ್ ಮಾರ್ಕ್ಸ್ ಬಂತು ಅಂದ ತಕ್ಷಣ ಅವನನ್ನು ತುಂಬ
2: ಒತ್ತಡ
0: ಹೀನಾಯ ಅಂದರೆ ಬೇರೆ ರೀತಿ ಅವನನ್ನು ಏನೂ ಮಾಡದೆ ಇನ್ನು ಉಳಿದ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ದಯಮಾಡಿ ಪೋಷಕರು ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು. ಇದು ಆಗ್ತಾ ಇಲ್ಲ ಇಡೀ ನಮ್ಮ ವ್ಯವಸ್ಥೆಯಲ್ಲಿ. ಪೋಷಕರು ಬಂದು ತಮ್ಮ ಮಕ್ಕಳ ಬಗ್ಗೆ ಇದುವರೆಗೆ ಏನಾಗಿದೆ, ಈಗ ಮುಂದೆ ಓದಿಸೋದಕ್ಕೆ ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳಿದ್ರೆ ಆ ಮಗುನೂ ಕಲಿತಾನೆ ಮತ್ತೆ ಟೀಚರ್ಗೂ ಕೂಡ ಹೆಲ್ಪ್ ಆಗುತ್ತೆ.
2: ಅಂದ್ರೆ ಈ ಹಂತದಲ್ಲಿ ಅವನೇನು ಫಲಿತಾಂಶ ಇದೆ ಆ ಫಲಿತಾಂಶಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಬೇಕು ಅಂದ್ರೆ ಅವನ ಹಳ್ಳಿಗಳಿದ್ದಾನೆ, ಇನ್ನೇನು ಮಾಡಬಹುದು ಅನ್ನೋ ಒಂದು ಮೋಟಿವೇಶನ್ ರೀತಿಯಲ್ಲಿ ಅವರಿಗೆ ಮಾಡಿದ್ರೆ
0: ಇದು ಬೇಕಾಗಿರೋದು ಮಕ್ಕಳಿಗೆ. ನಾವು ಅವರನ್ನ ಹೀಗೆ ಅಳಿಬಾರದು, ಇಷ್ಟೇ ತಗೊಂಡಿರೋದು ಅಂತೇಳಿ ನಾವು ಟೀಚರ್ ಆದವರು ಅಷ್ಟೇ ಪೋಷಕರು ಅಷ್ಟೇ ಈಗ ನೀನು ಇದು ಇಷ್ಟು ಓದಿನೇ ನೀನು 20 ತಗೊಂಡಿದ್ಯಾ ಅಂದ್ಮೇಲೆ ನೀನು 60 ದಿನದಲ್ಲಿ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ರೆ 40 ಮೇಲೆ ಹೋಗ್ಬಿಡ್ತಿ ಯಾಕಣ ಅಂತೇಳಿ ಯಾವಾಗ ಬೆನ್ ತಡತೀವೋ ಅವನು ಕನಿಷ್ಠ 40 ಹೋಗ್ದವ್ರು 30 ಬರ್ತಾನೆ. ಅಪ್ರೋಚ್ ಬದಲಾಗಬೇಕು ಅಂದ್ರೆ ನಾವು ಯಾರನ್ನೂ ಈಗ ಮಕ್ಕಳನ್ನ ನಾವು ದೈಹಿಕವಾಗಿ ಆ ರೀತಿ ಹೇಳಿ ಕಲಿಸೋದು ಕಷ್ಟ. ಅದಕ್ಕೋಸ್ಕರ ದಯಮಾಡಿ ನಾವು ಮತ್ತೆ ಪೋಷಕರು ಇಬ್ರು ಒಟ್ಟುಗೂಡಿದ್ರೆ ಎಲ್ಲಾ ಮಕ್ಕಳೂ ತುಂಬಾ ಉನ್ನತ ಶ್ರೇಣಿಯಲ್ಲೇ ಪಾಸ್ ಆಗ್ತಾರೆ. ಇದು ಹಿಂದಿನಿಂದನೂ ಆಗ್ಬೇಕು, ಬಟ್ ಈಗ ಆಗಿಲ್ಲ ಅಂದ್ರೂ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಇವತ್ತಿಂದ ಪ್ರಾರಂಭ ಆದ್ರೂ ನಮ್ಮ ಮಕ್ಕಳು ಕನಿಷ್ಠ 50% 80-40 ಅಂಕ ತಗೊಳ್ಳೋದ್ರಲ್ಲಿ ಏನು ಅನುಮಾನ ಇಲ್ಲ.
2: ಅವ್ರಿಗೆ ಒಂದು ಉತ್ತೇಜನ ಅಥವಾ ಒಂದು ಒಂದು ಉತ್ಸಾಹದ ಮಾತನ್ನಾಡಿದ್ರೆ ಬಹುಶಃ ಅದೇ ಒಂದಷ್ಟು ಮೋಟಿವೇಶನ್ ಆಗ್ಬಿಡ್ಬೋದು. ಅಂದ್ರೆ ನೀ ಕಡಿಮೆ ತಗೊಂಡಿದೆ ಅಂತ ಬಯೋ ಬದಲಾಗಿ ಇಷ್ಟು ತಗೊಂಡಿದೆಯಾ ಇನ್ನೂ ತಗೋತೀಯ ಅಂತ ಅವ್ರನ್ನೇನಾದ್ರು ಉರಿದಿಂಬಿಸ್ಬಿಟ್ರೆ
0: ಈಗ ಹೇಗೆ ಓದ್ತಿದ್ದ ಅಂತ ತಿಳ್ಕೊಬೇಕು. ನೀ ನೋಡಪ್ಪ ಈ ರೀತಿ ಓದ್ತಾ ಇದೆ, ಇಷ್ಟೇ ಓದ್ತಾ ಇದ್ದದು ನೋಡಿ, ಇನ್ಮೇಲೆ ಇನ್ನೊಂದಿಷ್ಟೇ, ಈ 1/2 ಗಂಟೆ ಓದ್ತಿದ್ದಲ್ಲ 1/2 ಗಂಟೆ ಹೆಚ್ಚು ಮಾಡ್ಬಿಟ್ರೆ ನೋಡು ಪಕ್ಕದವನಿಗಿಂತ ಜಾಸ್ತಿ ಆಗ್ಬಿಡ್ತೀಯ. ಆ ಥರ ನಾವು ಅವನಿಗಿಂತ ಕಡಿಮೆ ಆಯ್ತೀಯ ಅಂತ ನಾವು ಇದು ಮಾಡಬಾರ್ದು. ಈಗ ನೋಡು ಅವನಿಗಿಂತ ಜಾಸ್ತಿ ಬಂದ್ಬಿಟ್ರೆ ಈ ಥರ ಆಗುತ್ತೆ ಕಣೋ ಅಂತೇಳಿ ಹೇಳಿದ ತಕ್ಷಣ ಅವನಿಗೆ ಫ್ರೆಂಡ್ಸಿಂದ ಓ ಹೌದು ಅಂತೇಳಿ ಖುಷಿ ಆಯ್ತಾನೆ. ಇಲ್ಲ ಅಂದರೆ ತುಂಬ ಇದು ನಮ್ಮ ಅನುಭವದಲ್ಲಿ ಹೇಳ್ತಾ ಇರೋದು, ದಯಮಾಡಿ ಎಲ್ಲ ಪೋಷಕರು ಶಿಕ್ಷಕರು ಇದನ್ನು ಫಾಲೋ ಮಾಡಬೇಕಂತ ನನ್ನ ಅನಿಸಿಕೆ.
2: ಸರ್ ಖಂಡಿತ ಸರ್, ಖಂಡಿತ ಹರ್ಷ ಸರ್.
1: ಹಾಂ ಸರ್, ಮುಖ್ಯವಾಗಿ ಮಕ್ಕಳಿಗೆ ಈಗ ಆಲ್ರೆಡಿ ಬಸವರಾಜ್ ಕೊಟ್ಟಂತಹ ಟಿಪ್ಸ್ ಅನ್ನು ಇಟ್ಕೊಳ್ಳಿ. ಎರಡನೇದು ಮಕ್ಕಳೇ, ಈಗ 3 ಪ್ರಿಪರೇಟರಿಗಳು ನಿಮಗೆ ಬರುತ್ತೆ. ಈ ಪ್ರಿಪರೇಟರಿಯನ್ನು ಮಾಡುವಂತಹ ಉದ್ದೇಶವೇ ನಿಮಗೆ ನಿಮ್ಮ ಮಟ್ಟವನ್ನು ಅಲ್ಲಲ್ಲೇ ಜ್ಞಾಪನ ಮಾಡೋದಕ್ಕೆ. ಅಂದರೆ ಈಗ ಫಸ್ಟ್ ಪ್ರಿಪರೇಟರಿಯಲ್ಲಿ ನೀವು ಎಷ್ಟೋ ಅಂಕಗಳನ್ನು ಪಡ್ಕೊಂಡಿದ್ದೀರಿ ಮಕ್ಕಳೇ, ಅಂಕ ಕಡಿಮೆ ಬಂತು ಅಂದ ತಕ್ಷಣ ಬೇಜಾರಾಗೋದು ಬೇಡ. ಯಾಕೆ ಗೊತ್ತಾ, ಡಿಸೆಂಬರ್ನಲ್ಲಿ ನಾವು ಸಿಲೆಬಸ್ ಮುಗಿಸಿದ್ದೀವಿ, ಏಕಾಏಕಿ 6 ದಿವಸಗಳಲ್ಲೇ ಒಂದು ಪರೀಕ್ಷೆ ಬಂದುಬಿಡ್ತು. ನೀವು ತಯಾರಿದ್ದರೋ ತಯಾರಿರಲಿಲ್ವೋ ನಮಗೆ ಗೊತ್ತಿಲ್ಲ, ಆದರೆ 6 ದಿವಸಗಳ ತಯಾರಿಗೆ ಸಮಯ ಕಡಿಮೆ ಇರಬಹುದು ಕೆಲವು ಮಕ್ಕಳಿಗೆ. ಹಾಗಾಗಿ ಅಲ್ಲಿ ಬಂದಿರುವಂತಹ ಅಂಕವನ್ನು ಮಾನವ ದಂಡವಾಗಿ ಇಟ್ಕೊಳ್ಳೋದು ಬೇಡ. ಇದು ನನಗೆ ಒಂದು ಸೂಚಕ, ನಾನು ಕಡಿಮೆ ತೆಗೆದಿದ್ದೀನಿ ಅಂದರೆ ಹಾಗಾದರೆ ನೆಕ್ಸ್ಟ್ ಪ್ರಿಪರೇಟರಿ ಈ ತಿಂಗಳ ಅಂತ್ಯದಲ್ಲಿ ಪ್ರಾರಂಭ ಆಗುತ್ತೆ, ಅಲ್ಲಿಗೆ ನಾನು ಇನ್ನೆಷ್ಟು ತಯಾರಿ ಮಾಡ್ಕೋಬೇಕು, ನನ್ನ ತಯಾರಿಗೆ ನನಗೆ ಸಹಕಾರ ಕೊಡೋರು ಯಾರು, ಇದನ್ನು ಯೋಚನೆ ಮಾಡಿ. ಒಂದು ನಿಮ್ಮ ಗೆಳೆಯರಾಗಿರ್ತಾರೆ, ನಿಮ್ಮ ಶಿಕ್ಷಕರಾಗಿರ್ತಾರೆ, ನಿಮ್ಮ ಪೇರೆಂಟ್ಸ್ ಆಗಿರ್ತಾರೆ. ಸೊ ಈ 3 ನನಗೆ ಸಹಕಾರ ಎಲ್ಲಿಂದ ಸಿಕ್ಕುತ್ತೆ ಅನ್ನುವಂತಹದ್ದನ್ನು ಯೋಚನೆ ಮಾಡಿ, ಈ ಸಹಕಾರಗಳನ್ನು ಪಡ್ಕೊಳ್ಳಿ. ನಂತರ ತೀರ್ಮಾನ ಮಾಡ್ಕೊಳ್ಳಿ, ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆಗಿನ್ನ 2ನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ನಾನು ಪಡೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ತಯಾರಿ ಮಾಡಿ ಮತ್ತೆ ನೋಡಿ, 2ನೇ ರಿಸಲ್ಟ್ ಬಂದಾಗ ಪ್ರಿಪರೇಟ್ರಿದು ಮತ್ತೆ ನಿಮಗೆ ಗೊತ್ತಾಗುತ್ತೆ ಇನ್ನೆಲ್ಲಿ ನಾನು ಬಿಟ್ಟಿದ್ದೀನಿ ಅನ್ನುವಂಥದ್ದು. ಅದನ್ನು ಸರಿದೂಗಿಸ್ಕೊಳ್ಳೋದಕ್ಕೆ 3ನೇ ಪ್ರಿಪರೇಟ್ರಿ ಇದೆ. ಹಂತ ಹಂತವಾಗಿ ಮಕ್ಕಳೇ ನೀವು ಒಂದೊಂದೇ ಸ್ಟೆಪ್ಸ್ಗಳನ್ನು ಮೇಲೆ ಹಿಡ್ತಾ ಹೋದರೆ ಆಟೋಮ್ಯಾಟಿಕಲಿ ಫೈನಲ್ ಎಕ್ಸಾಮಿನೇಷನ್ಗೆ ಒಳ್ಳೆಯ ಅಂಕಗಳನ್ನೇ ಮಕ್ಕಳೇ ಪಡ್ಕೊಳ್ಬಹುದು. ವಿಜ್ಞಾನ ಅನ್ನುವಂತಹದ್ದೇನು ಅದೊಂದು ಭೂತ ಅಲ್ಲ, ಅದು ಸರಳವಾಗೇ ಇರುತ್ತೆ. ನಾವು ಹೇಗೆ ಅದನ್ನು ನಿವಾರಿಸ್ಕೊಳ್ಳೋ ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ತೀವೋ ಆ ಪ್ರಯತ್ನದ ಮೇಲೆ ಅದು ಭೂತವಾಗಿ ಅಥವಾ ದೈವವಾಗಿ ನಮಗೆ ಕಾಣಬಹುದು ಅಷ್ಟೇ.
2: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಖಂಡಿತ ನನ್ನ ಮಕ್ಕಳಿಗೆ ಏನು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರೋಂಥವ್ರು ಅಂದ್ಕೊಳ್ತೀವಿ ಹಾಗೂ ಸಾಮರ್ಥ್ಯ ಹೆಚ್ಚಿರೋರು ಅಂದ್ಕೊಳ್ತೀವಿ, ಎಲ್ಲರಿಗೂ ಕೂಡ ಇದು ಬಹು ಮುಖ್ಯವಾಗಿ ಅದು ಅನುಕೂಲ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
2: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
3: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ. ಇದು ನಿಮ್ಮ ಸತ್ವ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಆರಂಭಿಸಿರುವ ಈ ಪರೀಕ್ಷಾ ಸಮಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಒಂದೊಂದು ವಿಷಯ ಕುರಿತು ಮಾತನಾಡ್ತಾ ಬರ್ತಾ ಇದ್ದೀವಿ. ಈ ವಿಷಯ ಕುರಿತು ತಜ್ಞ ಶಿಕ್ಷಕರು ಆಯಾಯ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗವಹಿಸುತ್ತಾರೆ. ಆ ವಿಷಯ ಕುರಿತು ವಿದ್ಯಾರ್ಥಿಗಳಿಗಿರುವಂತಹ ಅನುಮಾನಗಳು, ಗೊಂದಲಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ಎಲ್ಲ ವಿಷಯಗಳ ಕುರಿತಂತೆ ಮಕ್ಕಳು ಮೊದಲ ಅರ್ಧ ಗಂಟೆ ಕಾರ್ಯಕ್ರಮವನ್ನು ಆಲಿಸಿ ಕೊನೆಯ ಅರ್ಧ ಗಂಟೆ ತಮ್ಮ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಿ ನೇರವಾಗಿ ನಮ್ಮ ತಜ್ಞರ ಜೊತೆ ಮಾತನಾಡಬಹುದು. ಹಾಗೆಯೇ ಈ ದಿನ ನಾವು ಹಿಂದಿ ವಿಷಯ ಕುರಿತು ಮಾತನಾಡ್ತಾ ಇದ್ದೀವಿ. ಈ ಹಿಂದಿ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಜಿ, ಹಿಂದಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಒಂಟಿಕೊಪ್ಪಲ್ ಮೈಸೂರು, ಮತ್ತು ಶ್ರೀ ನವೀದ್, ಹಿಂದಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೇತುಪುರ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ. ಇವರು ಇನ್ನು ಒಂದು ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹಿಂದಿ ಪರೀಕ್ಷೆ ಕುರಿತಂತೆ ಮಕ್ಕಳಿಗೆ ಒಂದಷ್ಟು ಸಲಹೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ವರ್ಷ ಆಗಿರುವಂತಹ ಕೆಲವು ಬದಲಾವಣೆಗಳ ಕುರಿತು ಮತ್ತು ಪ್ರಶ್ನೆ ಪತ್ರಿಕೆಗಳ ಮಾದರಿ ಕುರಿತು, ಹಾಗೆಯೇ ಮಕ್ಕಳು ಹೇಗೆ ಓದಬೇಕು, ಹೇಗೆ ಬರೀಬೇಕು, ಹೇಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು, ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್. ಥ್ಯಾಂಕ್ ಯು.
0: ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈ ಪರೀಕ್ಷಾ ಸಮಯ 2026 ನಾವು ಒಂದೊಂದು ವಿಷಯಗಳ ಕುರಿತು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ದಿನ ಹಿಂದಿ ಪರೀಕ್ಷೆ ಕುರಿತಂತೆ ನಾವು ಮಾತನಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ಈ ಹಿಂದಿ ಪರೀಕ್ಷೆಯಲ್ಲಿ ಅಥವಾ ಈ ವರ್ಷದ SSLC ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆಯಾ? ಹಾಗಿದ್ರೆ ಈ ಪಠ್ಯವಾರು ಬದಲಾವಣೆಗಳ ಕುರಿತು ಹಂಚಿಕೊಳ್ಬೋದಾ ವಿಜಿ ಸರ್?
1: ಹಂಚ್ಕೊಬೋದು ಸರ್. ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಸರ್ 7 ವಿಷಯಗಳು ಬರ್ತದೆ. ಒಂದು ಗದ್ಯ ಪಾಠ, ಮತ್ತೊಂದು ಪದ್ಯ ಪಾಠ, ವ್ಯಾಕರಣ ಪಾಠ, ಪೂರಕ ಪಾಠ, ಅನುವಾದ ಪಾಠ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತ ಹೇಳಿ ಈ 7 ವಿಷಯಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಸರ್. ಇದರಲ್ಲಿ ಗದ್ಯ ಪಾಠಕ್ಕೆ 20 ಅಂಕಗಳನ್ನು ಮೀಸಲು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಕ್ಕಳಿಗೆ ಗಾಲಿ ಪರಿಚಯ ಆಗಿದೆ ಸರ್. ಗದ್ಯ ಪಾಠಕ್ಕೆ 32 ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಪೂರಕ ಪಾಠಕ್ಕೆ 4 ಅಂಕಗಳನ್ನ ನಿರ್ದಿಷ್ಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನುವಾದ ಪಾಠಕ್ಕೆ 3 ಅಂಕ ಇರುತ್ತೆ, ಅಪಠಿತ ಗದ್ಯಾಂಶಕ್ಕೆ 4 ಅಂಕ ಇರುತ್ತೆ, ನಿಬಂಧ ಪಾಠಕ್ಕೆ 4 ಅಂಕ ಇರುತ್ತೆ, ಪತ್ರಲೇಖನಕ್ಕೆ 5 ಅಂಕ ಇರುತ್ತೆ ಸರ್. ಇದನ್ನ ನಾವು 3 ಭಾಗ ಆಗಿ ಮಾಡ್ಕೋಬಹುದು. ಒಂದು ಪದ್ಯ ಪಾಠ, ಗದ್ಯ ಪಾಠ, ಆದ್ಮೇಲೆ ಪೂರಕ ಪಾಠ, ಅನುವಾದ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತೇಳಿ ಒಂದು ಗ್ರೂಪ್ ಮಾಡ್ಕೋಬಹುದು. ಇಲ್ಲಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಸರ್, ನಮ್ಮಲ್ಲಿ ಪದ್ಯ ಪಾಠಕ್ಕೆ 20 ಅಂಕಗಳನ್ನ ಇಟ್ಕೊಂಡಿದಾರಲ್ಲ, ಈ 20 ಅಂಕಗಳಲ್ಲಿ ನಮ್ಮಲ್ಲಿ 6 ಪದ್ಯಗಳಿದೆ. ಪರೀಕ್ಷೆಗೆ 6 ಪದ್ಯಗಳಿಂದ ಕೇವಲ 9 ಪ್ರಶ್ನೆಗಳು ಬರ್ತದೆ. 20 ಅಂಕವನ್ನ ಸರಳವಾಗಿ ಪಡ್ಕೋಬಹುದು. ಪರೀಕ್ಷೆಯಲ್ಲಿ 9 ಪ್ರಶ್ನೆಗಳು 6 ಪದ್ಯಕ್ಕೆ ಮಾತ್ರ ಬರ್ತವೆ. ಮತ್ತೆ ಗದ್ಯ ಪಾಠದಲ್ಲಿ ಒಟ್ಟು ನಮ್ಗೆ 11 ಪಾಠಗಳಿದೆ, ಅದರಲ್ಲಿ ಬರೋ ಪ್ರಶ್ನೆಗಳು 15-32 ಅಂಕ ಇರ್ತದೆ. ಇದಲ್ಲದೆ ಈ ಪೂರಕ ಪಾಠದಲ್ಲಿ 4 ಅಂಕ ಬರುತ್ತೆ. ಅನುವಾದ, ನಿಬಂಧ, ಅಪಠಿತ ಗದ್ಯಾಂಶ ಮತ್ತೆ ಪತ್ರಲೇಖನ ಇವಟ್ಟು ನೋಡಿಕೊಂಡ್ರೆ 6 ಪ್ರಶ್ನೆ ಇರ್ತದೆ, 20 ಅಂಕ ಬರುತ್ತೆ. ಇದರಲ್ಲಿ ಮಕ್ಕಳು ಸರಳವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಗದ್ಯ ಭಾಗ ನೋಡ್ಕೊಂಡ್ರು 32 ಅಂಕ ಬರುತ್ತೆ, ಕೇವಲ ಪದ್ಯ ಪಾಠವನ್ನ ಓದ್ಕೊಂಡ್ರೆ 20 ಅಂಕ ಬರುತ್ತೆ. ನಾನು ಹೇಳ್ದಂಗೆ ಪೂರಕ ಪಾಠ, ಅನುವಾದ, ನಿಬಂಧ ಇದನ್ನ ನೋಡ್ಕೊಂಡ್ರು 20 ಅಂಕ ಬರುತ್ತೆ. ಇದ್ರ ಜೊತೆಗೆ ವ್ಯಾಕರಣ 8 ಅಂಕ ಬರುತ್ತೆ. ನೀವು ಪದ್ಯ ಪಾಠವನ್ನ ಓದ್ಕೊಂಡು ವ್ಯಾಕರಣ ನೋಡ್ಕೊಂಡ್ರೆ 28 ಅಂಕ ಬರುತ್ತೆ. ಗದ್ಯ ಪಾಠವನ್ನ ಓದ್ಕೊಂಡು ನೀವು ವ್ಯಾಕರಣ ನೋಡ್ಕೊಂಡ್ರೆ 40 ಅಂಕ ಬರುತ್ತೆ. ನೀವು ಪೂರಕ ಪಾಠ ಈ ಥರ ನೋಡಿಕೊಂಡು ವ್ಯಾಕರಣ ನೋಡಿಕೊಂಡ್ರೆ 28. ಈ ರೀತಿ ನಾವು ಹಂಚಿಕೆ ಮಾಡಿಕೊಂಡು ಓದ್ಕೋಬೋದು, ಮಕ್ಕಳಿಗೆ ಲಾಭ ಆಗುತ್ತೆ. ಮತ್ತು ಇಲ್ಲಿ ಯಾವ ರೀತಿ ಅಂಕ ವಿಭಜನೆ ಮಾಡಿಕೊಂಡಿದ್ದಾರೆ ಅಂದರೆ, ನಮ್ಮಲ್ಲಿ ಕಾಶ್ಮೀರಿ ಸೇವ್ ಅಂತ ಒಂದು ಪಾಠ ಇದೆ. ಇದಕ್ಕೆ ಮೂರು ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಬರುವಂಥ ಪ್ರಶ್ನೆ ಒಂದಂಕದ ಪ್ರಶ್ನೆ ಬರುತ್ತೆ, ಎರಡಂಕದ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಸರಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರಲ್ಲ, ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ಈಗಾಗಲೇ ನಮ್ಮಲ್ಲಿ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾದು, ಆ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ ಈ ಪಾಠದ ಪ್ರಶ್ನೆಗಳು 9 ಮತ್ತು 17 ಪ್ರಶ್ನೆ ಸಂಖ್ಯೆ ಆಗೇ ಇರ್ತದೆ. 9ನೇ ಪ್ರಶ್ನೆ ಒಂದಂಕಕ್ಕೆ ಬರುತ್ತೆ, 17ನೇ ಪ್ರಶ್ನೆಯಲ್ಲಿ ಎರಡಂಕಕ್ಕೆ ಬರುತ್ತೆ ಈ ಪಾಠದಲ್ಲಿ. ಈ ಥರ ಸರಳೀಕರಣನೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಮಕ್ಕಳು ಇದಾದ್ಮೇಲೆ ಗಿಲ್ಲು ಪಾಠದಲ್ಲಿ ನಮಗೆ 3 ಅಂಕದ ಪ್ರಶ್ನೆ ಇರ್ತದೆ, ಕೇವಲ 3 ಅಂಕದ ಪ್ರಶ್ನೆನೇ ಕೇಳ್ತಾರೆ, ಬೇರೆ ಯಾವುದೇ ಪ್ರಶ್ನೆ ಇರಲ್ಲ ಅದರಲ್ಲಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 25 ಆಗಿರ್ತದೆ ಇದು ಯಾವಾಗಲೂ. ಈ ಸಾರಿ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇದಾದ್ಮೇಲೆ ಮೇರಾ ಬಚ್ಪನ್ ಅಂತ ಪಾಠ ಇದೆ ನಮ್ಮಲ್ಲಿ, ಇದರಲ್ಲಿ 3 ಅಂಕಕ್ಕೆ ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲೂ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಬರ್ತದೆ. ಇದರಲ್ಲಿ ಸಹ 1 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ 13ನೇ ಪ್ರಶ್ನೆ ಆಗಿರ್ತದೆ, 2 ಅಂಕದ ಪ್ರಶ್ನೆ 18 ಆಗಿರ್ತದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ 18ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಮೇರಾ ಬಚ್ಪನ್ ಅಂತಾನೇ ಇರದೆ ಗೊತ್ತಾಗುತ್ತೆ, ಆ ತರ ಏನು ಗೊಂದಲ ಆಗಲ್ಲ. ಬಸಂತ್ ಕಿ ಸಚ್ಚಾಯಿ ಯಾವಾಗಲೂ 4 ಅಂಕದ ಪ್ರಶ್ನೆ ಇದೆ ಈ ಬಾರಿ, ಅದು ಯಾವಾಗಲೂ 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ ಈ ಬಾರಿ. 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ. ಸರಳವಾಗಿ ಮಕ್ಕಳು ಅದು ಓದ್ಕೊಂಡ್ರೆ, ಓದ ಅರ್ಥ ಮಾಡ್ಕೊಂಡಿದ್ರೆ ಆ 34ನೇ ಪ್ರಶ್ನೆ ಯಾವಾಗಲೂ ಈ ಸಾರಿ ಬರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ 34ನೇ ನಂಬರ್ ಉತ್ತರ ಬರೀತಾ ಇರದೆ. ಮಗು ಏನೋ ಅಷ್ಟೊಂದು ಗೊಂದಲ ಮಾಡ್ಕೋಬೇಕಾಗಿಲ್ಲ. 34ನೇ ಪ್ರಶ್ನೆ ಯಾವುದು ಅಂದ್ರೆ ಬಸಂತ್ ಕಿ ಸಚ್ಚಾಯಿ ಅಂತ ಗೊತ್ತಾಗ್ಬಿಡುತ್ತೆ, ಆ ಪಾಠದಿಂದ ಬಂದಿರ್ತದೆ. ಎರಡು ಪ್ರಶ್ನೆಗಳಿರ್ತದೆ. ಇಂಟರ್ನೆಟ್ ಕ್ರಾಂತಿಯಲ್ಲೂ ಸಹ 3 ಅಂಕದ ಪ್ರಶ್ನೆ ಇರ್ತದೆ. ಈ ಪ್ರಶ್ನೆ 26ನೇ ಪ್ರಶ್ನೆಯಾಗಿ ಹೊರಹೊಮ್ಮುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಮತ್ತೆ ಇದಾದ ನಂತರ ಇಮಾನ್ದಾರ ಅಂಕೆ ಸಮ್ಮೇಳನ ಅಂತ ಇದೆ ನಮ್ಮಲ್ಲಿ, ಇದು 2 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 19ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ ಪರೀಕ್ಷೆಗೆ. ಮತ್ತೆ ದುನಿಯಾ ಮೇ ಪೆಹಲಾ ಮಕಾನ್ ಪ್ರಶ್ನೆಯಲ್ಲಿ ಇದರಲ್ಲಿ 11 ಅಂಕದ ಪ್ರಶ್ನೆಗಳು 2 ಬರುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆ ಇರಲ್ಲ, 3 ಅಂಕದ ಪ್ರಶ್ನೆ ಇರಲ್ಲ, 4 ಅಂಕದ ಪ್ರಶ್ನೆ ಇರಲ್ಲ, ಕೇವಲ 2 ಅಂಕದ ಪ್ರಶ್ನೆ ಇರ್ತದೆ. ಇದರಲ್ಲಿ ಒಂದು ಅನುರೂಪತ ಬರುತ್ತೆ, ಏಕವಾಕ್ಯಮೇ ಉತ್ತರ ಲಿಖಿ ಅನ್ನೋದ್ರಲ್ಲಿ ಬರುತ್ತೆ. ಇದು ಸಾಮಾನ್ಯವಾಗಿ 10 ಮತ್ತು 14ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಮತ್ತೆ ರೋಬೋಟ್ ಅಂತ ಬರುತ್ತೆ ಸರ್ ನಮ್ಮಲ್ಲಿ. ರೋಬೋಟ್ ಪಾಠಕ್ಕೆ 3 ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಇದು 27ನೇ ಪ್ರಶ್ನೆ ಆಗಿ ಬರುತ್ತೆ. ಮತ್ತೆ ಇದಾದ ನಂತರ ಮೈಲಾಕಿ ಸಾಹಸಗಾಥ ಅಂತ ಒಂದು ಪಾಠ ಇದೆ, ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 28ನೇ ಪ್ರಶ್ನೆಯಾಗಿ ಬಂದಿದೆ ಸರ್. ನಾನು ಈ ಅಧ್ಯಯನ ಮಾಡಿದ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಈಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಅಧ್ಯಯನ ಮಾಡಿದಾಗ ಮಕ್ಕಳಿಗೆ ಇದೆಲ್ಲ ಪ್ರಶ್ನೆ ಸಂಖ್ಯೆಗಳನ್ನ ಗುರುತಾಕೊಂಡ್ಬಿಟ್ರೆ ಯಾವ್ಯಾವ ಪಾಠದಲ್ಲಿ ಎಷ್ಟನೇ ಪ್ರಶ್ನೆ ಸಂಖ್ಯೆಗೆ ನಾನು ಓದ್ಕೊಂಡಿದ್ದನ್ನು ಬರೀಬೋದು, ಗೊಂದಲ ಆಗೋದಿಲ್ಲ ಮಗುಗೆ, ಯಾವ ಪಾಠದ್ದಿರ್ಬೋದು ಯಾವ ಪಾಠದ್ದಿರ್ಬೋದು ಅಂತ ಯೋಚನೆ ಮಾಡಬೇಕಾಗಿಲ್ಲ. ನೇರವಾಗಿ ಆ ಪಾಠದ
2: ಈಗ ಒಂದು ಅಂದಾಜು ಸಿಕ್ಕಿರುತ್ತೆ, ಇಷ್ಟೇ ಪ್ರಶ್ನೆ ಇಷ್ಟೇ ಅಂತ
1: ಪಾಠದ್ದೇ ಅಂತ ಗ್ಯಾರಂಟಿ ಆಗ್ಬಿಡುತ್ತೆ ಮಗುಗೆ, ಕಷ್ಟ ಆಗಲ್ಲ ಮಗುಗೆ. ಮತ್ತೆ ನೋಡಿ ಇದಾದ್ಮೇಲೆ ಕರ್ನಾಟಕ ಸಂಪದ ಅಂತಿದೆ, ಇದನ್ನು ಸಾಮಾನ್ಯವರಿಗೆ ಇಲ್ಲಿವರೆಗೆ 4 ಅಂಕದ ಪ್ರಶ್ನೆ ಕೇಳ್ತೀನಿ, ಈ ಬಾರಿಯೂ 4 ಅಂಕ ಆ ಪಾಠಕ್ಕೆ ವೈಟೇಜ್ ಇದೆ. ಇದರಲ್ಲಿ 1 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳು ಬರ್ತದೆ. ಇದು 11ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ ಆದರೆ 3 ಅಂಕದ ಪ್ರಶ್ನೆ 29 ಆಗಿರ್ತದೆ ಕರ್ನಾಟಕ ಸಂಪದದಿಂದ. ಮತ್ತೆ ಬಾಲಶಕ್ತಿಯಲ್ಲಿ 1 ಪ್ರಶ್ನೆ ಬರ್ತದೆ 2 ಅಂಕದ್ದು, ಇದು ಸಾಮಾನ್ಯವಾಗಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಈ ರೀತಿ ನಮ್ಮಲ್ಲಿ ಗದ್ಯಪಾಠದಿಂದ 15 ಪ್ರಶ್ನೆಗಳು ಬರ್ತದೆ, 32 ಅಂಕ ಇರುತ್ತೆ. ಈಗ ನಾನು ಹೇಳ್ದಂತ ನೋಡಿ ಇನ್ನೊಂದು ಬಾರಿ ನೆನೆಸಕ್ಕೆ ಇಷ್ಟಪಡ್ತೀನಿ. ಕಾಶ್ಮೀರ್ ಸೇಬ್ನಲ್ಲಿ 9, 17ನೇ ಪ್ರಶ್ನೆ ಆಗಿರ್ತದೆ, ಗಿಲ್ಲು ಪಾಠದಲ್ಲಿ 25ನೇ ಪ್ರಶ್ನೆ ಕ್ವಶನ್ ಪೇಪರ್ನಲ್ಲಿ ಆಗಿರ್ತದೆ, ಮೇರಾ ಬಚ್ಪನ್ನಲ್ಲಿ 13, 18ನೇ ಪ್ರಶ್ನೆ ಆಗಿರ್ತದೆ, ಬಸಂತ್ ಕಿ ಸಚ್ಚಾಯಿ 34ನೇ ಪ್ರಶ್ನೆಯಲ್ಲೇ ಬರುತ್ತೆ, ಇಂಟರ್ನೆಟ್ ಕ್ರಾಂತಿ 26ನೇ ಪ್ರಶ್ನೆ ಆಗಿರ್ತದೆ, ಇಮಾನ್ದಾರಂಕೆ ಸಮ್ಮೇಳನ 19ನೇ ಪ್ರಶ್ನೆಯಲ್ಲಿ ಇರ್ತದೆ, ದುನಿಯಾ ಮೇ ಪೆಹಲಾ ಮಕಾನ್ 10, 14ನೇ ಪ್ರಶ್ನೆಯಾಗಿರ್ತದೆ, ರೋಬೋಟ್ 27ನೇ ಪ್ರಶ್ನೆಯಾಗಿರ್ತದೆ, ಮೈಲಾಕಿ ಸಾಹಸಗಾಥ 28ನೇ ಪ್ರಶ್ನೆಯಾಗಿರ್ತದೆ, ಕರ್ನಾಟಕ ಸಂಪದ 11, 29 ಬಾಲಶಕ್ತಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ.
2: ಬಹುಶಃ ತಾವು ಸಾಕಷ್ಟು ಒಂದು ಕ್ಲೂಗಳನ್ನು ಕೊಟ್ಟಿದ್ದೀರಿ ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಹೇಗೆ ಸಾಧ್ಯತೆಗಳಿದೆ ಅನ್ನೋದ್ರ ಕುರಿತು ಹೇಳಿದಿರಿ ಸರ್.
1: ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವು ಸಂದರ್ಭದಲ್ಲಿ ಮಕ್ಕಳು ಯಾವ ಪಾಠದ ನಮ್ಮಲ್ಲಿ ಪ್ರಾಕೃತಿಕ ಸೌಂದರ್ಯಕ ವರ್ಣನ ಕಿಜಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದು ಕರ್ನಾಟಕ ಸಂಪದ ಅನ್ನೋ ಪಾಠದಲ್ಲೂ ಆ ಶಬ್ದ ಬಳಕೆ ಆಗುತ್ತೆ, ಮಾತೃಭೂಮಿ ಅನ್ನೋಂತ ಪದ್ಯ ಭಾಗದಲ್ಲೂ ಈ ಶಬ್ದ ಬಳಕೆ ಆಗ್ಬಿಡ್ತದೆ. ಕರ್ನಾಟಕ ಸಂಪದ ಪ್ರಾಕೃತಿಕ ಸೌಂದರ್ಯಕ ವರ್ಣನ ಕಿಜಿ ಅಂತ ಇಟ್ಕುನ ಅಲ್ಲಿ ಕರ್ನಾಟಕ ಅಂತಿರುತ್ತೆ, ಮಾತೃಭೂಮಿ ಅಂತಿರುತ್ತೆ. ಆದ್ರೂ ಪ್ರಶ್ನೆ ಸಂಖ್ಯೆ ಇದ್ದಾಗ ಇದು ಕರ್ನಾಟಕ ಸಂಪದ ಇದೆ ಅಂತ ಗೊತ್ತಾಗತ್ತೆ, ಅದು ಮಾತೃಭೂಮಿ ಇದೆ ಅಂತಾನು ಗೊತ್ತಾಗತ್ತೆ. ಇದ್ರ ಜೊತೆಗೆ ನೋಡಿ, ಪದ್ಯ ಭಾಗದಲ್ಲಿ ನಮ್ಮ ಮಾತೃಭೂಮಿಯಲ್ಲಿ ಮೂರಂಕದ ಪ್ರಶ್ನೆ ಇರ್ತದೆ. ಇದು ನಾನು ಅಧ್ಯಯನ ಮಾಡಿದೆ, 30ನೇ ಪ್ರಶ್ನೆನೇ ಆಗಿರ್ತದದು ಮಾತೃಭೂಮಿ ಪದ್ಯದಿಂದ. ಮತ್ತೆ ಇನ್ನೊಂದು ಅಭಿನವ ಮನುಷ್ಯ ಅಂತಿದೆ, ಇದರಲ್ಲಿ 3 ಅಂಕಕ್ಕೆ ಕೇಳ್ತಾರೆ, 1 ಮತ್ತು 2 ಅಂಕದ ಪ್ರಶ್ನೆ ಇದೆ. ಇದನ್ನು ನೋಡಿದೆ ನಾನು. 15ನೇ ಪ್ರಶ್ನೆ 21ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಭಿನವ ಮನುಷ್ಯದೇ ಇರುತ್ತೆ.
2: ಓಕೆ, ಅಂದ್ರೆ ಈ ಮಾದರಿ ಪ್ರಶ್ನೆಗಳು ನೋಡಿಕೊಂಡ್ರೆ ಬಹುಶಃ ಒಂದು ಅಂದಾಜು ಸಿಗುತ್ತೆ ಅಂತ ತಾವು
1: ಬ್ಯಾಲೆನ್ಸ್ ಆಗ್ಬಿಡುತ್ತೆ. 4 ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಈಗ ನಮ್ದು 2 ಆಗಿದೆ, ಇನ್ನೊಂದು ಪರೀಕ್ಷೆ ಇದೆ. ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು ಸ್ವಲ್ಪ ಮಕ್ಕಳು ಒಂದು ಆಕ್ಷನ್ ಪ್ಲಾನ್ ರೀತಿ ಮಾಡ್ಕೊಂಡ್ಬಿಟ್ರೆ ಬಹಳ ಸರಳ ಆಗುತ್ತೆ ಮಕ್ಕಳಿಗೆ. ಮತ್ತೆ ತುಳಸಿಕೆ ದೋಯೆ ಅಂತಿದೆ ನಮ್ಮಲ್ಲಿ, ಇದು ಯಾವಾಗಲೂ 32ನೇ ಪ್ರಶ್ನೆ ಹಾಗೆ ಇರ್ತದೆ, ದೋಯೆ ಭಾವಾರ್ಥಲಿಕಿ ಅಂತ 3 ಅಂಕ ಬರುತ್ತೆ. ಮತ್ತೆ ಇದರಲ್ಲಿ 1 ಅಂಕದ ಪ್ರಶ್ನೆ ಕೇಳ್ತಾರೆ ಇದರಲ್ಲೂ. ಮತ್ತೆ ಇದಾದ್ಮೇಲೆ ಸಮೈಕಿ ಪಹಚಾನ್ ಅಂತ ನೋಡಿ, 31ನೇ ಪ್ರಶ್ನೆ ಇದು ಯಾವಾಗ್ಲೂ 31ನೇ ಪ್ರಶ್ನೆ ಸಮೈಕ ಮಹತ್ವ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ, ಇದು ಒಂದಿರುತ್ತೆ. ಸೂರ್ಶ್ಯಾಮ ಯಾವಾಗ್ಲೂ 1 ಮತ್ತು 2 ಅಂಕದ ಪ್ರಶ್ನೆ ಇದೆ. 23, 22ನೇ ಪ್ರಶ್ನೆ 2 ಅಂಕದಾಗಿರ್ತದೆ. ನೋಡಿ, ನಮ್ಮಲ್ಲಿ ಪದ್ಯ ಭಾಗದಲ್ಲಿ 20, 21, 22 ಪದ್ಯ ಭಾಗದಲ್ಲಿ ಮಾತೃಭೂಮಿ 21 ಮತ್ತು 22 ಯಾವಾಗಲೂ ಸೂರ್ಶ್ಯಾಮಲ್ ಇರ್ತದೆ. 30 ಮತ್ತು 31, 32 ತುಳಸಿದೋಯೆ ಮೇಲಿರುತ್ತೆ, 30 ಮಾತೃಭೂಮಿ ಮೇಲಿರುತ್ತೆ. ಈ ರೀತಿ ಒಂದು ಸ್ವಲ್ಪ ಮಕ್ಕಳು ಪ್ಲಾನ್ ಮಾಡಿ ಓದ್ಕೊಂಡ್ಬಿಟ್ರೆ ಬಹಳ ಸರಳ.
2: ಅಂದ್ರೆ 6 ಪದ್ಯಗಳು 6 ಗದ್ಯಗಳು
1: 6 ಪದ್ಯಗಳು 11 ಗದ್ಯ 2 ಪೂರಕ ಪಾಠ. ನೋಡಿ, 23 ಮತ್ತು 24ನೇ ಪ್ರಶ್ನೆ ಯಾವಾಗ್ಲೂ ಪೂರಕ ಪಾಠದಲ್ಲಿ ಆಗಿರ್ತದೆ. 23ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಶನಿ ಗ್ರಹದಿಂದಲೇ ಇರ್ತದೆ. ಶನಿ ಸಪ್ತಿ ಸುಂದರ ಗ್ರಹ ಅಂತ ನಮ್ಮಲ್ಲಿ ಒಂದು ಪೂರಕ ಪಾಠ ಇದೆ, ಅದರಿಂದ ಇರುತ್ತೆ. 24ನೇ ಪ್ರಶ್ನೆ ಸತ್ಯಕಿ ಮಹಿಮತ ನಾಗರಿಕಂಕೆ ಕರ್ತವ್ಯ ಅಂತ ಪೂರಕ ಪಾಠದಲ್ಲೇ ಇರುತ್ತೆ, 2-2 ಅಂಕಗಳಿಗೆ ಇರ್ತದೆ. ಈ ತರ ಮಕ್ಕಳು ಪ್ರಶ್ನೆ ಸಂಖ್ಯೆಗಳನ್ನ ಸ್ವಲ್ಪ ಲೆಕ್ಕ ಹಾಕೊಂಡ್ರು ಕೆಲಸ ಮಾಡಿದ್ರೆ ಬಹಳ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈ ರೀತಿ ವೇಟೇಜ್ ಇರುತ್ತೆ.
2: ಎಸ್ ಸರ್. ಅಂದ್ರೆ ಈ ವರ್ಷ ಸಾಕಷ್ಟು ಬದಲಾವಣೆಗಳು ಆಗಿದೆ. ಎಸ್ ಸರ್, ಅದನ್ನ ಮುಂದುವರಿಸ್ತೀನಿ. ನವೀದ್ ಸರ್, ಸರ್ ಹೇಳ್ತಾ ಇದ್ರು ಯಾವ ಯಾವ ಪದ್ಯ ಅಥವಾ ಗದ್ಯ ಭಾಗಗಳಿಂದ 8ನೇ ಪ್ರಶ್ನೆಗಳಾಗಿ ಬರುವ ಸಾಧ್ಯತೆಗಳಿದೆ ಅನ್ನುವ ಎಲ್ಲ ಒಂದಷ್ಟು ಕ್ಲೂಗಳನ್ನ ಮಕ್ಕಳಿಗೆ ನೀಡ್ತಾ ಇದ್ರು. ಸೊ ಈ ರೀತಿಯ ಬದಲಾವಣೆಗಳನ್ನು ನಾವು ಗಮನಿಸುವಾಗ ಈ ವರ್ಷ ಈ ಹಿಂದಿ ಪಠ್ಯ ಪುಸ್ತಕದಲ್ಲಿ ಅಥವಾ ಪ್ರಶ್ನಾವಳಿಗಳಲ್ಲಿ ಏನೆಲ್ಲ ಸಾಮಾನ್ಯ ಬದಲಾವಣೆಗಳನ್ನು, ಪ್ರಮುಖ ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಅಂತ?
3: ಸರ್, ಮೊದಲನೇದಾಗಿ ಪರೀಕ್ಷೆ ಎಂಬ ಹಬ್ಬವನ್ನು ಸಡಗರದಿಂದ ಆಚರಿಸಲು ಹೊರಟಿರುವಂಥ ಎಲ್ಲ ಮಕ್ಕಳಿಗೆ ಶುಭಕಾಮನೆಗಳನ್ನು ತಿಳಿಸ್ತಾ, ಬಹುಶಃ ನಮ್ಮ ಶಾಲಾ ಪರೀಕ್ಷಾ ಮಂಡಳಿ ಏನಿದೆಯೋ ಅದು ಕಳೆದ ವರ್ಷಗಳಿಗೆ ನಾವು ಹೋಲಿಸ್ಕೊಂಡ್ರೆ ಈ ವರ್ಷ ನಮಗೆ ಸ್ಪಷ್ಟವಾದ ಒಂದು ದಿಕ್ಸೂಚಿಯನ್ನು ಕೊಟ್ಟಿದೆ. ನಮ್ಮ ಮುಂದೆ ಇಲಾಖೆ ಈಗಾಗಲೇ ನಮಗೆ ಒಂದು ಲೆಸನ್ ವೈಸ್ ಒಂದು ವೈಟೇಜನ್ನು ಕೊಟ್ಟಿದೆ, ಯಾವ ಪಾಠದಲ್ಲಿ 8 ಅಂಕಗಳು ಪ್ರಶ್ನೆಗಳು ಬರ್ಬೋದು, ಎಲ್ಲಿ ದೀರ್ಘ ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರ್ತದೆ, ಎಲ್ಲಿ ಲಘು ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ಕೊಟ್ಟಿದೆ. ಜೊತೆಗೆ 4 ಮಾಡೆಲ್ 2 ಕ್ವೆಶನ್ ಪೇಪರ್ ಬಿಟ್ಟಿದೆ. ಇದರೊಂದಿಗೆ 2 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳು ಈಗ ಆಲ್ರೆಡಿ ನಾವು ಮಾಡಿದೀವಿ ಸರ್. ಬಹುಶಃ ನಾನು ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಈ ಏನ್ ಮಾಡೆಲ್ ಕ್ವಶನ್ ಪೇಪರ್ಗಳಿದೆಯೋ ಮತ್ತೆ ಏನ್ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಿದೆಯೋ ಇದನ್ನ ಒಮ್ಮೆ ಅವಲೋಕನವನ್ನ ಮಾಡಿದಾಗ ಸರ್ ಹೇಳಿದಾಗೆ ಅದೇ ಕ್ರಮ ಸಂಖ್ಯೆಯ ಪ್ರಶ್ನೆಗಳು ಇದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಯಾವ ಪ್ರಶ್ನೆ ಎಲ್ಲಿ ಬರುತ್ತೆ ಎನ್ನುವಂತಹ ಯಾವುದೇ ಒಂದು ನಿಖರವಾದಂತಹ ಒಂದು ಮಾಹಿತಿ ಇರಲಿಲ್ಲ. ಆದರೆ ನಮ್ಮ ಮುಂದೆ ಈ ಸರಿ ತುಂಬ ಸುಲಭವಾಗಿ ನಮ್ಮ ಇಲಾಖೆ ಇದನ್ನ ಮಾಡಿಕೊಟ್ಟಿದೆ. ನಮಗೆ ಒಂದು ನಮ್ಮ ಗುರಿ ಎಲ್ಲಿಗೆ ತಲುಪಬೇಕು, ಅದನ್ನು ಹೇಗೆ ಹೋಗಬೇಕು ಎನ್ನುವಂಥ ಸ್ಪಷ್ಟ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಹಾಗಾಗಿ ಏನು ಈ ಬದಲಾವಣೆ ಆಗಿದೆಯೋ ಲೆಸನ್ ವೈಸ್ ವೆಯ್ಟೇಜ್ ನೀಡುವಂತಹ ಕೆಲಸ ಏನಾಗಿದೆಯೋ ಅದನ್ನು ಎಲ್ಲ ಮಕ್ಕಳು ಮೊದಲು ಮನದಟ್ಟು ಮಾಡ್ಕೊಳ್ಬೇಕು. ಮನದಟ್ಟು ಮಾಡಿಕೊಂಡು ಯಾವ ಕ್ರಮ ಸಂಖ್ಯೆಯ ಪ್ರಶ್ನೆ ಯಾವ ಪಾಠದಲ್ಲಿ ಬರುತ್ತೆ, ಆ ಪ್ರಶ್ನೆಯ ಉತ್ತರವನ್ನು ಹೇಗೆ ಬರೀಬೇಕು, ದೀರ್ಘ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರವಣಿಗೆ ಅಭ್ಯಾಸವನ್ನು ಸತತವಾಗಿ ನಿರಂತರವಾಗಿ ಮಗು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ದೀರ್ಘ ಉತ್ತರದ ಅಂಕಗಳು ಪೂರ್ಣವಾಗಿ ಪಡೆಯಲಿಕ್ಕೆ ಸಾಧ್ಯ. ಜೊತೆಗೆ ಸರ್ ತುಂಬ ಸುಲಭವಾಗಿ ಹೇಳಿದ್ದಾರೆ, ಸರ್ ಯಾವ ಮಕ್ಕಳು ತುಂಬ ಹಿಂದಿ ಕಷ್ಟ ಅಂತಾರೋ ಅವರು ಸುಲಭವಾಗಿ ಪತ್ರಲೇಖನ, ಈ ಕಂಠ ಇರುವಂತಹ ಕಂಠಪಾಠದ ಪೊಯ್ಯಮು ಹಾಗೂ ಸರಳವಾದಂತಹ ಪದ್ಯಭಾಗದ ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು, ಒಂದೊಂದು ಎರಡೆರಡು ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು ತುಂಬ ಸುಲಭವಾಗಿ 32 ಅಂಕಗಳಿಂದ 40 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು ಸರ್ ಅಂತ ವ್ಯವಸ್ಥೆ ಈ ರೀತಿ ಈ ಸರಿ ಇರೋದ್ರಿಂದ ಅದರ ಸದುಪಯೋಗವನ್ನ ಮಕ್ಕಳು ಮಾಡ್ಕೊಳ್ಬೇಕು, ನಿರಂತರವಾಗಿ ಒಂದು ಪುನರ್ಮನನ ಮಾಡ್ಕೊಳ್ಬೇಕು.
2: ಅಂದ್ರೆ ಒಂದು ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಬಹಳ ಸ್ಪಷ್ಟವಾಗಿ ಈ ಪಾಠದಿಂದ ಅಥವಾ ಈ ಪದ್ಯದಿಂದ ಇಂಥ ಪ್ರಶ್ನೆಗಳು ಬಂದೇ ಬರುತ್ತವೆ, ಅದರಲ್ಲೂ ವಿಶೇಷವಾಗಿ ಇಷ್ಟು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಮಕ್ಕಳಿಗೆ ಒಂದು ಅಂದಾಜು ಸಿಗುತ್ತೆ ಏನೇನು ಓದ್ಕೊಳ್ಬೋದು ಅನ್ನೋದು ಅಂತ ಸಿಗುತ್ತೆ. ಹಾಗೆಯೇ ಈ ವರ್ಷ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳು ಪಾಸ್ ಆಗುವ ಅಂಕಗಳು ಅಥವಾ ಪರ್ಸೆಂಟೇಜ್ ಅಂತಾರೆ?
3: ಈಗ ಏನು ಇಲ್ಲಿವರೆಗೆ ಏನು ಮಾಹಿತಿ ಇದೆಯೋ ಅದು 33 ಅಂಕಗಳನ್ನ ನಾವು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಮೌಲ್ಯಮಾಪನ ಪರೀಕ್ಷೆ ಮತ್ತು ನಾವೇನು ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಟಿರ್ತೀವೋ ಅವೆರಡರಿಂದ 33 ತೆಗೆದ್ರೆ ಸಾಕು ಮಗು ಅನ್ನುವಂಥದ್ದು ಇದೆ ಸರ್. ನಾನು ಏನಪ್ಪ ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಬಹುಶಃ ಇದೊಂದು ಒಳ್ಳೆ ಸುವರ್ಣಾವಕಾಶ ಮಕ್ಕಳಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನ ನಿಖರವಾಗಿ ಪಡೀಲಿಕ್ಕೆ ಸುಲಭವಾಗಿ ಪಡೀಲಿಕ್ಕೆ ನಮ್ಮ ಮುಂದೆ ಒಂದು ಮಾರ್ಗದರ್ಶನ ರೆಡಿಯಾಗಿದೆ ಸರ್. ಅದರ ಸದುಪಯೋಗವನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆ ಅಂಕಗಳು ಬರುತ್ತೆ ಸರ್. ಈಗ ಸರ್ ಹೇಳ್ತಾ ಇದ್ರು ಮಾತೃಭೂಮಿಲಿ ಇಲ್ಲಿ 3 ಅಂಕಕ್ಕೆ ಬರುವಂತ ಪ್ರಶ್ನೆಗಳು ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ್ಕೆ ವರ್ಣನ್ ಕಿಜಿಯೆ ಅಥವಾ ಮಾತೃಭೂಮಿಗೆ ಸ್ವರೂಪಕ್ಕೆ ವರ್ಣನ್ ಕಿಜಿ, ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ಸರ್. ಹಾಗಾಗಿ ಈ ಪ್ರಶ್ನೆಗಳನ್ನ ಸ್ವಲ್ಪ ಗಮನವನ್ನ ಕೊಟ್ಟು ಬರವಣಿಗೆ ಮಾಡಿದ್ರೆ ಮಕ್ಕಳಿಗೆ ಅಂಕಗಳು ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಅಭಿನವ ಮನುಷ್ಯ 2ನೇ ಪೊಯಮ್ ಇದೆ. ಇಲ್ಲಿ ದಿನಕರ್ ಜಿಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕೈಸೆ ಪಹಚಾನ್ ಸಕ್ತೆ ಹೇ ಕೈಸೆ ಹೋತಾ ಹೇ, ಇದ್ರ ಜೊತೆಗೆ ಒಂದು ಭೌತಿಕ ಸಾಧನ ಅಭಿನವ ಮನುಷ್ಯನ ಒಂದು ಭೌತಿಕ ಸಾಧನ ಅಥವಾ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ ಆಸೀನ್ ಇಸ್ಕ ಆಶಯ ಸ್ಪಷ್ಟ ಕಿಜಿ ಅಂತ 2 ಅಂಕಕ್ಕೆ ಪ್ರಶ್ನೆಗಳು ಕೇಳ್ತಾರೆ ಸರ್. ಅದನ್ನು ಮಕ್ಕಳು ಒಂಚೂರು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ಅಂಕಗಳನ್ನ ಪಡೆಯಬಹುದು. ಜೊತೆಗೆ ತುಳಸಿಕೆ ದೋಹೆಲಿ ನಮ್ಮ ಮುಂದೆ ಈಗ ಆಲ್ರೆಡಿ ನಮ್ಮ ಮುಂದೆ ಇದೆ, ಇದು 4 ಅಂಕಗಳು ಬರುವಂತಹ ಒಂದು ಚಾನ್ಸಸ್ ಇರೋದ್ರಿಂದ 1 ಅಂಕದ ಒಂದು ಪ್ರಶ್ನೋತ್ತರ ಮತ್ತು 3 ಅಂಕದ ಒಂದು ದೋಹೆಯನ್ನ ಕೇಳ್ತಾರೆ. ಸಾಮಾನ್ಯವಾಗಿ ಸರ್ ನಾವು ತರಗತಿಯಲ್ಲಿ ಮಗುಗೆ ಯಾರು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೋ ಆ ಮಕ್ಳಿಗೆ ನಾವು ಏನು ಹೇಳ್ತೀವಿ, ಮೊದಲನೇ ದೋಹೆ ಮತ್ತು 3ನೇ ದೋಹೆ ಮತ್ತು 5ನೇ ದೋಹೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ, ಈ ದೋಹೆಗಳು ಬರುವಂತಹ ಸಂಭಾವನೆಗಳು ಹೆಚ್ಚಿರೋದ್ರಿಂದ ಅದನ್ನು ನಾವು ನಿರಂತರವಾಗಿ ತರಗತಿಗಳಲ್ಲಿ ಅಭ್ಯಾಸ ಮಾಡಿಸ್ತೀವಿ ಸರ್. ಜೊತೆಗೆ ಸಮಯಕ್ಕೆ ಪಹಚಾನ್ ಆ ಪದ್ಯಭಾಗದ ಒಟ್ಟು ಆಶಯ ಏನಿದೆಯೋ ಸಾರಾಂಶ ಏನಿದೆಯೋ ಒಂದು 5-6 ಅಂಶಗಳನ್ನು ಸುಲಭವಾಗಿ ಸಮಯದ ಸದುಪಯೋಗದ ಬಗ್ಗೆ ಮಕ್ಕಳು ಸಮಯದ ಒಂದು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಬರೆದು ಬರೆದು ಸಾಮಾನ್ಯ ಪ್ರಶ್ನೆ ಸರ್ ಇದು.
2: ಎಸ್ ಸರ್, ಖಂಡಿತ ಒಂದಷ್ಟು ಟೆಕ್ನಿಕ್ಸ್ ಬಗ್ಗೆ ಖಂಡಿತ ಕೇಳ್ತೀನಿ. ಅದರಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಅಥವಾ ಹೆಚ್ಚು ಅಂಕಗಳು ತಗೋಬೇಕು ಔಟ್ ಆಫ್ ಅವರ್ ತಗೋಬೇಕು ಅಂದಿರೋರಿಗೆ ತಂತ್ರಗಳ ಬಗ್ಗೆ ಖಂಡಿತ ತವನ್ನ ಕೇಳ್ತೀನಿ ಸರ್. ಹಾಗೇನೆ ವಿಜಿ ಸರ್, ಸಾಮಾನ್ಯವಾಗಿ ಈ 6 ವಿಷಯಗಳಲ್ಲಿ ನಾವು ನೋಡುವಾಗ ಮಕ್ಕಳಿಗೆ ಬಹುತೇಕ ಮಕ್ಕಳಿಗೆ ಹಿಂದಿ ಕಷ್ಟ ಅನ್ನೋ ಒಂದು ಭಾವನೆ ಇದೆ. ಸೊ ಯಾಕೆ ಈ ಹಿಂದಿ ಕಷ್ಟ ಅಂತ ಅನಿಸುತ್ತೆ? ಅಂತ ಕಷ್ಟ ಅನ್ನೋ ಮಕ್ಕಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
4: ಈ ಹಿಂದಿ ವಿಷಯ ಏನು ಕಷ್ಟ ಇಲ್ಲ, ಇದು ಕನ್ನಡ ಭಾಷೆ ಕಲ್ತಿದಂಥ ವಿದ್ಯಾರ್ಥಿಗೆ ಹಿಂದಿ ಬಹಳ ಸುಲಭ. ಯಾಕೆ ಅಂದರೆ ಕನ್ನಡ ಭಾಷೆಯನ್ನೇ ಹೋಲುತ್ತೆ, ಶಬ್ದ ಭಂಡಾರಗಳಾಗಲಿ ಓದೋ ಅಕ್ಷರಗಳಾಗಲಿ, ಅದಕ್ಕೆ ಎಲ್ಲೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಬೇರೇನು ಚೇಂಜ್ ಇಲ್ಲ. ಆದರೆ ಮಕ್ಕಳಲ್ಲಿ ಅದನ್ನು ಅಭ್ಯಾಸ ಓದು ಬರಹನ ಕಲಿಸ್ಬೇಕು, ಕಲ್ತ್ಕೋಬೇಕು. ಕಲ್ತ್ಕೊಂಡ್ರೆ ಹಿಂದಿ ಏನೋ ಅಷ್ಟೊಂದು, ಯಾಕೆಂದರೆ ಕನ್ನಡದಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಹಿಂದಿಯಲ್ಲೂ ಬಳಕೆ ಆಗುತ್ತೆ, ಹಿಂದಿಯಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಕನ್ನಡದಲ್ಲೂ ಬಳಕೆಯಾಗುತ್ತೆ. ಆ ಶಬ್ದ ಭಂಡಾರನ ಸರಿಯಾಗಿ ಬಳಸ್ಕೊಂಡ್ರೆ ಹಿಂದಿಯ ಒಂದು ಸ್ವರೂಪ ಗೊತ್ತಾಗ್ಬಿಟ್ರೆ ಏನು ಹಿಂದಿ ಕಷ್ಟ ಇಲ್ಲ, ಆದರೆ ಮಕ್ಕಳಲ್ಲಿ ಅದರ ಬಗ್ಗೆ ಕಲಿಯುವಂಥ ಆಸಕ್ತಿ ಒಂದು ಮೂಡಬೇಕು. ಕನ್ನಡದ ಅಕ್ಷರಗಳನ್ನು ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಅದರ ಮೂಲಕ ಹಿಂದಿ ಅಕ್ಷರಗಳನ್ನು ಕಾಗುಣತನ ಪರಿಚಯ ಮಾಡಿಕೊಂಡ್ರೆ ಓದೋದು ಬಹಳಷ್ಟು ಸಮಯ ಬೇಕಿಲ್ಲ, ಬಹಳ ಸರಳವಾಗಿ ಬಹಳ ಬೇಗ ಕಲ್ತ್ಕೊಂಡ್ರೆ ಮಕ್ಕಳಿಗೆ ಅಕ್ಷರದ ಪರಿಚಯ ಕಾಗುಣಿತದ ಪರಿಚಯ ಗೊತ್ತಾಗ್ಬಿಟ್ರೆ ಓದೋದು ಬಹಳ ಸರಳ. ಇದರ ಅಭ್ಯಾಸ ಫಸ್ಟ್ ಆಗ್ಬಿಟ್ರೆ ಮಕ್ಕಳಿಗೆ ಓದು ಬರಹದ ಕಷ್ಟವೇ ಇಲ್ಲ.
2: ಖಂಡಿತ ತಾವು ಹೇಳಿದ್ರಿ, ಮಕ್ಕಳ ಆಸಕ್ತಿ ಮೇಲೆ ಹೋಗುತ್ತೆ ಅಂತ. ಬಹುಶಃ ಎಲ್ಲವೂ ಎಲ್ಲಾ ಕ್ಷೇತ್ರದಲ್ಲೂ ಆಸಕ್ತಿ ಮೇಲೆ ನಿರ್ಧಾರ ಆಗುತ್ತೆ. ಬಹುಶಃ ಆಸಕ್ತಿಯನ್ನು ವಹಿಸಿದ್ರೆ ಇದು ಕೂಡ ಸುಲಭ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಎಸ್ ಸರ್, ಹಾಗೇನೆ ಈ ಪರೀಕ್ಷೆಯಲ್ಲಿ ಏನೇನೆಲ್ಲ ಓದ್ಕೊಳ್ಬಹುದು, ಸಾಧ್ಯತೆಗಳೇನಿದೆ, ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ಎಷ್ಟು ಅಂಕಗಳಿಗೆ ಬರುತ್ತೆ, ಎಲ್ಲವನ್ನ ತಾವು ಹೇಳಿದ್ರಿ. ಆದರೆ ಈ ಪರೀಕ್ಷೆ ಬರೆಯುವಾಗ ಮಕ್ಕಳು ಗೊಂದಲಕ್ಕೀಡಾಗ್ತಾರೆ ಅಥವಾ ಭಯ ಪಡ್ತಾರೆ, ಏನೋ ಒಂದಷ್ಟು ಸಮಸ್ಯೆಗಳಿಂದ ಪರೀಕ್ಷೆ ಬರೆಯೋದ್ರಲ್ಲಿ ಸ್ವಲ್ಪ ಎಡುಬಿಡ್ತಾರೆ, ಅಂತ ಮಕ್ಕಳಿಗೆ ಈ ಪರೀಕ್ಷೆ ಬರೆಯುವಂತ ತಂತ್ರಗಳ ಕುರಿತು ತಾವೇನಾದ್ರೂ ಹೇಳ್ಬೋದು?
4: ಫಲಿತಾಂಶ ಏನೇ ಇರಲಿ, ಧೈರ್ಯ ಕಳ್ಕೋಬೇಡದು ಮಕ್ಕಳು. ಯಾಕೆ ಅಂದ್ರೆ ಇದೊಂದು ಕಾಗದ ತುಂಡು ಭವಿಷ್ಯ ನಿರ್ಧರಿಸೋದಿಲ್ಲ ಅಲ್ವಾ. ಯುದ್ಧದ ಮೈದಾನದಲ್ಲಿ ವೀರರು ಬೀಳ್ತಾರೆ ಅಲ್ವಾ, ಈ ಯುದ್ಧದಲ್ಲಿ ವೀರರೇ ಕೆಳಗೆ ಬೀಳೋದು, ಹೋರಾಟ ಮಾಡಿದ್ರೆ ಬೀಳೋದು. ಯಾಕೆ ಅದಕ್ಕಾಗಿ ಮಕ್ಕಳೇನು ಹೆದರ್ಕೋಬೇಕಾಗಿಲ್ಲ. ಪರೀಕ್ಷೆ ಪರ್ಯಂತದ್ರಲ್ಲಿ ಮಕ್ಕಳಿಗೆ ಅಭ್ಯಾಸ ಬೇಕು. ನಾನು ಈಗ ಹೇಳಿದೆ ಪ್ರಶ್ನೆ ಸಂಖ್ಯೆಗಳು ಇಂಥದ್ದು ಇಂಥದ್ದೇ ಇರ್ತದೆ, ಇಂಥ ಪಾಠಕ್ಕೆ ಇರುತ್ತೆ, ಇದನ್ನು ನೋಡ್ಕೊಳ್ಳಿ ಅಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ, ಅದರಲ್ಲಿ ಏನು ಗೊಂದಲ ಆಗೋದಿಲ್ಲ. ಯಾಕೆಂದರೆ ಅವ್ರು ಪ್ರಶ್ನೆ ಸಂಖ್ಯೆ ನೋಡಿದ ಇಟ್ಕೊಂಡು ಈ ಪಾಠದ್ದು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಮಕ್ಕಳು ಏನಪ್ಪ ಮಾಡಬೇಕು ಅಂದರೆ ಯಾವುದು ಗೊತ್ತಿರ್ತದೆ ಮೊದಲು ಸರಳವಾಗಿ ಇದನ್ನು ಗುರುತಾಕೊಂಡು ಮೊದಲು ಅದನ್ನು ಬರೆಯುವಂಥ ಪ್ರಯತ್ನ ಮಾಡಬೇಕು. ಆಮೇಲೆ ಉತ್ತರ ಬರೆಯುವಾಗ ಮಕ್ಕಳು ಗಮನ ಇಟ್ಕೋಬೇಕಾದ ಏನಪ್ಪ ಅಂತ ಹೇಳಿದ್ರೆ, ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದಕ್ಕೆ ನಾಲ್ಕೈದು ವಾಕ್ಯ ಬರೀತಾರೆ. ನಿರ್ದಿಷ್ಟವಾಗಿ ನಿಶ್ಚಿತವಾಗಿ ಅಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಕೇಳಿದ್ರೆ ಮಿನಿಮಮ್ ಎರಡರಲ್ಲೇ ಬರೀಬೇಕು. ಆ ಎರಡರಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಮೂರನೇ ವಾಕ್ಯ ಬಳಸ್ಕೋಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಗೊತ್ತಿರೋದೆಲ್ಲನೂ ಬರೆಯೋಕ್ಕೆ ಹೋಗಿ ಸುಮ್ಮನೆ ಸಮಯನೂ ಕಳ್ಕೊಳ್ತಾರೆ, ಮಾಡ್ಕೋಬಾರ್ದು. ಆ ರೀತಿ ಮಾಡಬಾರ್ದು. ನಮ್ಮಲ್ಲಿ ನೋಡಿ, ನೀವು ನೋಡಿ, ನಮ್ಮಲ್ಲಿ ಒಂದೇ ಶಬ್ದದಲ್ಲಿ ಬರೆಯುವಂಥದ್ದು ಎಂಟು ಪ್ರಶ್ನೆ ಇದೆ, ಇನ್ನೊಂದು ಅನುರೂಪತದನ್ನು ನಾಲ್ಕು ಪ್ರಶ್ನೆ ಇದೆ, ಹನ್ನೆರಡು. ಒಂದೊಂದು ವಾಕ್ಯದಲ್ಲಿ ಬರೆಯೋದು ನಾಲ್ಕು ಪ್ರಶ್ನೆ ಇದೆ, ಹನ್ನೆರಡು ನಾಲ್ಕು ಹದಿನಾರು. ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು ಎಂಟು ಪ್ರಶ್ನೆ ಇದೆ, ಹದಿನಾರು ಹದಿನಾರು ಮೂವತ್ತೆರಡು. ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು ಒಂಬತ್ತು ಪ್ರಶ್ನೆ ಇದೆ, ಇಪ್ಪತ್ತೇಳು ಇಪ್ಪತ್ತೇಳು ವಾಕ್ಯ ಬರೆಯೋದು. ನಾಲ್ಕು ಅಂಕದಲ್ಲಿ ಪ್ರಶ್ನೆ ಬರೀ, ನಾಲ್ಕು ವಾಕ್ಯದಲ್ಲಿ ಬರೀರಿ ಅನ್ನೋದು ಒಂದು ಪ್ರಶ್ನೆ ಇದೆ, ಪದ್ಯ ಒಂದು ನಾಲ್ಕು ಎಂಟು ಅಂಕ ಇದೆ ನೋಡಿ.
2: ಎಷ್ಟು
4: ಮನನ ಮಾಡ್ಕೋಬೇಕು ಅಲ್ಲಿ ಹದಿನಾರು ಎಂಟು ಶಬ್ದ ಎಂಟು ವಾಕ್ಯ, ತಿರ್ಗಾ ಹದಿನಾರು ವಾಕ್ಯ ಇಪ್ಪತ್ತೇಳು ವಾಕ್ಯ, ಇಪ್ಪತ್ತೇಳು ಹದಿನಾರು ಮೂವತ್ತ್ಮೂರು ನಲವತ್ತ್ಮೂರು ವಾಕ್ಯ, ನಲವತ್ತ್ಮೂರು ನಾಲ್ಕು ನಲವತ್ತೇಳು ವಾಕ್ಯ ಬರೆದ್ರೆ ಸುಮಾರು ಪ್ರಶ್ನೆ ಉತ್ತರ ಆಗಿ ಹೋಗಿತ್ತು ಅಲ್ವಾ. ಯಾವುದನ್ನು ಎಷ್ಟು ಬರಿಬೇಕು, ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೆದ್ರೆ ಸಾಕು ಅನ್ನೋದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಮಕ್ಕಳು ಆ ಪದಗಳನ್ನು ಗಮನ ಇಟ್ಕೊಂಡು ಅವನ ವಾಕ್ಯದಲ್ಲಿ ಪ್ರಯೋಗ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡ್ಬಿಟ್ರೆ, ಈಗ ನಮ್ಮಲ್ಲಿ ಉದಾಹರಣೆಗೆ ಮೊದಲನೇ ಪದ್ಯ ಇದೆ, ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕಿಜಿ ಅಂತ ಕೇಳ್ತಾರೆ. ಇಲ್ಲಿ ಏನಿಲ್ಲ, ನಮ್ಮ ಮಕ್ಕಳು ಫಲ್ ಫೂಲ್ ವನ ಉಪವನ್ ಖನಿಜ ಅನ್ನೋ ಮೂರು ಶಬ್ದ ನೆನ್ಪಿಟ್ಕೊಂಡು ವಾಕ್ಯ ಪ್ರಯೋಗ ಮಾಡಿ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಅರ್ಥ ಆಗಿದ್ರೆ
2: ಅಷ್ಟೇ
4: ಬಂತಲ್ಲ, ಎರಡು ಮೂರು ಅಂಕ ಬರುತ್ತೆ. ಮಕ್ಕಳು ಏನಪ್ಪ ಮಾಡಬೇಕು ಅಂದ್ರೆ ಇಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು, ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಪಾಯಿಂಟ್ಸ್ ಅನ್ನ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ವಾಕ್ಯದಲ್ಲಿ ಅನ್ನೋ ಅಂತ ಗೊತ್ತಾಗ್ಬಿಟ್ರೆ ಈ ಬಾರಿ ಪರೀಕ್ಷೆ ಅಂತೂ ಮಕ್ಕಳಿಗೆ ತುಂಬಾ ಸರಳ. ಯಾಕೆಂದ್ರೆ ಈಗ ಅಲ್ಲೇ ಮಾಡೆಲ್ ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ, ಶಿಕ್ಷಕರೆಲ್ಲ ಬಹಳ ಪ್ರಯತ್ನ ಮಾಡಿ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಾವು ಈ ತರ ಎಲ್ಲ ಸುಮಾರು ಕಾರ್ಯಕ್ರಮಗಳು ಇದೆ, ಮಕ್ಕಳಿಗೆ ಭಾರಿ ಭಾರಿ ಅಭ್ಯಾಸ ಮಾಡಿಸಿದ್ದಾರೆ. ಅದರಲ್ಲೂ ಕಲಿಕೆಯಲ್ಲಿ ಸ್ವಲ್ಪ ಹಿಂದಿರುವಂತ ಮಕ್ಕಳು ಕೇವಲ ನಾಲ್ಕು ಪಾಠ ನೋಡ್ಕೊಂಡ್ಬಿಟ್ರೆ ಪಾಸ್ ಆಗ್ಬಿಡ್ತಾರೆ ಸರ್. ಒಂದು ಬಸಂತ ಕಿಸಚ್ಚಲ್ಲಿ ಎರಡು ಪ್ರಶ್ನೆ ಬರುತ್ತೆ, ಯಾವ್ದಾದ್ರು ಒಂದು ಪ್ರಶ್ನೆನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ನಾಲ್ಕು ಅಂಕ ಬರುತ್ತೆ. ನಾಲ್ಕು ವಾಕ್ಯ, ಮೂರು ವಾಕ್ಯ, ಮೂರರಿಂದ ನಾಲ್ಕು ವಾಕ್ಯ ಕಲ್ತ್ಕೊಂಡ್ರೆ
1: ಮತ್ತೊಂದು ತುಳಸಿ ದ್ವಯನಲ್ಲಿ ಒಂದು ಮೂರು ಐದು ಅಂತ ಭಾವಾರ್ಥ ಕೇಳ್ತಾರೆ. ಆ ಮೂರು ಪದ್ಯನ ಅಲ್ಲೇ ಇರ್ತದೆ ಉತ್ತರ, ಬೇರೆ ಎಲ್ಲೂ ಬರೆಯಂಗಿಲ್ಲ. ಆ ಕವಿ ಹೆಸರು ಆ ಪದ್ಯದ ಅರ್ಥನ ಅಲ್ಲೇ ಇರುತ್ತೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೆದ್ರೆ ಮೂರು ಅಂಕ ಬರುತ್ತೆ ಸರ್. ಇದಾದ್ಮೇಲೆ ಪದ್ಯ ನಾಲ್ಕು ಸಾಲ ಕಂಠಪಾಠ ಮಾಡ್ಕೊಂಡ್ರೆ ನಾಲ್ಕು ಅಂಕ ಬರುತ್ತೆ ಸರ್. ನೋಡಿ ಎಷ್ಟು ಕರ್ನಾಟಕ ಸಂಪದದಲ್ಲಿ ಒಂದು ವಾಸ್ತುಕಲಾ ಶಿಲ್ಪಕಲಾ ಬಗ್ಗೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಬೆಳಗಲ್ಕೆ ಗಮ್ಮಟೇಶ್ವರ ಮೂರ್ತಿ ಸೋಮನಾಥಪುರು ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಅಂತ ನಾಲ್ಕು ವಾಕ್ಯ ಬರೆದ್ರೆ ನಾ ಮೂರು ಅಂಕ ಬರುತ್ತೆ ಸರ್. ನೋಡಿ 16 ಅಂಕ ಬಂದ್ಬಿಡ್ತು, ಪಾಸ್ ಆಗ್ಬಿಡ್ತಾನೆ. ಎರಡೇ ಪಾಠ ಎರಡು ಪದ್ಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮಗು ಪಾಸ್ ಆಗ್ಬಿಡ್ತಾನೆ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಎಲ್ಲಾ ಶಿಕ್ಷಕರು ಚುಟ್ಟಿ ಪತ್ರಿಕೆ 5 ಅಂಕ ಬರ್ತದೆ ಅಂತೇಳಿ ಅದು ಬಂದೇ ಬರ್ತದೆ. 16 ಇದು 21 ಅಂಕ ಆಗ್ಬಿಡ್ತು. ನೋಡಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ವ್ಯಾಕರಣ ಸಾಮಾನ್ಯ ಭಾಷಾ ಜ್ಞಾನ ಇದ್ರೆ, ಹಿಂದಿ ಭಾಷಾ ಜ್ಞಾನ ಇದ್ರೆ ಸಾಮಾನ್ಯವಾಗಿ 24 ಅಂಕ ಬರುತ್ತೆ ಸರ್. ನಮ್ಮಲ್ಲಿ ಮೂಲ ವ್ಯಾಕರಣದ ಮೂಲ ನಿಯಮಗಳು ಗೊತ್ತಿದ್ರೆ 8 ಅಂಕ ಬರುತ್ತೆ. ಒಂದು ಪತ್ರ ಲೇಖನ ಬರೆದ್ರೆ 5 ಅಂಕ ಬರುತ್ತೆ. ನಿಬಂಧದ ಭಾಷೆ ತನಗೆ ಗೊತ್ತಿರೋಂಥ ವಿಚಾರ ಪ್ರೆಸೆಂಟೇಷನ್ ಮಾಡಿದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂಥ ಪ್ಯಾಸೇಜ್ ಬರೆದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂಥ ಹಿಂದಿ ವಾಕ್ಯಗಳನ್ನ ಅನುವಾದ ಮಾಡಿದ್ರೆ 3 ಅಂಕ ಬರುತ್ತೆ. 24 ಅಂಕ ಬರುತ್ತೆ ಸರ್. ನೋಡಿ 4 ಪಾಠ ಓದ್ಕೊಂಡ್ರು 24 ಅಂಕ ಬರುತ್ತೆ. ಟೆಕ್ಸ್ಟ್ ಬುಕ್ ಇಲ್ದೇನು 24 ಅಂಕ ತಗೋಬಹುದು. 4 ಪಾಠ ಓದ್ಕೊಂಡ್ರು 16 ಅಂಕ ತಗೋಬಹುದು. ಮಕ್ಕಳಿಗೆ ಭಾಷೆಯ ಸ್ವಲ್ಪ ಪರಿಚಯ ಇದ್ರೆ ಬಹಳ ಸರಳವಾಗಿ ಅಂಕಗಳನ್ನು ಗಳಿಸ್ಬೋದು ಸರ್. ಅದಕ್ಕೆ ಯಾವ ಮಗು ಸ್ವಲ್ಪ ಹಿಂದಿದೆ ಆ ಮಗುಗೆ ಈ 4 ಪಾಠಗಳ ಕಡೆ ಬಸಂತ್ ಕಿ ಸಚ್ಚಾಯಿಲಿ ಒಂದೇ ಪ್ರಶ್ನೆನ ಅತಿ ಹೆಚ್ಚಾಗಿ ಕಲಿಸ್ಕೊಟ್ರೆ, ಕರ್ನಾಟಕ ಸಂಪದದಲ್ಲಿ ಒಂದು 2-3 ಪ್ರಶ್ನೆನ ಕಲಿಸ್ಕೊಟ್ರೆ, ತುಳಸಿ ದ್ವಯಲ್ಲಿ 3 ದ್ವಯನ ಹೇಗೆ ಅರ್ಥ ಬರೆಯೋದು ಅಂತ ಕಲಿಸ್ಕೊಟ್ರೆ, ಕೋಶಿಶ್ ಕರ್ಣೆ ವಾಲಂಕಿ ಕವಿ ಹರನ ಯುವತಿ ಅನ್ನೋ ಪದ್ಯ 4 ಸಾಲನ್ನ ಕಂಠಪಾಠ ಮಾಡಿದ್ರೆ 16 ಅಂಕ ಪಡ್ಕೊಬಿಡ್ತಾನೆ, ಅವ್ನು ಪಾಸ್ ಆಗ್ಬಿಡ್ತಾನೆ ಸರ್. ಈ ಬಾರಿ ಬಹಳ ಸರಳ ಇದೆ
2: ಸರ್. ನವೀತ್ ಸರ್, ಈ ಪಠ್ಯ ಪುಸ್ತಕ ಕ್ರಮಗಳನ್ನು ನಾನು ಒಂದು 4 ಭಾಗ ಮಾಡ್ಕೊಳ್ಳೋಣ ಅಂತ ಅಂದರೆ, ಲೈಕ್ ಗದ್ಯ ಭಾಗ, ಪದ್ಯ ಭಾಗ ಅಥವಾ ವ್ಯಾಕರಣ, ಪ್ರಬಂಧ ಮತ್ತು ಪತ್ರ. ಸೊ ಇದನ್ನು ಮಕ್ಕಳು ಈ 4 ಭಾಗಗಳನ್ನು ಹೇಗೆ ಓದ್ಕೊಂಡ್ರೆ ಕನಿಷ್ಠ ನಾವು ಪಾಸ್ ಆಗುವಂಥ ಮಕ್ಕಳು ಅಥವಾ ಹೆಚ್ಚು ಅಂಕ ಪಡೆಯುವಂಥ ಮಕ್ಕಳು ಹೇಗೆ ಇದನ್ನು ಓದ್ಕೊಳ್ಳಿಕ್ಕೆ ಪ್ರತಿದಿನ ಹೇಗೆ ಸಮಯವನ್ನು ಮೀಸಲಿಡ್ಬೋದು ಅಂತ?
3: ಸರ್, ಪ್ರತಿದಿನ ಕನಿಷ್ಠ ಪಕ್ಷ ಪ್ರತಿಯೊಂದು ವಿಷಯವನ್ನು ಕನಿಷ್ಠ ಪಕ್ಷ 1 ಗಂಟೆ ಗಮನ ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲೂ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ ಸರ್ ಹೇಳ್ತಾ ಇದ್ರು ಅವರ ಅನುಭವದಲ್ಲಿ. ಜೊತೆಗೆ ನಾನು ತರಗತಿ ಶಿಕ್ಷಕನಾಗಿ ನಾನು ಮಕ್ಕಳಲ್ಲಿ ನೋಡಿರೋದು ಏನಪ್ಪ ಅಂದ್ರೆ, ಈಗ ಆಲ್ರೆಡಿ ನಾವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದ್ದೀವಿ. ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳು ಕೂಡ ನಿರಂತರವಾಗಿ ತರಗತಿಗಳಲ್ಲಿ ನಡೆದಿದೆ ಸರ್. ಇವೆಲ್ಲ ನಿರಂತರ ಅಭ್ಯಾಸದಿಂದ ಏನಪ್ಪ ಆಗಿದೆ ಅಂದ್ರೆ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ನಾನು ನೋಡಿದ್ದೀನಿ ಸರ್. ಜೊತೆಗೆ ಆ ಮಾನಸಿಕವಾಗಿ ಅವರೆಲ್ಲ ಒಂದು ಪೂರ್ವಸಿದ್ಧತೆ ಪೂರ್ಣವಾಗಿ ಪಡ್ಕೊಳ್ಳಕ್ಕೆ ಇವೆಲ್ಲ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳಾಗಿರ್ಬೋದು, ಯೂನಿಟ್ ಟೆಸ್ಟ್ಗಳಾಗಿರ್ಬೋದು ಅಥವಾ ಕಲಿಕಾ ಖಾತ್ರಿ ಪರೀಕ್ಷೆಗಳಾಗಿರ್ಬೋದು, ಇವೆಲ್ಲವೂ ಪೂರ್ವಕವಾಗಿ ಮಕ್ಕಳ ಒಂದು ಸ್ಥೈರ್ಯವನ್ನು ಈಗ ಆಲ್ರೆಡಿ ತುಂಬಿದೆ ಸರ್. ಸರ್ ಹೇಳ್ತಾ ಇದ್ರು ಪದ್ಯ ಭಾಗದಲ್ಲಿ ಒಂದಿಷ್ಟು ಪೊಯಮ್ಗಳ ಪ್ರಶ್ನೋತ್ತರಗಳನ್ನ ಕಲ್ತ್ಕೊಂಡ್ರೆ ಈಸಿಯಾಗಿ 20 ಅಂಕಗಳು ಬರ್ತದೆ. ಪತ್ರಲೇಖನದಲ್ಲಿ 5 ಅಂಕ ಬರುತ್ತದೆ. ಒಂದು ಗದ್ಯಾಂಶವನ್ನ ರೀಡ್ ಮಾಡಿ ಅಲ್ಲಿ ಬರುವಂತ 4 ಪ್ರಶ್ನೆಗಳಿಗೆ ತುಂಬಾ ಸುಲಭವಾಗಿ 4 ಅಂಕಗಳನ್ನ ಪಡ್ಕೊಳ್ಬಹುದು. ವ್ಯಾಕರಣದಲ್ಲಿ ಸಂಧಿ ಸಮಾಸಗಳ ಬಗ್ಗೆ ಇರುವಂತಹ ಸಾಮಾನ್ಯ ನಿಯಮಗಳನ್ನ ಅರ್ಥೈಸ್ಕೊಂಡ್ರೆ ಸುಲಭವಾಗಿ ಆ ಸಂಧಿ ಸಮಾಸಗಳಲ್ಲಿ ಮತ್ತು ಪ್ರೇರಣಾರ್ಥಕ ಕ್ರಿಯಾಪದಗಳಲ್ಲಿ ಅಂಕಗಳನ್ನ ಪಡ್ಕೊಳ್ಬಹುದು ಸರ್. ಜೊತೆಗೆ ಪಠ್ಯ ಪುಸ್ತಕದಲ್ಲಿ ಏನು ಇದಾಗಿದೆಯೋ ಪ್ರಯೋಗ ಆಗಿದೆಯೋ ಅಂತಹ ವಿಲೋಮ ಶಬ್ದಗಳನ್ನ, ಅನ್ಯಲಿಂಗ ಅನ್ಯವಚನ ಪದಗಳು, ಆಮೇಲೆ ವಿರಾಮ ಚಿಹ್ನೆಗಳು, ವಿಶೇಷವಾಗಿ ಪೂರ್ಣ ವಿರಾಮ, ಪ್ರಶ್ನಾರ್ಥಕ ವಿರಾಮ ಚಿಹ್ನೆ ಅಥವಾ ವಿಸ್ಮಯಾದಿ ಬೋಧಕ ವಿರಾಮ ಚಿಹ್ನೆ, ಅಲ್ಪ ವಿರಾಮ, ಈ ಒಂದಿಷ್ಟನ್ನ ಸ್ವಲ್ಪ ಮಕ್ಕಳು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ವ್ಯಾಕರಣ ಅಂಶಗಳಲ್ಲಿ 8-8 ಅಂಕಗಳನ್ನ ಪಡ್ಕೊಳ್ಬಹುದು ಸರ್. ಜೊತೆಗೆ ಸರ್ ಹೇಳ್ತಾ ಇದ್ರು ಹೆಚ್ಚು ದೀರ್ಘ ಉತ್ತರ ಬಯಸುವಂತಹ ಪಾಠಗಳು ಯಾವಿದೆಯೋ ಅಲ್ಲಿ ನಿಖರವಾಗಿ ಇದೇ ಪ್ರಶ್ನೆ ರಿಪೀಟ್ ಆಗಿರೋದ್ರಿಂದ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ರಾಜ್ಯ ಮಟ್ಟದ ಪೂರ್ವಸಿದ್ಧತೆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ, ಅದದೇ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಪ್ರತಿ ದೀರ್ಘ ಉತ್ತರ ಬಯಸುವಂತಹ ಪಾಠಗಳಲ್ಲಿ ಸರ್ ಯಾವ ಒಂದು 2

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾ ಬೆಳಕೆ.

ಇದೊಂದು ಸತ್ಯ ಘಟನೆ. ಇದು ಒಬ್ಬ ಪುಟ್ಟ ಹುಡುಗನ ಕತೆ. ಅವನಿಗೆ ಸುಮಾರು 13 ವರ್ಷ ವಯಸ್ಸು. ಅವನು ಆ ವಯಸ್ಸಿನ ಬಾಲಕರ ಹಾಗೆ ಇದ್ದವನು. ಯಾವ ವಿಶೇಷತೆಯೂ ಕಾಣ್ತಿರಲಿಲ್ಲ. ಒಂದು ದಿನ ರಾತ್ರಿ ಆತ ದೂರದರ್ಶನದ ಕಾರ್ಯಕ್ರಮವನ್ನ ನೋಡ್ತಿರುವಾಗ ವಾರ್ತೆಯ ಒಂದು ತುಣುಕು ಅವನ ಮನಸ್ಸನ್ನು ಬಲವಾಗಿ ಹಿಡಿತು. ತಾನು ಬದುಕಿದ್ದ ಫಿಲಿಡೆಲ್ಫಿಯಾ ಪ್ರದೇಶದ ಸುತ್ತಮುತ್ತ ಇದ್ದ ಅನೇಕ ಮನೆಮಾರು ಇಲ್ಲದ ಜನ ಹೇಗೆ ರಸ್ತೆಯ ಬದಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ರು. ರಾತ್ರಿ ಚಳಿ ಕೊರಿತಿದ್ದಾಗ ಹೊದ್ಕೊಳ್ಳೋಕೆ ಏನೂ ಇಲ್ಲದೆ ಕೈಗಳನ್ನು ಮೊಣಕಾಲು ಸಂದಿಯಲ್ಲಿ ತೂರಿಸ್ಕೊಂಡು ದೇಹವನ್ನೆಲ್ಲ ಮುದ್ದೆ ಮಾಡಿಕೊಂಡು ಕಟಕಟನೆ ನಡುಗುತ್ತಿದ್ದ ಆ ಜನರ ಕಷ್ಟವನ್ನ ವಿವರಿಸ್ತಾ ಇರೋದನ್ನ ಟ್ರೆವರ್ ಕಂಡ. ಆ ದಿನ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ತಲೆಯಲ್ಲಿ ಯೋಚನೆ ಪ್ರಾರಂಭ ಆಯಿತು. ತನಗೆ ಬೆಚ್ಚನೆಯ ಮನೆಯಿದೆ, ತಂದೆ ತಾಯಿ ಸ್ಥಿತಿವಂತರು, ಇವನಿಗೆ ಬೇಕಾದಷ್ಟು ಬೆಚ್ಚನೆಯ ಬಟ್ಟೆಗಳಿವೆ. ಆದ್ರೆ ಪಾಪ, ಆ ರಸ್ತೆ ಬದಿಗೆ ಮಲ್ಕೊಂಡವ್ರಿಗೆ ಇದಾವುದೂ ಇಲ್ಲ. ಉಳಿದ ಹುಡುಗರ ಹಾಗೆ ಟಿವಿ ನೋಡಿ ನೋಡಿದ್ದನ್ನ ಮರ್ತು ಬಿಡಬಹುದಾಗಿತ್ತು. ಆದ್ರೆ ಯಾಕೋ ಟ್ರೆವರ್ನಿಗೆ ಸಮಾಧಾನನೇ ಆಗಲಿಲ್ಲ. ತಾನು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡತೊಡಗ್ದ. ಆಗ ಅವನಿಗೆ ನೆನಪಾಯ್ತು, ತಮ್ಮ ಕಾರಿನ ಗ್ಯಾರೇಜ್ನಲ್ಲಿ ತಾವು ಬಳಸದೇ ಇದ್ದ ಬಳಸಿ ಬಿಟ್ಟ ಅನೇಕ ರಗ್ಗುಗಳಿವೆ, ಹೊದಿಕೆಗಳಿವೆ ಎಂದು. ತಂದೆಯ ಬಳಿಗೆ ಹೋಗಿ ಅವನ್ನು ಆ ಬಡ ಜನರಿಗೆ ಕೊಡಬಹುದೇ ಅಂತ ಕೇಳ್ದ. ತಂದೆಗೆ ಆಶ್ಚರ್ಯ. ತಮಗೆ ಹೊಳೆಯದ ಈ ವಿಚಾರ ಮಗುವಿಗೆ ಬಂದದ್ದು ತುಂಬಾ ಸಂತೋಷ ಆಯಿತು. ತಂದೆ ಮಗ ಸೇರಿ ಎಲ್ಲಾ ಬಟ್ಟೆಗಳನ್ನ ಗುಡ್ಡೆ ಹಾಕೊಂಡು ಕಾರಲ್ಲಿ ಹೋಗಿ ಆ ಜನರಿಗೆ ಕೊಟ್ಟು ಬಂದ್ರು. ಆದ್ರೆ ಅಷ್ಟೊಂದು ಜನಕ್ಕೆ ಇಷ್ಟೇ ಹೊದಿಕೆಗಳು ಹೇಗೆ ಸಾಕಾಗತ್ತೆ? ರಾತ್ರಿ ಆ ಹುಡುಗನಿಗೆ ಸ್ವಲ್ಪ ತೃಪ್ತಿ ಅನ್ಸಿದ್ರು. ಹೊದಿಕೆ ಸಿಗದೆ ಹೋದ ಜನರ ಮುಖದಲ್ಲಿನ ನಿರಾಸೆ ಅವನನ್ನ ಕಾಡತೊಡಗಿತು. ಈ ಕೊಡುವುದರಲ್ಲಿರುವ ಸಂತೋಷ ಸಾಂಕ್ರಾಮಿಕವಾದದ್ದು, ಮತ್ತೆ ಮತ್ತೆ ಹಾಗೆ ಮಾಡುವಂತೆ ಪ್ರೇರೇಪಿಸುತ್ತೆ. ಮರುದಿನ ಟ್ರೆವರ್ ತನ್ನ ಮನೆಯ ಹತ್ತಿರವೇ ಇದ್ದ ದೊಡ್ಡ ಅಂಗಡಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಪುಟ್ಟ ಪುಟ್ಟ ಬೋರ್ಡ್ಗಳನ್ನ ತನ್ನ ಕೈಯಿಂದಲೇ ಬರೆದು ಅಂಟಿಸ್ತ. ಆ ಬೋರ್ಡಲ್ಲಿ ಯಾರಾದ್ರೂ ಬಟ್ಟೆಗಳನ್ನ ಈ ಹೊದಿಕೆಗಳನ್ನ ಅನಾಥ ಜನರಿಗೆ ದಾನ ಮಾಡೋದಾದ್ರೆ ತಲುಪಿಸಬೇಕೆಂದು ಕೇಳಿಕೊಂಡು ತನ್ನ ಮನೆಯ ವಿಳಾಸವನ್ನು ನೀಡಿದ್ದ. ಜಗತ್ತಿನಲ್ಲಿ ಕರುಣೆಯುಳ್ಳ, ಸಹಾಯ ಮಾಡುವ ಮನಸ್ಸುಳ್ಳ ಜನ ಸಾಕಷ್ಟಿದ್ದಾರೆ. ಆದ್ರೆ ಅವರಿಗೆ ಎಲ್ಲಿ ಯಾರಿಗೆ ಸಹಾಯ ಮಾಡಬೇಕೆಂಬ ವಿಷಯ ತಿಳಿದಿಲ್ಲ. ಮರುದಿನ ಮತ್ತು ಮತ್ತೆರಡು ದಿನಗಳಲ್ಲಿ ಟ್ರೆವರ್ನ ಮನೆಯ ಗ್ಯಾರೇಜ್ನಲ್ಲಿ ಹಿಡಿಸಲಾಗದಷ್ಟು ಬಟ್ಟೆಗಳು ಬಂದವು. ಅವುಗಳನ್ನ ತೆಗೆದುಕೊಂಡು ಹೋಗಿ ದೀನರಿಗೆ ಹಂಚಿ ಬಂದ. ಆದ್ರೆ ಈ ಸಹಾಯ ಮಾಡಲು ಬಯಸುವ ಜನರ ಪ್ರವಾಹ ನಿಲ್ಲೇ ಇಲ್ಲ. ಟ್ರೆವರ್ನ ತಂದೆ ಇದಕ್ಕಾಗಿ ಮತ್ತೊಂದು ಕಟ್ಟಡವನ್ನೇ ಬಾಡಿಗೆಗೆ ತೆಗೆದುಕೊಳ್ಬೇಕಾಯ್ತು. ಅದಾದ ನಂತರ ಮತ್ತೊಂದು ಕಟ್ಟಡ, ಆಮೇಲೆ ಮತ್ತೊಂದು, ಹೀಗೆಯೇ ಬೆಳೆಯುತ್ತಾ ಹೋಯಿತು. ತಮಗೆ ಆಶ್ಚರ್ಯವಾಗಬಹುದು, ಈಗ ಫಿಲಿಡೆಲ್ಫಿಯಾ ಪ್ರದೇಶದಲ್ಲಿ ಹೀಗೆ ನಿರ್ಗತಿಕರಿಗೆ ಸಹಾಯ ಮಾಡಲು ಆಹಾರ ಮತ್ತು ಹೊದಿಕೆಗಳ ಸಂಗ್ರಹಕ್ಕೆ ಹಲವಾರು ವಿಶೇಷ ಗೋದಾಮುಗಳ ನಿರ್ಮಾಣವಾಗಿದೆ. ದೀನರ ದೇಹಗಳಿಗೆ ಹೊದಿಕೆ ದೊರೆತಿದೆ, ಹೊಟ್ಟೆಗೆ ಆಹಾರ ದೊರೀತಾ ಇದೆ. ಇದೆಲ್ಲ ಸಾಧ್ಯವಾದದ್ದು ಒಬ್ಬ ಪುಟ್ಟ ಹುಡುಗನ ಹೃದಯದ ತುಡಿತದಿಂದ. ಕೇಳಿದ್ರಲ್ಲ ಬಂಧುಗಳೇ, ನಾನೊಬ್ಬನೇ ಏನ್ ಮಾಡಬಲ್ಲೆ? ಜಗತ್ತಿನಲ್ಲಿ ಎಷ್ಟೊಂದು ಜನ ದೀನರಿದ್ದಾರೆ, ತೊಂದರೆಗೆ ಒಳಗಾದವರಿದ್ದಾರೆ. ನನ್ನಿಂದ ಏನಾದೀತು ಎಂದು ಕೈಚೆಲ್ಲಿ ಕುಳಿತುಕೊಳ್ಬೇಕು ಅನ್ನಿಸ್ದಾಗ ಪುಟ್ಟ ಬಾಲಕ ಟ್ರೆವರ್ನ ಚಿತ್ರ, ಅವನ ಪರಿಶ್ರಮ ಕಣ್ಮುಂದೆ ಬರಬೇಕು. ನಾನು ಒಬ್ಬನೇ ಏನೂ ಮಾಡಲಾರೆ, ಆದ್ರೆ ಏನಾದರೂ ಮಾಡಲೇಬೇಕೆಂದು ಒಬ್ಬನೇ ಮನಸ್ಸು ಮಾಡಿದ್ರೆ ನೂರಾರು ಸಾವಿರಾರು ಕೈಗಳು ಜೊತೆಗೂಡಿಯಾವು, ಅಸಾಧ್ಯವನ್ನ ಸಾಧ್ಯ ಮಾಡಿಸುತ್ತೆ.

ಬನ್ನ ಬವಣೆಗಳ ತಾ ನೆನಿತೆನಿತು ಪಟ್ಟಿರೆಯುಂ. ಅನೇಕ ಕಷ್ಟಗಳನ್ನ ತೊಂದರೆಗಳನ್ನ ತಾನು ಎಷ್ಟೇ ಪಟ್ಟಿರಲಿ ಅನುಭವಿಸಿರಲಿ, ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ, ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೆ ಮತ್ತೆ ಹೊಸ ಹೊಸ ಸಾಹಸಗಳಿಂದ, ಪರಾಕ್ರಮಗಳಿಂದ, ಹೊಸ ಪ್ರಯತ್ನಗಳಿಂದ ಮನುಷ್ಯ ಮಾನವನು ಸುಮ್ಮನೆ ಇರಲೋಲದೆ, ಸುಮ್ಮನೆ ಕೂತ್ಕೊಳ್ಳಿಕ್ ಆಗದೇನೆ, ಸುಮ್ಮನಿರ್ದೇನೆ ಸನ್ನಹಿಸುವಂ ತೊಡಗುತ್ತಾನೆ ಹೊಸ ಹೊಸ ಸಾಹಸಗಳನ್ನು ಮಾಡಲಿಕ್ಕೆ. ಯಾಕೆ ಅಂದರೆ ಚಿನ್ಮಯತೆಯು ಆತ್ಮಗುಣ, ಸತ್ವ ಆತ್ಮಗುಣ, ಚಿನ್ಮಯತೆ ಆತ್ಮಗುಣ, ಚಿತ್ ಅಂದರೆ ಜ್ಞಾನ. ಈ ಜ್ಞಾನದ ಗುಣ ಇದೆಯಲ್ಲ, ಅದು ಆತ್ಮದ್ದು ನೈಜವಾಗಿರತಕ್ಕಂತಹ ಗುಣ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಹೊಸ ಸಾಹಸಗಳಿಂದ, ಹೊಸ ಹೊಸ ಪ್ರಯತ್ನದಲ್ಲಿಯೇ ಮನುಷ್ಯ ಮುಂದುವರಿತಾ ಇರ್ತಾನೆ. ಚಿನ್ಮಯತೆ ಆತ್ಮದ ಗುಣ.

ಸಂಧಾನಗಳ ನರಸುತಿಹನು ಆನಂದವ ಆತ್ಮ ಗುಣ ಮಂಕುತಿಮ್ಮ. ಸತು ಚಿತು ಆನಂದ ಮೂರು ಪದ್ಯಗಳಲ್ಲಿ ಮೂರು ಗುಣಗಳನ್ನು ಹೇಳ್ತಾರೆ. ಮೌನದೊಳು ಮಾತಿನೊಳು ಹಾಸ್ಯದೊಳು

ಗಳನು ಅರಸುತಿಹನು ಆನಂದವು ಆತ್ಮಗುಣ ಮಂಕುತಿಮ್ಮ. ಮನುಷ್ಯ ಹೇಗೋ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ತಾ ಇರ್ತಾನೆ, ಕೆಲವೊಮ್ಮೆ ಮೌನದಲ್ಲಿಯೋ, ಇನ್ನು ಕೆಲವೊಮ್ಮೆ ಮಾತನಾಡುವುದರ ಮೂಲಕವೋ, ಇನ್ನು ಕೆಲವೊಮ್ಮೆ ಹಾಸ್ಯ ಮಾಡುವುದರ ಮೂಲಕವೋ, ಮತ್ತೊಮ್ಮೆ ಹಾಡು ಹೇಳುವುದರ ಮೂಲಕವೋ, ಇನ್ನೊಮ್ಮೆ ಪ್ರೀತಿಯನ್ನು ತೋರಿಸುವುದರಿಂದಲೋ, ಅಥವಾ

ಏ ನಿಚ್ಚ ವಿಳೆಯಾಲೆ ಮನೆ ಮಂಕುತಿಮ್ಮ ಸಚ್ಚಿದಾನಂದಂಗಳ್ ಆತ್ಮ ಸ್ವಭಾವ.

ನಿಚ್ಚವು ಇಳೆಯು ಆಲೆಮನೆ ಮಕುತಿಮ್ಮ. ಸತ್ ಚಿತ್ ಆನಂದಂಗಳ್, ಸತ್ ಚಿತ್ ಆನಂದ, ಈ ಮೂರು ಆತ್ಮದ ಸ್ವಭಾವಸಿದ್ಧವಾದ ನೈಜವಾದ ರಸಗಳು. ಜೀವನದ ಮಾಯಿಕತೆ ಈ ಮಾಯಾಜಾಲ, ಮಾಯಾಭಾವ, ಅದನ್ನ ಸಚ್ಚಿದಾನಂದಗಳನ್ನ ಬಚ್ಚಿಡುವುದು, ಅಡಗಿಸಿಡುತ್ತೆ. ಈ ಮಾಯೆಯಿಂದಾಗಿ ಆತ್ಮದ ಸತ್ ಚಿತ್ ಆನಂದಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಇಕ್ಷುವಲ್ ಜೀವ, ಈ ಜೀವ ಎಂಬುದು ಕಬ್ಬಿನ ಜಲ್ಲ ಇದ್ದ ಹಾಗೆ. ಗಾಣದವಲ್ ಜಗನ್ಮಾಯೆ, ಈ ಜಗತ್ತಿನ ಮಾಯೆ ಎಂಬುದು ಗಾಣ. ಪ್ರತಿಯೊಂದು ಜೀವವೂ ಕೂಡ ಮಾಯೆ ಎಂಬ ಗಾಣದಲ್ಲಿ ಅರೆದು ಬರಬೇಕಾಗತ್ತೆ. ಆದ್ರಿಂದ ನಿಚ್ಚ ಅಂದರೆ ನಿತ್ಯವೂ ಇಳೆ ಈ ಭೂಮಿ ಆಲೆ ಮನೆ ಇದ್ದ ಹಾಗೆ, ನಿರಂತರವಾಗಿ ಗಾಣದಲ್ಲಿ ಜೀವಿಗಳು ಅರೆಯಲ್ಪಡ್ತವೆ. ಇದು ನಿರಂತರವಾಗಿ ನಡೆಯುವಂಥದ್ದು. ನಿತ್ಯವೂ ಈ ಭೂಮಿಯೇ ಒಂದು ಆಲೆಮನೆಯಾಗಿದೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ದೇವರ ದರ್ಶನ ಹೇಗೆ ಸಾಧ್ಯ? ಆತ್ಮೀಯರೇ, ತಲೆಯ ಮೇಲಿನ ಹೊರೆಯನ್ನು ಇಳಿಸುವುದರೊಂದಿಗೆ ಬೆಟ್ಟವನ್ನು ಹೇಗೆ ಸುಲಲಿತವಾಗಿ ಏರಬಹುದೋ, ಹಾಗೆಯೇ ಮನಸ್ಸಿನೊಳಗೆ ಹೊರೆಯಾಗಿರುವಂತಹ ಅರಿಷ್ಟ್ವರ್ಗಗಳನ್ನು ಕಳೆದುಕೊಂಡರೆ ದೈವಿ ದರ್ಶನ ಸಾಧ್ಯ. ಪ್ರತಿದಿನ ಸಂತರನ್ನು ಒಬ್ಬ ಕಳ್ಳ ಭೇಟಿಯಾಗಿ ಅವರ ದರ್ಶನ ಪಡೆಯುತ್ತಿರುತ್ತಾನೆ. ಆತ ಕಳ್ಳನಾಗಿದ್ದರೂ ಧರ್ಮ ಮನಸ್ಕನಾಗಿದ್ದ. ನನಗೆ ದೇವರನ್ನು ತೋರಿಸಿ ಎಂದು ಆತ ಸಂತರಲ್ಲಿ ಪ್ರಾರ್ಥಿಸುತ್ತಿರುತ್ತಾನೆ. ಸಂತರು ದೇವರು ಕುರಿತಾದ ಕಳ್ಳನ ಆತುರ ಕುತೂಹಲ ಪಕ್ವವಾಗುವವರೆಗೆ ಕಾದುಕೊಂಡಿದ್ದರು. ಅವರು ಇವತ್ತು, ನಾಳೆ, ನಾಡಿದ್ದು ಎಂದು ದಿನಗಳನ್ನು ಮುಂದೂಡುತ್ತಲಿದ್ದರು. ದಿನೇ ದಿನೇ ಕಳ್ಳನ ಆಗ್ರಹ ಹೆಚ್ಚಾಗತೊಡಗಿತು. ದೇವರ ದರ್ಶನಕ್ಕೆ ಕಳ್ಳ ಮಾನಸಿಕವಾಗಿ ಸಿದ್ಧನಾಗಿದ್ದಾನೆ ಎಂದು ಸಂತರಿಗೆ ವಿದಿತವಾಯಿತು. ಕರಗದ ಕಬ್ಬಿಣವು ಕರಗುತ್ತದೆ, ಆದರೆ ಅದು ಚೆನ್ನಾಗಿ ಕಾಯುವವರೆಗೆ ಕಾಯಬೇಕು. ಒಂದು ದಿನ ಸಂತರು ಕಳ್ಳನನ್ನು ಹತ್ತಿರಕ್ಕೆ ಕರೆದು ಹೇಳ್ತಾರೆ, ಇವತ್ತು ನಾನು ನಿನಗೆ ದೇವರನ್ನು ತೋರಿಸುತ್ತೇನೆ. ದೇವರನ್ನು ನೋಡಬೇಕೆಂದರೆ ಅದು ಅಲ್ಲಿ ಎತ್ತರದ ಆ ಬೆಟ್ಟವಿದೆಯಲ್ಲ, ಅದರ ತುದಿಯವರೆಗೆ ನೀನು ನನ್ನ ಜೊತೆ ನಡೆದುಕೊಂಡು ಬರಬೇಕು. ಹಾಗೆ ನೀನು ನನ್ನ ಜೊತೆಯಲ್ಲಿ ನಡೆದು ಬರುವಾಗ ನಾನು ಆರು ಭಾಗವಾಗಿ ಕಲ್ಲುಗಳನ್ನು ನಿನ್ನ ತಲೆಯ ಮೇಲೆ ಇರಿಸುತ್ತೇನೆ. ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ನಡೆಯಬೇಕು. ಒಂದಷ್ಟು ಕಷ್ಟದ ಕೆಲಸವೇ ಸರಿ. ತಲೆಯ ಮೇಲೆ ಭಾರವಾದ ಆರು ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ಸುಲಭದ ಕೆಲಸವಲ್ಲ, ಮತ್ತೊಮ್ಮೆ ಯೋಚಿಸು ಎಂದ. ಕಳ್ಳ ಹೇಳ್ತಾನೆ, ಸ್ವಾಮಿ, ಅದೆಷ್ಟೇ ಕಷ್ಟವಾದರೂ ಸರಿ ನಾನು ದೇವರನ್ನು ನೋಡಲೇಬೇಕು ಎಂದ. ಸಂತರು ಭಾರವಾದ ಆರು ಕಲ್ಲುಗಳನ್ನು ಎತ್ತಿ ಕಳ್ಳನ ತಲೆಯ ಮೇಲೆ ಇಡುತ್ತಾರೆ. ಕಲ್ಲುಗಳ ಭಾರಕ್ಕೆ ಕಳ್ಳನ ದೇಹ ಒಂದಷ್ಟು ಒಯ್ದಾಡುತ್ತದೆ. ಕಳ್ಳ ಸುಧಾರಿಸಿಕೊಳ್ಳುತ್ತಾನೆ. ಆತ ಸಂತರ ಜೊತೆಯಲ್ಲಿ ಬೆಟ್ಟವನ್ನು ಏರತೊಡಗುತ್ತಾನೆ.

ಹೋಗುತ್ತಾನೆ. ಸಂತರು ಮುಂದೆ, ಕಳ್ಳ ಹಿಂದೆ, ಹೀಗೆ ಒಂದಷ್ಟು ದೂರ ಕ್ರಮಿಸುವಷ್ಟರಲ್ಲಿ ಕಳ್ಳನಿಗೆ ಆಯಾಸವೆನಿಸುತ್ತದೆ. ಆತ ಏದುಸಿರು ಬಿಡುತ್ತಿರುತ್ತಾನೆ. ಭಾರವಾದ ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನೇರುವುದು ಅಷ್ಟು ಸುಲಭವೇ? ಕಳ್ಳನಿಗೆ ಕಷ್ಟವೆನಿಸತೊಡಗಿತು. ಇನ್ನೇನು ತೀರಾ ಆಗುತ್ತಿಲ್ಲವೆಂದಾಗ ಆತ ಸಂತರಲ್ಲಿ ಅರಕೆ ಮಾಡಿಕೊಳ್ಳುತ್ತಾನೆ. ಇಷ್ಟೊಂದು ಭಾರವನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಒಂದು ಕಲ್ಲನ್ನು ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಒಂದಷ್ಟು ಹಗುರವೆನಿಸುತ್ತದೆ. ಆತ ಮತ್ತೆ ಸಂತರ ಜೊತೆಯಲ್ಲಿ ಹೆಜ್ಜೆ ಹಾಕತೊಡಗುತ್ತಾನೆ. ಇನ್ನೊಂದಷ್ಟು ದೂರ ನಡೆಯುವುದರಲ್ಲಿ ಆತನಿಗೆ ಮತ್ತೆ ಭಾರ ಹೆಚ್ಚಾಗಿ ಸುಸ್ತು ಎನಿಸತೊಡಗಿತು. ಆತ ಸಂತರಲ್ಲಿ ವಿನಂತಿಸುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಮತ್ತೊಂದು ಕಲ್ಲನ್ನು ತೆಗೆದುಕೊಂಡು ಆಚೆ ಎಸೆಯುತ್ತಾರೆ. ಮತ್ತೊಂದಷ್ಟು ದೂರವನ್ನು ಕ್ರಮಿಸುವಷ್ಟರಲ್ಲಿ ತಲೆಯ ಮೇಲಿನ ಒಂದೊಂದು ಕಲ್ಲು ಕೂಡ ಆತನಿಗೆ ತುಂಬ ಭಾರವೆನಿಸತೊಡಗುತ್ತದೆ. ಆತ ಸಂತರಲ್ಲಿ ಬೇಡಿಕೊಳ್ಳುತ್ತಾನೆ. ಸಂತರು ಒಂದೊಂದಾಗಿ ಆತನ ತಲೆಯ ಮೇಲಿನ ಕಲ್ಲುಗಳನ್ನು ಎತ್ತಿ ಆಚೆಗೆಸೆಯುತ್ತಾ ಆತನ ತಲೆ ಭಾರವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾರೆ. ಸಂತರ ತಲೆಯ ಮೇಲೆ ಭಾರವಿರಲಿಲ್ಲ. ಅವರು ಸುಲಭವಾಗಿ ಬೆಟ್ಟವೆನ್ನೇರುತ್ತಿದ್ದರು. ಆದರೆ ತಲೆಯ ಮೇಲೆ ಭಾರ ಹೊತ್ತು ಕಳ್ಳನಿಗೆ ಮುಂದೆ ನಡೆಯುವುದು ಸಾಧ್ಯವಾಗುತ್ತಿಲ್ಲ. ಇನ್ನೇನು ಕಳ್ಳ ಆಗುವುದೇ ಇಲ್ಲ ಎಂದಾಗ ಸಂತರು ಕಳ್ಳನ ತಲೆಯ ಮೇಲಿಂದ ಕೊನೆಯ ಕಲ್ಲನ್ನು ಕೂಡ ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಖುಷಿಯೋ ಖುಷಿ. ಇನ್ನೇನು ಬೆಟ್ಟದ ತುದಿ ಸಮೀಪಿಸಿತು ಎಂದಾಗ ಕಳ್ಳನ ತಲೆಯ ಮೇಲೆ ಕಲ್ಲುಗಳೇ ಇರಲಿಲ್ಲ. ಆತ ನಿರಾಳವಾಗಿ ಬೆಟ್ಟದ ತುದಿಯನ್ನೇರಿ ನಿಂತುಕೊಂಡಿರುತ್ತಾನೆ. ಬೆಟ್ಟದ ತುದಿಯ ಮೇಲೆ ನಿಂತು ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ನೋಡುತ್ತಲೇ ಆತನ ಆಯಾಸವೆಲ್ಲ ಪರಿಹಾರವಾಗುತ್ತದೆ. ಬೆಟ್ಟದ ತುದಿಯ ಮೇಲೆ ನಿಂತ ಆತ ಪ್ರಕೃತಿಯ ಅವರ್ಣನೀಯ ಚೆಲುವನ್ನು ಕಂಡು ಮಂತ್ರಮುಗ್ಧನಾಗುತ್ತಾನೆ. ಬೆಟ್ಟದಂಗಳದಲ್ಲಿ ನಿಂತ ಆತ ಬೆಳ್ಳಿ ಮೋಡಗಳ ಚೆಲುವ ಚಿತ್ತಾರವನ್ನು ಕಂಡು ಸಂಭ್ರಮಿಸುತ್ತಾನೆ. ಪ್ರಕೃತಿಯ ಮಧ್ಯದಲ್ಲಿ ದೇವರ ದರ್ಶನವಾಗುತ್ತದೆ. ಆತನಿಗೆ ದಿವ್ಯತೆಯ ಅನುಭವವಾಗುತ್ತದೆ. ಆಗ ಸಂತರು ಆತನ ಮೈದಡವೆ ಹೇಳ್ತಾರೆ, ಭಾರವನ್ನು ಕಳೆದುಕೊಂಡಾಗಲೇ ದೇವರ ದರ್ಶನ ಸಾಧ್ಯ. ಒಂದು ಕ್ಷಣ ಯೋಚಿಸು. ಭಾರವಾದ ಆ ಆರು ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟದ ಮೇಲೇರಿ ಬರುವುದು ಸಾಧ್ಯವಿತ್ತೆ? ಎಲ್ಲಿಯವರೆಗೆ ನಮ್ಮ ತಲೆಯ ಮೇಲೆ ಭಾರವಿರುತ್ತದೆಯೋ ಅಲ್ಲಿಯವರೆಗೆ ನಾವು ಬೆಟ್ಟವನ್ನು ಏರುವ ಯೋಚನೆಯನ್ನು ಕೂಡ ಮಾಡುವುದಿಲ್ಲ. ಇನ್ನು ಭಾರವನ್ನು ಹೊತ್ತುಕೊಂಡೇ ಮೇಲೇರಬೇಕೆಂದರೆ ಅದು ಸಾಧ್ಯವಿಲ್ಲದ ಮಾತು. ಹೊರಗಿನ ಭಾರದ ಕಲ್ಲುಗಳನ್ನು ಹೊತ್ತುಕೊಂಡು ಮೇಲೇರುವುದು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ನಮ್ಮೊಳಗೆ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಆರು ಭಾರವಾದ ಕಲ್ಲುಗಳನ್ನು ಹೊತ್ತುಕೊಂಡಿದ್ದೇವೆ. ಅವು ನಮಗೆ ದೇವರ ದರ್ಶನ ಮಾಡಲು ಬಿಡುವುದಿಲ್ಲ. ಆ ಆರು ಮನೋವಿಕಾರಗಳಿಂದ ಮುಕ್ತರಾದಾಗಲೇ ದೈವಿ ದರ್ಶನ ಸಾಧ್ಯ ಎಂಬುದಾಗಿ ಸಂತರು ಹೇಳ್ತಾರೆ. ಆತ್ಮೀಯರೇ, ಹೌದು, ತಲೆಯ ಮೇಲಿನ ಭಾರವಾದ ಕಲ್ಲುಗಳನ್ನು ಸುಲಭವಾಗಿ ಆಚೆ ಎಸೆದು ಬಿಡಬಹುದು. ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡಂತಹ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳೆಂಬಂತಹ ಈ ಆರು ಕಲ್ಲುಗಳನ್ನು ಎತ್ತಿ ಆಚೆಗೆ ಎಸೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಸಾಧನೆ ಬೇಕು. ಕಾಮ ಕ್ರೋಧಗಳ ಭಾರವದು ಅಂತಿಂತಹ ಭಾರವಲ್ಲ, ಅದು ಯಮಭಾರ. ಅದೆಂತಹ ಅತಿರಥ ಮಹಾರಥರನ್ನು ಕೂಡ ತಲ್ಲಣಿಸುವಂತೆ ಮಾಡುತ್ತದೆ. ಒಂದು ವಿಚಿತ್ರ ಸತ್ಯವೆಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಾಮ ಕ್ರೋಧಗಳೆಂಬ ಈ ಆರು ಬಂಡೆಗಲ್ಲುಗಳನ್ನು ತನ್ನ ತನು ಮನ ಮತಿಗಳ ಮೇಲೆ ಭಾರ ಹೇರಿಕೊಂಡು ತಿರುಗಾಡುತ್ತಿರುತ್ತಾನೆ. ಆದರೂ ಅವು ತುಂಬ ಭಾರ, ಯಮಭಾರ ಎಂದು ಯಾರ ಮುಂದೆಯೂ ಕೂಡ ಆತ ಬಾಯಿ ಬಿಡುವುದಿಲ್ಲ. ಹಾಗಾಗಿಯೇ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಕಾಮದಿಂದ ಕರಗಿದೆನಯ್ಯ, ಕ್ರೋಧದಿಂದ ಕೊರಗಿದೆನಯ್ಯ, ಲೋಭ ಮೋಹಗಳಿಂದ ಅತಿ ನೊಂದೆನಯ್ಯ, ಮದ ಮತ್ಸರಗಳಿಂದ ಬೆದೆ ಬೆದೆನೆ ಬೆಂದೆನಯ್ಯ, ಅಹಂಕಾರ ಮಮಕಾರದಿಂದ ಮತಿ ಮಂದನಾಗಿರ್ದೆನಯ್ಯ, ಅಹಂಕಾರ ಇದು ಕಾರಣ ಎನ್ನ ಕಾಮಾದಿ ಅರಿಷ್ಟ್ವರ್ಗಂಗಳನ್ನು ಕಳೆದು ಮಮಕಾರಂಗಳ ಮಣಿಸಿ ನಿರಹಂಕಾರಿಯೆನಿಸಿದೆನಯ್ಯ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವಿ ಎಂಬುದಾಗಿ ಹೇಳ್ತಾರೆ. ಎಲ್ಲವನ್ನು ಪ್ರಾಂಜಲವಾಗಿ ಹೇಳುವ ಪ್ರಾಮಾಣಿಕ ಮನಸ್ಥಿತಿ ಇಲ್ಲದ ಕಾರಣ ಜನರು ಈ ಕಾಮ ಕ್ರೋಧ ಉಪದ್ರವಗಳನ್ನು ಸಹಿಸಿಕೊಂಡು ತಮಗೇನು ಆಗಿಯೇ ಇಲ್ಲ ಮತ್ತು ತಾವು ಕಾಮಕ್ರೋಮಾದಿಗಳಿಂದ ಬಂಧಿತವಿಲ್ಲವೆಂಬಂತೆ ಇರುತ್ತಾರೆ. ಹಾಗಾಗಿ ಇವುಗಳೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ದೇವರ ದರ್ಶನವನ್ನು ಪಡಿಬೇಕು ಅಂದರೆ ನಮ್ಮಲ್ಲಿರುವಂತಹ ಅರಿಷ್ಟ್ವರ್ಗಗಳ ನಿಯಂತ್ರಣವಾಗಬೇಕು. ನಮ್ಮ ಆಂತರಿಕ ಹೊರೆಯನ್ನು ಕಳೆದು ಮನಸ್ಸಿನಲ್ಲಿ ನಿರಾಳತೆಯನ್ನು, ಶಾಂತತೆಯನ್ನು, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಈ ಎಲ್ಲ ಅರಿಷ್ಟ್ವರ್ಗಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆದಾಗ ಮಾತ್ರ ನಮ್ಮ ಬದುಕಿನಲ್ಲಿ ದೇವರ ದರ್ಶನವಾಗಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಬಗ್ಗೆ ತಿಳಿಯೋಣ. ಈ ಒಂದು ಶ್ಲೋಕದಲ್ಲಿ ಉಪನಿಷತ್ತುಗಳು ಮತ್ತು ಅದರ ಮೂಲಕ ಬರುವಂತಹ ತತ್ವವನ್ನ ಸಂಗ್ರಹಿಸಿ ಸಂಕೀರ್ಣವಾಗಿರುವಂತಹ ತತ್ವಗಳನ್ನ ಸುಲಭ ಮಾರ್ಗದಲ್ಲಿ ಈ ಗೋಪಾಲನಂದನ ಎಂದು ಕರೆಸಿಕೊಳ್ಳುವಂತಹ ಶ್ರೀಕೃಷ್ಣ ಹೇಗೆ ಅದನ್ನು ಹಾಲಿನ ಮೂಲಕ ನಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾನೆ ಎಂಬುವಂತಹ ಒಂದು ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಆ ಶ್ಲೋಕದ ಸಂಪೂರ್ಣ ವಿವರಣೆಯನ್ನ ತಿಳಿಯೋಣ.

ಮಾತ್. ಉಪನಿಷತ್ತುಗಳೇ ಹಸುಗಳು, ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ. ಇನ್ನು ಪಾರ್ಥನೇ ಕರು, ಮಹತ್ತಾದ ಗೀತಾಮೃತವೇ ಹಾಲು, ಅದನ್ನು ಪಾನ ಮಾಡುವವರೇ ಸಜ್ಜನರು. ಇಲ್ಲಿ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿದ್ದಾರೆ. ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ. ಉಪನಿಷತ್ತು ಓದಿ ತಿಳಿದುಕೊಳ್ಳಲು ಕೊಂಚ ಕಷ್ಟ. ಅದಕ್ಕಾಗಿಯೇ ಕೃಷ್ಣನು ಅದನ್ನು ಕರೆದು ಅದರ ಸಾರವನ್ನು ಸಂಗ್ರಹಿಸಿ ನಮಗೆ ನೀಡುತ್ತಿದ್ದಾನೆ. ಭಗವದ್ಗೀತೆ ಬರುವುದು ಮಹಾಭಾರತದ ಮಧ್ಯದಲ್ಲಿ. ಮಹಾಭಾರತವನ್ನು ಪಂಚಮ ವೇದ ಎಂತಲೇ ಕರೆಯುತ್ತಾರೆ. ವೇದ ವೇದಾಂತದಲ್ಲಿ ಅಡಗಿರುವಂತಹ ಗಹನವಾದ ತತ್ವಗಳನ್ನೆಲ್ಲ ಸುಲಭವಾಗಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತೆ ಹೇಳುವಂಥದ್ದು, ಅದನ್ನು ಯಾರು ಬೇಕಾದರೂ ಕೂಡ ಓದಿ ಅರ್ಥೈಸಿಕೊಳ್ಳುವಂತಹ ಕಾರ್ಯ ಈ ಮೂಲಕ ನಡೆದಿದೆ. ಉಪನಿಷತ್ತಿನಿಂದ ಆಗಬೇಕಾದ ಕೆಲಸವನ್ನು ಮಹಾಭಾರತ ಮತ್ತು ಅದನ್ನು ಜನಸಾಮಾನ್ಯರಿಗೆ ಅರಿಯುವಂತೆ ಮಾಡುವಂತಹ ಕೆಲಸವೇ ಈ ಭಗವದ್ಗೀತೆಯಲ್ಲಿ ನಡೆದಿರುವಂಥದ್ದು. ಅಲ್ಲಿರುವ ಹಾಲನ್ನು ಕರೆಯುವವನು ಕೃಷ್ಣ. ಯಾರನ್ನು ಪೂರ್ಣಾವತಾರವೆಂದು ಕರೆಯುವೆವೋ ಅಂತಹ ಶ್ರೀಕೃಷ್ಣನೇ ಇಲ್ಲಿ ಉಪನಿಷತ್ತುಗಳಿಂದ ಎಲ್ಲರಿಗೆ ಏನು ಬೇಕೋ ಅದನ್ನ ಕೊಡುತ್ತಿದ್ದಾನೆ. ಅವನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆಂಬುದು ಚೆನ್ನಾಗಿ ತಿಳಿದಿರುತ್ತದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಈ ಹಾಲು. ಭಕ್ತರು, ಕರ್ಮಿಗಳು, ಜ್ಞಾನಿಗಳು, ಅವರು ಯಾವ ಧರ್ಮಕ್ಕೆ ಸೇರಿದರೂ ಚಿಂತೆಯಿಲ್ಲ, ಅವರನ್ನೆಲ್ಲ ಈ ಹಾಲು ಪೋಷಿಸುತ್ತದೆ. ಅದರ ಕರುವೇ ಅರ್ಜುನ. ಹಾಲನ್ನು ಕರೆಯುವುದಕ್ಕೆ ಒಂದು ನಿಮಿತ್ತ ಇರಬೇಕು. ಅದೇ ಅರ್ಜುನನ ಸಂದೇಹ. ಅನುಮಾನ, ಸಂದೇಹ ಇಲ್ಲದೇ ಇದ್ದರೆ ತಿಳಿದುಕೊಳ್ಳಲು ಆಸಕ್ತಿಯೇ ಇರುವುದಿಲ್ಲ. ಅನುಮಾನ, ಸಂದೇಹ ಎಂಬ ಅಂಕುಶ ನಮ್ಮನ್ನು ತಿವಿಯುತ್ತಿದ್ದರೆ ಮಾತ್ರ ನಾವು ತಿಳಿದುಕೊಳ್ಳಲು ಮುಂದುವರಿಯುತ್ತೇವೆ. ಅರ್ಜುನನು ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾನೆ. ಅದಕ್ಕಾಗಿ ಗೀತಾಮೃತವನ್ನ ಅವನಿಗೆ ಕೊಡಬೇಕಾಗಿದೆ. ಆದರೆ ಇಲ್ಲಿ ಅವನಿಗೆ ಮಾತ್ರ ಅದು ಮೀಸಲಾಗಿಲ್ಲ. ಭಗವಂತನು ಯಾವುದನ್ನು ಅವನಿಗೆ ನೀಡಿದನೋ ಅದು ಅಕ್ಷಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಂದಿಗೂ ಕಡಿಮೆಯಾಗದೆ ಎಲ್ಲರೂ ಅನುಭವಿಸುವಂತೆ ಅದನ್ನು ಈ ಪ್ರಪಂಚಕ್ಕೆ ನೀಡಿದ್ದಾನೆ. ದಾರಿ ತೋರುವವನಿಗಾಗಿ ಕಾತರದಿಂದ ನಿಂತು ಬೇಡುತ್ತಿರುವ ನಾವುಗಳು ಆ ಅಮೃತತ್ವವನ್ನ ಸ್ವೀಕರಿಸಿ ಅರ್ಜುನನ ಪರಿಸ್ಥಿತಿಯಂತೆ ನಾವು ಈ ಬದುಕೆಂಬ ಯುದ್ಧದಲ್ಲಿ ಇರುತ್ತೇವೆ. ಅಂತಹ ಯುದ್ಧವನ್ನ ಮೀರಿ ಅದರಲ್ಲಿ ಗೆಲುವನ್ನು ಸಾಧಿಸಿ ಯಶಸ್ಸುಗೊಳಿಸುವುದು ಹೇಗೆ ಎಂದು ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇದ್ದಾನೆ. ಭಗವಂತ ಎಲ್ಲ ಮಾನವ ಕೋಟಿಗೆ ಅದರ ಸಂದೇಶವನ್ನ ನೀಡ್ತಾ ಇದ್ದಾನೆ. ಆ ಸಂದೇಶವನ್ನ ನೀಡುವಂತಹ ಒಂದು ಮನೋಭಾವದಿಂದ, ಅದನ್ನ ಸ್ವೀಕರಿಸುವಂತಹ ಮನೋಭಾವದ ಮೂಲಕ ನಾವು ಅದನ್ನ ಪಡೆದುಕೊಳ್ಳಬೇಕಿದೆ. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ, ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧ

ಅಂಬೆಗಾಲಿಡುತ್ತ ಸಂತಸವನ್ನ ತಂದಿರುವಂತಹ ಕೃಷ್ಣ ಈ ಲೋಕದ ನೆಲೆಯಲ್ಲಿ ಆ ಕೃಷ್ಣನಿಗೂ ಮೀರಿದಂತಹ ಸರಿಸಾಟಿ ಮತ್ತಿನ್ಯಾವುದಿದೆ? ಆ ಮೊಗದ ಮುಗ್ಧತೆಗೆ, ಆ ಮಾತಿನ ಕಡು ಚಾಟಿಗೆ ಮತ್ತೊಂದು ಸಾಟಿ ಇಲ್ಲ. ಅಂತಹ ಕೃಷ್ಣನನ್ನ ನೆನೆದು ನಮಿಸಬೇಕಾಗಿದೆ ಎಂಬ ಮಾತನ್ನ ಮುದ್ದುರಾಮನೂ ಕೂಡ ಈ ಭಗವದ್ಗೀತೆಯ ಧ್ಯಾನ ಶ್ಲೋಕಕ್ಕೆ ಪೂರಕವಾಗಿ ನುಡಿಯುತ್ತಿದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

ಬಂಧುಗಳೇ, ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಮೂಲಕ ಇಡೀ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿ, ಆ ಹಸುಗಳಿಂದ ಗೋಪಾಲನಂದನ ಅಂದರೆ ಶ್ರೀಕೃಷ್ಣ ಹಾಲನ್ನು ಕರೆದು, ಪಾರ್ಥನೆ ಆ ಒಂದು ಹಾಲಿಗೆ ಕರುವಾಗಿ ಇಡೀ ಒಂದು ಗೀತಾಮೃತವನ್ನ ಹಾಲಿನ ಹಾಗೆ ನಮಗೆ ನೀಡಿ, ಅದನ್ನು ನಮ್ಮಂತಹ ಎಲ್ಲ ಒಂದು ಸಮಸ್ತ ಜಗತ್ತಿನ ಜನತೆಗೆ ನೀಡಿರುವಂತಹವನು ಶ್ರೀಕೃಷ್ಣ. ಅದನ್ನು ಪಾನ ಮಾಡುವಂತಹವರು ನೀವೆಲ್ಲ ಕೇಳುಗರು. ಹೀಗೆ ಪ್ರತಿಯೊಂದು ಶ್ಲೋಕದಲ್ಲಿ ನಾವು ಈ ಗೀತಾಮೃತವನ್ನ ಪಾನದಂತೆ ಸ್ವೀಕರಿಸೋಣ ಎಂಬ ಮಾತಿನ ಮೂಲಕ ಇಂದಿನ ಶ್ಲೋಕಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ.

0: ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ ಈರುಳ್ಳಿ ಮತ್ತು ಕಣ್ಣೀರು.
1: ಈರುಳ್ಳಿ ಮತ್ತು ಕಣ್ಣೀರು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎನ್ನುವುದು ಗಾದೆ. ಇದಕ್ಕೆ ಸರಿಸಮನಾದ ಇನ್ನೊಂದು ಗಾದೆ ಎಂದರೆ, ಈರುಳ್ಳಿ ತಿನ್ನಬೇಕು ಅಂದ ಮೇಲೆ ಕಣ್ಣೀರು ಸುರಿಸಲೇಬೇಕು. ಇದು ಗಾದೆಯಲ್ಲ ಬಿಡಿ, ಆದರೆ ಗಾದೆಗಳಿಗಿಂತಲೂ ಸತ್ಯವಾದ ಮಾತು. ಏಕೆಂದರೆ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಅಸಾಧ್ಯ. ಇದು ಎಷ್ಟರ ಮಟ್ಟಿಗೆ ಸತ್ಯವಾದ ಮಾತು ಎಂದರೆ, ಶಾಲಾ ಕಾಲೇಜುಗಳಲ್ಲಿ ಕೆಮಿಸ್ಟ್ರಿ ತರಗತಿಗಳಲ್ಲಿ ಈರುಳ್ಳಿಯಲ್ಲಿರುವ ಕಣ್ಣೀರು ತರಿಸುವಂತಹ ರಾಸಾಯನಿಕ ಯಾವುದು ಎಂಬ ಪ್ರಶ್ನೆ ಇದ್ದೇ ಇರುತ್ತದೆ. ಈ ಪ್ರಶ್ನೆಗೆ ಸರಿಯುತ್ತರ ಹೇಳುವವರೂ ಕೂಡ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಬಹುಶಃ ಉತ್ತರಿಸಲಾರರು. ಇದು ಈರುಳ್ಳಿಯಿಂದಾಗಿ ಕಣ್ಣೀರು ಸುರಿಯುವುದರ ಕೆಮಿಸ್ಟ್ರಿ. ಆದರೆ ಅದರ ಹಿಂದೆ ಫಿಸಿಕ್ಸು ಇದೆಯಂತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಬಹುಶಃ ಈರುಳ್ಳಿಯನ್ನು ಕಣ್ಣೀರು ಸುರಿಯದಂತೆ ಕತ್ತರಿಸುವುದು ಸಾಧ್ಯವಾಗಬಹುದಂತೆ. ಹಾಗೆಂದು ಅಮೆರಿಕಾದ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಜೈವಿಕ ಹಾಗೂ ಪಾರಿಸಾರಿಕ ಇಂಜಿನಿಯರಿಂಗ್ ವಿಭಾಗದ ಸಂಹೋನ್ ಯಂಗ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಈರುಳ್ಳಿಯನ್ನು ಕತ್ತರಿಸುವ ಚಾಕು ಎಷ್ಟು ಮೊನಚಾಗಿದೆ ಹಾಗೂ ಈರುಳ್ಳಿಯನ್ನು ಕತ್ತರಿಸುವ ವಿಧಾನಗಳು ಕಣ್ಣೀರು ಹೆಚ್ಚು ಸುರಿಯುತ್ತದೆಯೋ ಕಡಿಮೆ ಸುರಿಯುತ್ತದೆಯೋ ಎನ್ನುವುದಕ್ಕೆ ಕಾರಣವಂತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಮ್ಮೂರ ತರಕಾರಿಗಳಲ್ಲ, ದೂರದ ಅಮೆರಿಕದಿಂದ ಆಮದಾಗಿ ಬಂದಂಥವು. ಆದರೂ ನಮ್ಮ ಅಡುಗೆಯಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿರುವ ಹತ್ತಾರು ತರಕಾರಿಗಳಲ್ಲಿ ಪ್ರಮುಖವಾದಂಥವು. ನಮ್ಮದೇ ಊರಿನ ಹೆಮ್ಮೆಯೆಂದು ಚಪ್ಪರಿಸಿಕೊಂಡು ತಿನ್ನುವ ಮಸಾಲೆ ದೋಸೆ, ಮದ್ದೂರು ವಡೆಗಳಲ್ಲಿ ಈರುಳ್ಳಿಯದ್ದೇ ಮುಖ್ಯ ಪಾತ್ರ. ಈರುಳ್ಳಿಯನ್ನು ಬಳಸದ ಅಡುಗೆ ಎಂದರೆ ಅಪರೂಪದ ಅಡುಗೆ ಎನ್ನುವಂತೆ ಇವು ಮಾಡಿಬಿಟ್ಟಿವೆ. ಅಷ್ಟು ಜನಪ್ರಿಯವಾದ ಈರುಳ್ಳಿಯ ಬಗ್ಗೆ ಎರಡು ದೂರುಗಳಿವೆ. ಮೊದಲನೆಯದು, ಕತ್ತರಿಸುವಾಗ ಎಂತಹ ಗೆಂಡದೆಯನ್ನು ಕಣ್ಣೀರು ಸುರಿಸುವಂತೆ ಮಾಡುವ ಅದರ ಸ್ವಭಾವ. ಹಾಗೂ ಎರಡನೆಯದು, ಈರುಳ್ಳಿಯದ್ದು ಅಥವಾ ಬೆಳ್ಳುಳ್ಳಿಯ ಅಡುಗೆ ತಿಂದ ನಂತರ ಬೆವರಿನ ವಾಸನೆಯನ್ನು ಬದಲಾಯಿಸುವ ಪರಿ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿಂದಿದ್ದಾರೆಯೋ ಎಂದು ಕೇಳುವ ಪ್ರಶ್ನೆಯೇ ಬೇಕಿಲ್ಲ. ಮಾರು ದೂರದಿಂದಲೇ ಅದರ ವಾಸನೆ ಬಡಿಯುತ್ತದೆ. ಈ ಎರಡು ದೂರುಗಳಿಗೂ ಕಾರಣ ಈರುಳ್ಳಿಯಲ್ಲಿರುವ ಗಂಧಕದ ಕೆಲವು ರಾಸಾಯನಿಕಗಳು. ಈರುಳ್ಳಿಯ ಪರಿಚಯವಾಗಿ ನೂರಾರು ವರ್ಷಗಳೇ ಆಗಿದ್ದರು. ಕಣ್ಣೀರು ಸುರಿಸುವ ಆ ರಾಸಾಯನಿಕ ಯಾವುದು ಎಂದು ಪತ್ತೆಯಾಗಿದ್ದು ಕೇವಲ 50 ವರ್ಷಗಳ ಹಿಂದೆ. ಅದುವರೆಗಿಗೂ ಅದೊಂದು ಗಂಧಕದ ಅಂಶವಿರುವ ರಾಸಾಯನಿಕ ಎಂದಷ್ಟೇ ಗೊತ್ತಿತ್ತು. ಅಂತಹ ಹತ್ತಾರು ರಾಸಾಯನಿಕಗಳು ಈರುಳ್ಳಿಯಲ್ಲಿ ಯಥೇಚ್ಛವಾಗಿವೆ. ಆದರೆ ಅವುಗಳಲ್ಲಿ ಕಣ್ಣೀರನ್ನು ತರಿಸುವುದು ಯಾವುದು ಎಂಬುದು ಸ್ಪಷ್ಟವಾಗಿರಲಿಲ್ಲ. 1971 ಇಸವಿಯಲ್ಲಿ ಅಮೆರಿಕಾದ ಇಂಟರ್ನ್ಯಾಷನಲ್ ಫ್ಲೇವರ್ಸ್ ಆ್ಯಂಡ್ ಫ್ರೇಗ್ರೆನ್ಸಸ್ ಕಂಪನಿಯ ವಿಜ್ಞಾನಿ ಮೈಕೆಲ್ ಬ್ರಾಡ್ನಿಚ್ ಮೊತ್ತ ಮೊದಲ ಬಾರಿಗೆ ಇದು ಯಾವ ರಾಸಾಯನಿಕ ಎಂಬುದನ್ನು ಪತ್ತೆ ಮಾಡಿದ. ಇದನ್ನು ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡ್ ಎಂದು ಗುರುತಿಸಲಾಗಿದೆ. ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡು ಈರುಳ್ಳಿಯಲ್ಲಿರುವ ಹಲವಾರು ಗಂಧಕದ ರಾಸಾಯನಿಕಗಳಲ್ಲಿ ಒಂದು. ಇವೆಲ್ಲವೂ ಬಲು ಶೀಘ್ರವಾಗಿ ಆವಿಯಾಗುವಂಥವು. ಗಾಳಿಗೆ ತೆರೆದೊಡನೆ ಹರಡಿಕೊಳ್ಳುತ್ತವೆ. ಹೀಗೆ ಗಾಳಿಯಲ್ಲಿ ತೇಲಿಬರುವ ರಾಸಾಯನಿಕ ಕಣ್ಣಿನಂಚಿನಲ್ಲಿರುವ ನರಗಳನ್ನು ತಾಕಿದಾಗ ಅವುಗಳನ್ನು ಉರಿಸುತ್ತದೆ. ಉರಿಯುವ ನರಗಳು ಕಣ್ಣೀರು ಸುರಿಸುವಂತೆ ಸೂಚಿಸುವುದರಿಂದ ಕಣ್ಣು ಧಾರಾಕಾರವಾಗಿ ನೀರನ್ನು ಹರಿಸುತ್ತದೆ. ಈ ರಾಸಾಯನಿಕವನ್ನು ಕಣ್ಣಿಗೆ ತಾಕದಂತೆ ತಡೆಯುವುದರಿಂದ ಕಣ್ಣೀರು ಬಾರದಂತೆ ತಡೆಯಬಹುದು. ಈಗಾಗಲೇ ಇಂತಹ ಹಲವು ಜುಗಾಡು ಉಪಾಯಗಳನ್ನು ಬಳಸಲಾಗುತ್ತಿದೆ. ಈರುಳ್ಳಿಯನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ತಣಿಸಿದರೆ ಅದರಿಂದ ಹೊಮ್ಮುವುದನ್ನು ಕಡಿಮೆ ಮಾಡಬಹುದು. ಅಥವಾ ಈರುಳ್ಳಿಯನ್ನು ನೀರಿನೊಳಗಿಟ್ಟು ಸ್ವಲ್ಪ ಸಮಯದ ನಂತರ ಹೊರತೆಗೆದು ಕತ್ತರಿಸುವವರು ಇದ್ದಾರೆ. ನೀರಿನೊಳಗಿಟ್ಟೇ ಕತ್ತರಿಸಿದರೂ ಕಣ್ಣಿಗೆ ಉರಿತಾಗುವುದಿಲ್ಲ ಎನ್ನುವ ಮಾತಿದೆ. ಚಾಕುವನ್ನು ಹರಿತ ಮಾಡಿಸಿ ಈರುಳ್ಳಿಯನ್ನು ಕೊಯ್ದರೂ ಕಣ್ಣೀರು ಸುರಿಯುವುದು ಕಡಿಮೆ ಎನ್ನುವ ಮಾತೂ ಇದೆ. ಇವೆಲ್ಲವೂ ಕೇವಲ ಉಪಚಾರದ ಕ್ರಮಗಳು. ಏನೆಲ್ಲ ಮಾಡಿದರೂ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಸುರಿಯೇ ಸುರಿಯುತ್ತದೆ. ಏಕೆ ಹಾಗೆ ಎನ್ನುವುದು ಎಂಗವರ ಪ್ರಶ್ನೆ. ಇದಕ್ಕಾಗಿ ಇವರು ಈರುಳ್ಳಿಯನ್ನು ಕತ್ತರಿಸಿಯೇ ಪ್ರಯೋಗಗಳನ್ನು ಮಾಡಿದ್ದಾರೆ. ಉದ್ದೇಶ ಇಷ್ಟೇ: ಈರುಳ್ಳಿಯನ್ನು ಕತ್ತರಿಸುವಾಗ ಅದರಿಂದ ಪ್ರೊಪೇನ್ ಇಥನಾಲ್ ಎಸ್ ಆಕ್ಸೈಡು ಹೆಚ್ಚು ಹೊಮ್ಮುವಂತೆ ಪ್ರಭಾವಿಸುವ ಅಂಶಗಳು ಯಾವುವು? ಚಾಕು ಹರಿತವಾಗಿದ್ದಾಗ ಹೆಚ್ಚು ರಾಸಾಯನಿಕ ಹೊಮ್ಮುತ್ತದೆಯೋ ಮೊಂಡಾಗಿದ್ದಾಗಲೋ? ಅಥವಾ ಕತ್ತರಿಸುವ ರೀತಿಯಿಂದಲೂ ರಾಸಾಯನಿಕ ಹೊಮ್ಮುವುದು ಹೆಚ್ಚು ಕಡಿಮೆಯಾಗಬಹುದು? ವಿಧವಿಧವಾಗಿ ಹರಿತವಾಗಿರುವ ಚಾಕುಗಳನ್ನು ಬಳಸಿಕೊಂಡು ಈರುಳ್ಳಿಯನ್ನು ಕತ್ತರಿಸಿ ಯಂಗ್ ಪರೀಕ್ಷಿಸಿದ್ದಾರೆ. ಕತ್ತರಿಸುವಾಗ ಹೈಸ್ಪೀಡ್ ವಿಡಿಯೋ ಕ್ಯಾಮರಾ ಬಳಸಿ ಚಿತ್ರಗಳನ್ನು ತೆಗೆದಿದ್ದಾರೆ. ಈ ಚಿತ್ರಗಳು ಕತ್ತರಿಸುವಾಗ ಈರುಳ್ಳಿಯಿಂದ ಹನಿಗಳು ಹೇಗೆ ಹಾರುತ್ತವೆ ಎಂಬುದನ್ನು ಸೂಚಿಸುತ್ತವೆ. ಅದೇ ವೇಳೆ ಈರುಳ್ಳಿಯ ಮೇಲೆ ಚಾಕು ಒತ್ತುವ ಬಲ ಎಷ್ಟು ಎಂದು ಕೂಡ ಅಳೆದಿದ್ದಾರೆ. ವೇಗವಾಗಿಯೂ ನಿಧಾನವಾಗಿಯೂ ಕತ್ತರಿಸಿ ನೋಡಿದ್ದಾರೆ. ಚಾಕು ಬೀಳುವ ವೇಗ ಈರುಳ್ಳಿಯ ಮೇಲೆ ಬೀಳುವ ಒತ್ತಡವನ್ನು ಸೂಚಿಸುತ್ತಷ್ಟೇ. ವಿವಿಧ ವೇಗದಲ್ಲಿ ಕತ್ತರಿಸಿದಾಗ ಹಾರುವ ಹನಿಗಳ ಸಂಖ್ಯೆ, ಅವುಗಳು ಚಲಿಸುವ ದೂರವನ್ನು ವಿಡಿಯೋ ಚಿತ್ರಗಳಿಂದ ಲೆಕ್ಕ ಹಾಕಿದ್ದಾರೆ. ಇವೆಲ್ಲವನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡಿ ಎಷ್ಟು ಬಲ ಬಿದ್ದಾಗ ಅತಿ ಕಡಿಮೆ ಹನಿಗಳು ಚಿಮ್ಮುತ್ತವೆ ಎಂದು ಗಣಿಸಬಹುದು. ಹಾಗೆ ಗಣಿಸಿದಾಗ ಚಾಕು ಅತಿ ಚೂಪಾಗಿದ್ದಾಗ ಹಾಗೂ ಅದು ಅತಿ ವೇಗದಿಂದ ಕತ್ತರಿಸಿದಾಗ ಹನಿಗಳು ಹೆಚ್ಚು ಚಿಮ್ಮುತ್ತವೆ. ಅದೇ ಚಾಕು ಹರಿತವಾಗಿದ್ದು ನಿಧಾನವಾಗಿ ಕತ್ತರಿಸಿದಾಗ ಚಿಮ್ಮುವ ಹನಿಗಳ ಸಂಖ್ಯೆ ಕಡಿಮೆ. ಮೊಂಡು ಚಾಕುವಿನಿಂದ ಆತುರಾತುರಿಂದ ಕತ್ತರಿಸಿದಾಗ ದೊಡ್ಡ ದೊಡ್ಡ ಹನಿಗಳು ಹೆಚ್ಚೆಚ್ಚು ದೂರ ಚಿಮ್ಮುತ್ತವೆ ಎಂದು ಇವರು ಗುರುತಿಸಿದರು. ಇದರ ಅರ್ಥ ಇಷ್ಟೇ: ಚೆನ್ನಾಗಿ ಹರಿತವಾಗಿರುವ ಚಾಕುವಿನಿಂದ ನಿಧಾನವಾಗಿ ಈರುಳ್ಳಿಯನ್ನು ಕತ್ತರಿಸಿದರೆ ಕಣ್ಣೀರು ಹೊಮ್ಮುವುದು ಕಡಿಮೆ. ಅಯ್ಯೋ, ಈಗಾಗಲೇ ಕಣ್ಣೀರು ಬಾರದಂತೆ ಈರುಳ್ಳಿಯನ್ನು ತಣಿಸಿ ಕತ್ತರಿಸುತ್ತಿದ್ದೇವಲ್ಲ, ಇದರಿಂದೇನು ಪ್ರಯೋಜನ ಎಂದಿರಾ? ಈರುಳ್ಳಿಯಷ್ಟೇ ಅಲ್ಲ, ಯಾವುದೇ ತರಕಾರಿಯನ್ನು ಕತ್ತರಿಸುವಾಗಲೂ ಹೀಗೆಯೇ ಹನಿಗಳು ಚಿಮ್ಮುತ್ತವೆ. ಅಡುಗೆ ಮನೆಯನ್ನು ಮಲಿನಗೊಳಿಸುತ್ತವೆ, ಅದನ್ನಾದರೂ ತಡೆಯಬಹುದಲ್ಲ ಎನ್ನುವುದು ಇವರ ಅನಿಸಿಕೆ. ಹಾ, ಅಷ್ಟೆಲ್ಲಾ ಕಷ್ಟಯಾಕೆ? ಪ್ರೊಪೇನ್ ಇಥನಲ್ ಎಸ್ ಆಕ್ಸೈಡ್ ಅನ್ನು ತಯಾರಿಸದ ಈರುಳ್ಳಿ ತಲಿಯನ್ನೇ ತಯಾರಿಸಿಬಿಟ್ಟರೆ ಚಾಕು ಮೊಂಡಾಗಿದ್ದರೂ ಹರಿತವಾಗಿದ್ದರೂ ಕಣ್ಣೀರು ಬರುವುದಿಲ್ಲವಲ್ಲ ಎಂದಿರಾ? ಆ ಪ್ರಯತ್ನಗಳು ನಡೆದಿವೆ. ಜೈವಿಕ ತಂತ್ರಜ್ಞಾನವನ್ನು ಬಳಸಿ 5 ವರ್ಷಗಳ ಹಿಂದೆ ಈ ರಾಸಾಯನಿಕವನ್ನು ತಯಾರಿಸುವ ಅಗತ್ಯವಿರುವ ಎಂಜಿಮಿಲ್ಲದ ಈರುಳ್ಳಿಯನ್ನು ತಯಾರಿಸಲಾಗಿತ್ತು. ಅದಿನ್ನು ಮಾರುಕಟ್ಟೆಗೆ ಬರಬೇಕಷ್ಟೇ. ಯಂಗ್ ಅವರ ಸಂಶೋಧನೆಯನ್ನು ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಸೈನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
0: ಚುಟುಕು ಚುರುಕು.
2: ಮಾಂಸ ತಿನ್ನುವ ಸಗಣಿ ದುಂಬಿಗಳು.
3: ಸಗಣಿಯನ್ನ ಉಂಡೆ ಮಾಡಿಕೊಂಡು ಹೋಗುವ ದುಂಬಿಗಳನ್ನ ನೋಡಿದ್ದೀರಿಯಲ್ಲ. ಆ ಸಗಣಿಯ ಉಂಡೆಗಳು ದುಂಬಿಯ ಲಾರೋಗಳ ಮನೆ ಹಾಗೂ ಊಟ. ಹೀಗಾಗಿ ಈ ದುಂಬಿಗಳ ಲಾರೋಗಳೆಲ್ಲವೂ ಕೂಡ ಸಸ್ಯಹಾರಿಗಳು ಎಂದು ಭಾವಿಸಲಾಗಿತ್ತು. ಆದರೆ ಹಾಗಿಲ್ಲವಂತೆ. ದಕ್ಷಿಣ ಅಮೆರಿಕದ ಪೆರುವಿನಲ್ಲಿ ಇರುವ ದುಂಬಿಗಳು 3 ಕೋಟಿ ವರ್ಷದಿಂದಲೂ ಶವಗಳನ್ನು ತಿನ್ನುತ್ತಾ ಬಂದಿವೆಯಂತೆ. ಈ ದುಂಬಿಗಳಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ಕೊಳೆತ ಶವಗಳಲ್ಲಿ ಸಗಣಿಯ ಉಂಡೆಯನ್ನ ಅಡಗಿಸಿ ತೆಗೆದು ಗೊತ್ತಿತ್ತು. ಆದರೆ ಈ ಅಭ್ಯಾಸ 3 ಕೋಟಿ ವರ್ಷಗಳಷ್ಟು ಹಳೆಯದೋ ಎಂದು ತಿಳಿದಿರಲಿಲ್ಲ. ಇತ್ತೀಚೆಗೆ ಪೆರು, ಚಿಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊರೆತ ಫಾಸಿಲುಗಳನ್ನು ಅಧ್ಯಯನ ಮಾಡಿದಾಗ ಹಲವು ಸಗಣಿಯುಂಡೆಯಂತಹ ಫಾಸಿಲುಗಳಲ್ಲಿ ಮಾಂಸದ ಅಂಶವೂ ಇದ್ದದ್ದು ತಿಳಿದು ಬಂದಿದೆ. ಅಂದರೆ ಈ ದುಂಬಿಗಳು ಎಂದಿನಿಂದಲೂ ಶವಗಳನ್ನು ಆಹಾರವಾಗಿ ಬಳಸುತ್ತದೆ. ಪರಶುರಾಮ ಹಾಗೂ ದುಂಬಿಯ ಕಥೆಯ ನೆನಪಾಗುತ್ತಲ್ಲವೇ?

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ, ನಾನು ನಿಮ್ಮ ಬಾಂಧುಲಿ ಗೆಳೆಯ ರಮೇಶ್. ಇಂದಿನ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿರವರ ಜೀವನದ ಪಾಠಗಳ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆತ್ಮೀಯರೇ, ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಕ್ಕೆ ನಾವು ಹಲವಾರು ನಿದರ್ಶನಗಳನ್ನು, ವ್ಯಕ್ತಿಗಳನ್ನು ಅಥವಾ ಚಾರಿತ್ರ್ಯಗಳನ್ನು ನೋಡಿದ್ದೇವೆ. ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠತೆಯಿಂದ, ಫಲವನ್ನು ನಿರೀಕ್ಷಿಸದೆ ಮಾಡಿದಾಗ ನಾವು ಅಂದುಕೊಂಡಂತಹ ಕೆಲಸ ಯಶಸ್ವಿದಾಯಕವಾಗುತ್ತೆ, ಜೊತೆಗೆ ಗುರಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇಂದಿಗೆ ಬೆಳೆದಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇನ್ಫೋಸಿಸ್ ಕಂಪನಿಯು ಕೂಡ ಒಂದು. ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿಯವರು ತಮ್ಮ ಬದುಕಿನಲ್ಲಿ ತಾವು ಕಂಡುಕೊಂಡಂತಹ, ತಾವು ಅಳವಡಿಸಿಕೊಂಡಂತಹ ಒಂದಷ್ಟು ವಿಚಾರಗಳು ಅವರನ್ನು ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಯಿತು. ಸಮಾಜದಲ್ಲಿ ಇಂದು ಗೆಲುವು ಕಾಣುತ್ತಿರುವಂತಹ ಜನರು ಈ ಹಿಂದೆ ಅನೇಕ ಅವಮಾನಗಳನ್ನು ಎದುರಿಸಿ ಪರಿಶ್ರಮದಿಂದಲೇ ಉನ್ನತ ಸ್ಥಾನಮಾನವನ್ನು ಪಡೆದಿರುತ್ತಾರೆ ಎಂದು ಹೇಳಬಹುದು. ಅದರಲ್ಲಿ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಿಲ್ಲುವುದು ಇನ್ಫೋಸಿಸ್ ಒಡೆಯ ಎನ್.ಆರ್. ನಾರಾಯಣ ಮೂರ್ತಿರವರು. ಇವರು 1981 ಇನ್ಫೋಸಿಸನ್ನು ಆರಂಭಿಸಿದಾಗ ಆ ಕಂಪನಿಯ ಷೇರು NSE -2.63 ಹಾಗೆಯೇ ಇದರ 6 ಇತರ ಸಹ ಸಂಸ್ಥಾಪಕರು, ಉದ್ಯಮಿಗಳು ಭಾರತದಲ್ಲಿ ಹೆಸರುವಾಸಿಯಾಗಿರಲಿಲ್ಲ. ಹಾಗಾದರೆ ಅವರು ಭಾರತದಲ್ಲಿ IT ಕ್ರಾಂತಿಗಳಾಗಿ ಹೇಗೆ ಹೊರಹೊಮ್ಮಿದ್ರು? ಇತ್ತೀಚೆಗೆ ಪ್ರಕಟವಾದಂತಹ ಸ್ಟಾರ್ಟ್ಅಪ್ ಕಂಪಾಸ್ ಪುಸ್ತಕದ ಮುನ್ನುಡಿಯಲ್ಲಿ 75 ಬಿಲಿಯನೇರ್ ನಾರಾಯಣ ಮೂರ್ತಿ ತಮ್ಮ ಉದ್ಯಮದ ಯಶಸ್ಸಿನ ಮಂತ್ರವನ್ನು ಹಂಚಿಕೊಂಡಿದ್ದಾರೆ. ಉದ್ಯಮಕ್ಕೆ ಬಂದ ಆರಂಭಿಕ ದಿನಗಳಲ್ಲಿ ಒಬ್ಬ ಉದ್ಯಮಿಯಾಗಿ ಕಲಿತ ಪಾಠಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ತಮ್ಮ ಬಿಡುವಿನ ಸಮಯದಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದ ಪಾಠಗಳನ್ನು ತೆಗೆದುಕೊಳ್ಳುವುದನ್ನು ಅವರು ಯಾವಾಗಲೂ ಆಯ್ಕೆ ಮಾಡ್ತಾರೆ. ಇನ್ಫೋಸಿಸ್ಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳನ್ನು ಕುರಿತು ಯಾರ ಜೊತೆಗೂ ಕೂಡ ಅವರು ಹಂಚಿಕೊಳ್ತಾ ಇರಲಿಲ್ಲ. ತಮಗೆ ತಾವೇ ಒಂದು ನಿಯಮಗಳನ್ನು ಹಾಕ್ಕೊಂಡಿದ್ದರು. ಮೊದಲನೆಯದು ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವುದರ ಮಹತ್ವ. ನಾರಾಯಣ ಮೂರ್ತಿಯವರು ಮತ್ತು ಇನ್ಫೋಸಿಸ್ ತಂಡ ಕಲಿತ ಮೊದಲ ಮತ್ತು ಮುಖ್ಯ ಪಾಠವೆಂದರೆ ಮೌಲ್ಯಗಳನ್ನು ವ್ಯಕ್ತಪಡಿಸುವ ಮತ್ತು ಅವುಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವ ಮಹತ್ವದ ಪಾಠವನ್ನು ಹೇಳ್ತಾರೆ. ಮೌಲ್ಯಗಳು ವಾಣಿಜ್ಯೋದ್ಯಮಿಗಳ ನಿರ್ಧಾರದ ಆಧಾರದ ಸ್ತಂಭಗಳು. ನಮ್ಮ ವೈಯಕ್ತಿಕ ಆಸಕ್ತಿಗಿಂತ ಕಂಪನಿಯ ಹಿತಾಸಕ್ತಿಯನ್ನು ನೋಡುವುದು ಮತ್ತು ನಮ್ಮ ಮೌಲ್ಯ ವ್ಯವಸ್ಥೆಯ ಮೊದಲ ಮತ್ತು ಪ್ರಮುಖ ಸಿದ್ಧಾಂತವಾಗಿದೆ ಎಂಬುದಾಗಿ ಹೇಳ್ತಾರೆ. ಎರಡನೇದಾಗಿ, ಉದ್ಯಮದಲ್ಲಿ ಆರಂಭಿಕ ದಿನಗಳಲ್ಲಿ ಸೋಲು ಬರುವುದು ಸಾಮಾನ್ಯ. ಅವುಗಳನ್ನು ಮುಕ್ತ ಹೃದಯದಿಂದ ಒಪ್ಪಿಕೊಂಡು ಅವುಗಳಲ್ಲಿ ಆದ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಬೇಕು. ಮಾರ್ಕೆಟಿನಲ್ಲಿ ಈಗ ಯಾವ ಟ್ರೇಡ್ ನಡೆಯುತ್ತಿದೆ ಎಂಬುದರ ಕಡೆ ಕೂಡ ಗಮನವಿಟ್ಟಿರಬೇಕು. ಮೂರನೇದಾಗಿ, ನಾವು ಮಾಡುತ್ತಿರುವ ಕೆಲಸ ಮತ್ತು ಕಂಪನಿಯ ಹಿತಾಸಕ್ತಿಯನ್ನು ಕಾಪಾಡುತ್ತೇವೆಯೇ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿರಬೇಕು. ಇವರು ಆರಂಭಿಸಿದಂತಹ ಸಾಫ್ಟ್ ನೋರಿಕ್ ಉತ್ತಮ ದೇಶೀಯ ಮಾರುಕಟ್ಟೆಯನ್ನು ಹೊಂದಿರಲಿಲ್ಲ ಹಾಗೂ ಅದನ್ನು ಮರುಸ್ಥಾಪಿಸಲು, ವೇಗವಾಗಿ ಸ್ಥಾಪಿಸಲು ಕಾರ್ಯನಿರ್ವಹಿಸಲಿಲ್ಲ. ಹಾಗಾಗಿ ಅದನ್ನು ಕೇವಲ 9 ಅವರು ಮುಚ್ಚಿದ್ರು. ಆ ಹಳೆ ದಿನಗಳನ್ನು ಅವರು ನೆನಪು ಮಾಡಿಕೊಳ್ತಾರೆ. ಅದೃಷ್ಟವು ಹೇಗೆ ನಮ್ಮ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಇವರೇ ಉದಾಹರಣೆ. ಏಕೆಂದರೆ ನನ್ನ ಅನೇಕ ಸ್ನೇಹಿತರು ನನಗಿಂತ ಜಾಣರಾಗಿದ್ದರು, ನನಗಿಂತ ಉತ್ತಮವಾದ ಉದ್ಯಮ ಐಡಿಯಾಗಳನ್ನು ಹೊಂದಿದ್ದರು. ಆದರೆ ಅವರು ಅನಿರೀಕ್ಷಿತವಾಗಿ ಬಂದ ಸವಾಲುಗಳಲ್ಲಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸೋಲಿನ ದಾರಿಯಲ್ಲಿ ನಡೆದರು. ಆದರೆ ನಾನು ಆ ದೇವರ ಕೃಪೆಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ಉತ್ತಮ ನಿರ್ಧಾರವನ್ನು ಮಾಡಿ ಗೆಲುವು ಸಾಧಿಸಿದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದೃಷ್ಟವು ಹೇಗೆ ತಮಗೆ ಪ್ರಭಾವವನ್ನು ಬೀರಬಲ್ಲದು ಎಂಬುದಕ್ಕೆ ಅವರು ನೀಡಿದಂತಹ 4ನೆಯ ಮಾರ್ಗ, ಗ್ರಾಹಕರನ್ನು ನಮ್ಮತ್ತ ಸೆಳೆಯುವುದು. ಇಂದು ಮಾರ್ಕೆಟ್ ಸ್ಪರ್ಧೆಯು ಒಂದು ಅತ್ಯುತ್ತಮ ನಿರ್ವಹಣೆ ಶಾಲೆ ಎಂದು ದಿವಂಗತ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಹೇಳಿದ್ದಾರೆ. ರಾಹುಲ್ ಬಜಾಜ್ ಹೇಳಿರುವ ಪ್ರಕಾರ, ಮಾರ್ಕೆಟ್ ಸ್ಪರ್ಧೆಯು ನಮಗೆ ಹೇಗೆ ಗ್ರಾಹಕರನ್ನು ನಮ್ಮತ್ತ ಸೆಳೆಯುವ ಹಾಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಎಂದು ಹೇಳ್ತಾರೆ. ನಮ್ಮಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುವುದು. ನಮ್ಮ ಬದುಕಿನಲ್ಲಿ ಉತ್ತಮ ನಾಯಕತ್ವ ಗುಣಗಳು ನಮ್ಮನ್ನು ಉತ್ತಮ ಯಶಸ್ಸಿನೆಡೆಗೆ ಕೊಂಡೊಯ್ಯುತ್ತದೆ. ಈ ವಾಣಿಜ್ಯೋದ್ಯಮದಲ್ಲಿ ತುಂಬ ಮುಖ್ಯ. ಯಾರ ಮೇಲೆ ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರನ್ನು ಹೇಗೆ ನಿಭಾಯಿಸಬೇಕು, ಯಾರಿಗೆ ಯಾವ ಕೆಲಸ ನೀಡಿದರೆ ಅವರು ಅದನ್ನು ಉತ್ತಮವಾಗಿ ಮಾಡಿ ಮುಗಿಸುವವರು ಎಂಬ ವಿಷಯಗಳ ಕುರಿತು ಸ್ಪಷ್ಟ ಅರಿವು ಉದ್ಯಮಿಗಳಾದ ನಮಗೆ ಇರಬೇಕಾದದ್ದು ಅವಶ್ಯಕ ಎಂದು ಹೇಳ್ತಾರೆ. ಕಚೇರಿಯಲ್ಲಿನ ಸಮಸ್ಯೆಗಳ ಬಗ್ಗೆ ನಮ್ಮ ಸಹ ಸಂಸ್ಥಾಪಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ವಿಷಯಗಳನ್ನು ನಮ್ಮಲ್ಲಿ ಯಾರು ತಮ್ಮ ನಮ್ಮ ಪತಿಗಳು ಅಥವಾ ಪತ್ನಿಯರೊಂದಿಗೆ ಚರ್ಚಿಸಬಾರದು ಎಂದು ಅವರು ನಿರ್ಧರಿಸ್ತಾರೆ. ಅದನ್ನು ಕಟ್ಟುನಿಟ್ಟಾಗಿ ಕೂಡ ಪಾಲಿಸ್ತಾರೆ. ಇದಕ್ಕೆ ಕಾರಣ ತುಂಬ ಸರಳವೆಂದರೆ ನಮ್ಮ ಸಂಗಾತಿಗಳು ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ನೋಡಬಹುದು ಮತ್ತು ಇದು ಇನ್ನೂ ಅನೇಕ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು ಎನ್ನುತ್ತಾರೆ. ಒಂದು ಕಂಪನಿಯಲ್ಲಿ ಒಂದು ಸಮಯಕ್ಕೆ ಒಬ್ಬನೇ ನಾಯಕನಿರಬೇಕಾದದ್ದು ಇಲ್ಲಿ ಅಗತ್ಯ ಕ್ರಮವಾಗಿದೆ. ಅನೇಕ ನಾಯಕರು ಒಂದೇ ಸಮಯದಲ್ಲಿ ಅಧಿಕಾರದಲ್ಲಿದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕೆಲಸಗಳು ಮುಂದೆ ಸಾಗುವುದಿಲ್ಲ. ಅದರ ಬದಲಾಗಿ ಒಬ್ಬ ನಾಯಕನಿದ್ದು ಕಂಪನಿ ಕೆಲಸಗಳ ಬಗ್ಗೆ ಎಲ್ಲರಿಂದಲೂ ಅಭಿಪ್ರಾಯವನ್ನು ಸಂಗ್ರಹಿಸಿ ಉತ್ತಮವಾದ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಅವರ ಬದುಕಿನ 8ನೇ ಪಾಠವಾಗಿತ್ತು. ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿಯ ಜ್ಞಾನ ಎಂಬುದಾಗಿ ಹೇಳ್ತಾರೆ. ಮೂರ್ತಿಯವರು ಕಲಿತ 9ನೇ ಮತ್ತು ಕೊನೆಯ ಪಾಠವು ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿ ಜ್ಞಾನ ಕಂಪನಿಯ ಅತ್ಯಗತ್ಯ ಅಂಶವಾಗಿದೆ ಮತ್ತು ಇದು ಬುದ್ಧಿವಂತಿಕೆಯಿಂದ ನಡೆಸಲ್ಪಡುತ್ತದೆ, ಮೌಲ್ಯಗಳಿಂದ ನಡೆಸಲ್ಪಡುತ್ತದೆ ಎಂಬುದು ಇನ್ಫೋಸಿಸ್ನ ಟ್ಯಾಗ್ಲೈನ್ ಕೂಡ ಆಗಿದೆ. ಹಾಗಾಗಿ ಈ ಕಂಪನಿ ಕಟ್ಟುವುದಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದೇವೆ. ಅದಕ್ಕೆ ಇಂದು ಸಂಸ್ಥಾಪಕ ತಂಡದ 6 ಸದಸ್ಯರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಬಿಲಿಯನೇರ್ಗಳನ್ನಾಗಿ ಮಾಡಿದೆ. ಈ ತಂಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಸಾಧಕರ ಮಹನೀಯ ವ್ಯಕ್ತಿಗಳ ಬದುಕಿನ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಒಂದು ಸಂಸ್ಥೆ ಮುನ್ನಡಿಬೇಕಾದರೆ ನಾವು ಏನೆಲ್ಲ ಮಾನದಂಡಗಳನ್ನು ಇಟ್ಕೊಳ್ಬೇಕು, ನಮ್ಮ ಸಾಮರ್ಥ್ಯ ಹೇಗಿರಬೇಕು, ಮೌಲ್ಯಗಳು ಹೇಗಿರಬೇಕು, ಕಂಪನಿಯಲ್ಲಿ ಕೆಲಸ ಮಾಡುವವರ ಸಹೋದ್ಯೋಗಿಗಳ ಅಭಿಪ್ರಾಯ ಹೇಗಿರಬೇಕು, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವೇನೆಲ್ಲ ಮಾರ್ಗಗಳನ್ನು ಹುಡುಕಬೇಕು, ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಾಗ ಕಂಪನಿ ಹೇಗೆ ಬೆಳವಣಿಗೆ ಆಗುತ್ತದೆ, ಗ್ರಾಹಕರನ್ನು ನಮ್ಮತ್ತ ಸೆಳೆದಾಗ ನಮ್ಮ ಕಂಪನಿ ಹೇಗೆ ಉತ್ತಮವಾಗಿ ಬೆಳೆಯುತ್ತದೆ, ನಮ್ಮಲ್ಲಾದಂತಹ ಎಡವು ತೊಡವುಗಳು ನಮ್ಮ ಅದೃಷ್ಟವನ್ನು ಹೇಗೆ ಬದಲಾವಣೆಯನ್ನು ಮಾಡ್ತವೆ, ನಮ್ಮ ಕೆಲಸವನ್ನು ಆಗಾಗ ನಾವು ಚೆಕ್ ಮಾಡಿಕೊಳ್ತಾ ಎಲ್ಲಿ ತಪ್ಪಿದೆಯೋ ಅದನ್ನು ಸರಿಪಡಿಸ್ಕೊಳ್ತಾ ನಾವು ಮುಂದೆ ಹೋದಾಗ ನಮ್ಮ ಕಂಪನಿಯಾಗಲಿ ನಾವು ಮಾಡುವಂಥ ಕೆಲಸವಾಗಲಿ ಉತ್ತಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಸೋಲುಗಳು ಬರುವಂತಹದ್ದು ಸಾಮಾನ್ಯ. ಅವುಗಳನ್ನೇ ನಾವು ಮಾನದಂಡವನ್ನಾಗಿ ಇಟ್ಕೊಂಡು ಎಲ್ಲಿ ಎಡವಿದ್ದೇವೋ ಅಲ್ಲಿ ನಾವು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಮುಂದೆ ಹೋದಾಗ ನಮ್ಮ ಕೆಲಸ ಯಶಸ್ವಿದಾಯಕವಾಗುತ್ತೆ, ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಮೌಲ್ಯಗಳನ್ನು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಅಭ್ಯಾಸವನ್ನು ಮಾಡ್ತಾ ಮುಂದೆ ಹೋದಾಗ ಉತ್ತಮ ಸಾಧಕ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧವಿಗಳೆಯ ರಮೇಶ್. ಈ ದಿನದ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಲೆನಿನ್ ರವರ ಕೃತಜ್ಞತಾ ಮನೋಭಾವ ಕುರಿತು ಅರಿಯೋಣ. ಆತ್ಮೀಯರೇ, ಪ್ಯಾರಿಸ್ ನಗರದ ಪ್ರಸಿದ್ಧ ಹೋಟೆಲ್ವೊಂದರ ಮುಂದೆ ವ್ಯಕ್ತಿಯೊಬ್ಬ ನಿಂತುಕೊಂಡಿದ್ದಾನೆ. ಆತನ ಮುಖ ಬಿಳಿಚಿಕೊಂಡಿದೆ. ದೇಹದಲ್ಲಿ ಒಂಚೂರು ತ್ರಾಣವಿಲ್ಲ. ಕಣ್ಣುಗಳು ಕಳೆಗುಂದಿವೆ. ಹೊಟ್ಟೆಯಲ್ಲಿ ಹಸಿವು ಬೊಬ್ಬಿರಿದು ಅಬ್ಬರಿಸಿಕೊಂಡಿದೆ. ಆ ವ್ಯಕ್ತಿ ಹೋಟೆಲ್ ಒಳಗಡೆ ಹೋಗುವುದೋ ಅಥವಾ ಬೇಡವೋ ಎಂಬ ಯೋಚನೆಯಲ್ಲಿದ್ದಾನೆ. ಬರಿದಾದ ಹೊಟ್ಟೆ ಒಳಗಡೆ ಹೋಗು ಎನ್ನುತ್ತಿದೆ, ಆದರೆ ಬರಿದಾದ ಜೇಬು ಒಳಗಡೆ ಹೋಗುವುದು ಬೇಡ ಎನ್ನುತ್ತಿದೆ. ಹೊಟ್ಟೆ ಜೇಬುಗಳ ಮಧ್ಯದಲ್ಲಿ ಅಗ್ಗಜಗ್ಗಾಟ ನಡೆದಿದೆ. ಕೊನೆಗೆ ಉದರವಾಣಿಗೆ ಕಿವಿಯಾದ ವ್ಯಕ್ತಿ ಇನ್ನಿಲ್ಲದ ಧೈರ್ಯವನ್ನು ಮಾಡಿಕೊಂಡು ಹೋಟೆಲ್ ಒಳಗೆ ಹೋಗುತ್ತಾನೆ. ಮೂಲೆಯಲ್ಲಿನ ಟೇಬಲ್ ಬಳಿ ಕುರ್ಚಿನೆಳೆದುಕೊಂಡು ಕುಳಿತ ವ್ಯಕ್ತಿಯು ಮಾಣಿ ಬರುತ್ತಲೇ ಒಂದು ಫುಲ್ ಮೀಲ್ಸ್ ಜೊತೆಯಲ್ಲಿ ಬಿಸಿ ಬಿಸಿ ತಾಜಾ ಆಗಿ ಇರೋದನ್ನೆಲ್ಲ ತರೋದಕ್ಕೆ ಆರ್ಡರ್ ಮಾಡುತ್ತಾನೆ. ಜೇಬಿನಲ್ಲಿ ಕಾಸಿಲ್ಲ ಎಂಬ ವಿಷಯ ಈತನಿಗೆ ಗೊತ್ತು. ಅದು ಮಾಣಿಗೇನು ಗೊತ್ತು? ಮಾಣಿಯು ಗ್ರಾಹಕ ಆರ್ಡರ್ ಮಾಡಿದ್ದನ್ನೆಲ್ಲವನ್ನು ಕೂಡ ತಂದುಕೊಡುತ್ತಾನೆ. ಆತ ಗಬಗಬನೆ ಊಟ ಮಾಡುತ್ತಾನೆ. ವ್ಯಕ್ತಿಯ ಆತುರ ನೋಡಿ ಮಾಣಿ ಮನಸ್ಸಿನಲ್ಲಿಯೇ ಅಯ್ಯೋ ಪಾಪ, ತುಂಬ ಹಸಿದಿದ್ದಾನೆ ಎಂದುಕೊಳ್ಳುತ್ತಾನೆ. 3-4 ದಿನಗಳಿಂದ ಅನ್ನ ಕಾಣದ ಹೊಟ್ಟೆಯದು ಸಾಕ್ಷಾತ್ ಬಕಾಸುರನಾಗಿತ್ತು. ಊಟ ಮುಗಿಯಿತು, ಆದರೆ ಇನ್ನೂ ಬಿಲ್ ಭರಿಸಬೇಕಲ್ಲ, ಏನು ಮಾಡೋದು? ವ್ಯಕ್ತಿ ಸನ್ನೆ ಮಾಡಿ ಮಾಣಿಯನ್ನ ಹತ್ತಿರಕ್ಕೆ ಕರೆದು ಬಿಸಿ ಧ್ವನಿಯಲ್ಲಿ ಹೇಳ್ತಾನೆ, ನನ್ನ ಬಳಿ ಹಣವಿಲ್ಲ, ತುಂಬ ಹಸಿದುಕೊಂಡಿದ್ದೆ, ಭಂಡಧೈರ್ಯ ಮಾಡಿ ಬಂದು ಉಂಡಿದ್ದೇನೆ. ನಾನು ಈ ಊರಿಗೆ ಹೊಸಬ, ನಾನು ಈ ದೇಶದ ನಾಗರಿಕನಲ್ಲ, ನಾನು ರಷ್ಯಾ ದೇಶದವ. ಯಾವುದೋ ಒಂದು ರಾಜಕೀಯ ಕಾರಣಕ್ಕಾಗಿ ನನ್ನ ದೇಶದಿಂದ ನಾನು ಬಹಿಷ್ಕೃತನಾಗಿದ್ದೇನೆ. ನಿನ್ನ ದೇಶವನ್ನು ಆಶ್ರಯಿಸಿ ಬಂದಿದ್ದೇನೆ. ನನ್ನ ಪರಿಚಯದವರಾರೂ ಇಲ್ಲಿ ಇಲ್ಲ. ನೀನು ಒಳ್ಳೆಯವನ ಹಾಗೆ ಕಾಣುತ್ತಿದ್ದೀಯ. ನಿನ್ನಲ್ಲಿ ವಿನಂತಿಸುತ್ತೇನೆ, ನನ್ನ ಊಟದ ಬಿಲ್ಲನ್ನು ನೀನೇ ಕಟ್ಟಿಬಿಡು. ನನಗೆ ಸಾಲ ಕೊಟ್ಟಿದ್ದೇನೆ ಎಂದುಕೋ. ಒಂದಲ್ಲ ಒಂದು ದಿನ ನಾನು ನಿನ್ನ ಋಣ ಸಂದಾಯ ಮಾಡುತ್ತೇನೆ. ಸದ್ಯ ನೀನೇ ನನ್ನ ಆಪ್ತ ಬಾಂಧವ, ನೀನು ನನಗೆ ಸಹಾಯ ಮಾಡಬಹುದು ಎಂದು ನನ್ನ ಅಂತರಾತ್ಮ ಹೇಳಿತು. ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಎಂಬುದಾಗಿ ಆ ಹಸಿದ ವ್ಯಕ್ತಿ ಹೇಳ್ತಾನೆ. ಮಾಣಿ ಆಶ್ಚರ್ಯದಿಂದ ವ್ಯಕ್ತಿಯನ್ನು ನೋಡುತ್ತಾ, ಮಾಣಿಗೆ ವ್ಯಕ್ತಿಯ ಮಾತುಗಳಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಕಂಡುಬರುವುದಿಲ್ಲ. ಆತ ಪ್ರಾಮಾಣಿಕವಾಗಿ ನನ್ನ ಮುಂದೆ ವಿನಂತಿಸಿಕೊಳ್ಳುತ್ತಿದ್ದಾನೆ. ಈತನಿಗೆ ಸಹಾಯ ಮಾಡುವುದರಲ್ಲಿ ಅರ್ಥವಿದೆ. ಈತನ ಊಟದ ಬಿಲ್ಲನ್ನು ಕಟ್ಟಿದರೆ ಇವತ್ತಿನ ದುಡಿಮೆಯ ದುಡ್ಡು ಸಿಕ್ಕುವುದಿಲ್ಲ, ಆದರೆ ಓರ್ವ ಹಸಿದ ವ್ಯಕ್ತಿಯ ಹಸಿವನ್ನು ನೀಗಿಸಿದ ತೃಪ್ತಿ ಸಿಗುತ್ತದೆ ಎಂದು ಯೋಚಿಸಿದ ಮಾಣಿ. ಚಿಂತೆ ಮಾಡಬೇಡ, ನಿಶ್ಚಿಂತವಾಗಿರು, ನಾನು ನಿನ್ನ ಊಟದ ಬಿಲ್ಲನ್ನು ಕೌಂಟರ್ನಲ್ಲಿ ಕಟ್ಟುತ್ತೇನೆ. ಇನ್ಯಾವುದೋ ಒಂದು ದಿನ ನನ್ನ ಹಣವನ್ನು ವಾಪಸ್ಸು ಮಾಡುತ್ತೇನೆ ಎಂದು ಹೇಳುತ್ತಿರುವೆ. ಅದು ಎಷ್ಟು ಮಾತ್ರಕ್ಕೆ ಸತ್ಯವೋ ಗೊತ್ತಿಲ್ಲ. ನೀನು ಸ್ವತಃ ಅಸುರಕ್ಷಿತ ಸ್ಥಿತಿಯಲ್ಲಿರುವೆ. ಅದೇನೇ ಇರಲಿ, ನಾನು ನಿನಗೆ ಅಪರಿಚಿತನಾದರೂ ನನ್ನಲ್ಲಿ ಆಪ್ತನನ್ನು ಗುರುತಿಸಿ ಸಹಾಯ ಮಾಡೆಂದು ವಿನಂತಿಸಿಕೊಂಡಿರುವೆ. ಅದು ಅಲ್ಲದೆ ನನ್ನ ದೇಶಕ್ಕೆ ಆಶ್ರಯವನ್ನು ಬಯಸಿ ಬಂದಿರುವೆ. ವಿದೇಶಿಯರಿಗೆ ನನ್ನ ದೇಶದಲ್ಲಿ ಊಟೋಪಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ನನ್ನ ರಾಷ್ಟ್ರಧರ್ಮ ಹೇಳುತ್ತದೆ. ನಾನು ಮಾಣಿಯಾದರೇನಂತೆ? ನಾನು ಮೊದಲು ಫ್ರಾನ್ಸ್ ದೇಶದ ನಾಗರಿಕ, ನಂತರ ನಾನು ಮಾಣಿ. ಮಾಣಿಯಾದರೇನು? ಮಾಲೀಕನಾದರೇನು? ದೇಶ ಎಲ್ಲರದು ತಾನೆ. ನನ್ನ ದೇಶದ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನಾನು ಸಂತೋಷದಿಂದ ನಿನ್ನ ಊಟದ ಬಿಲ್ಲನ್ನು ಕಟ್ಟುತ್ತೇನೆ, ನೀನು ಕಳವಳಪಡಬೇಡ ಎಂದು ಹೇಳುತ್ತಾನೆ ಆ ಮಾಣಿ. ಆ ವ್ಯಕ್ತಿ ಮಾಣಿಗೆ ಕೃತಜ್ಞತೆಯನ್ನು ಹೇಳಿ ಹೊರಟು ಹೋಗುತ್ತಾನೆ. ಈ ಘಟನೆ ಜರುಗಿ ಹಲವಾರು ವರ್ಷಗಳು ಕಳೆದು ಹೋಗುತ್ತವೆ. ಅದೊಂದು ದಿನ ಮಾಣಿಯ ಬಳಿಗೆ ರಷ್ಯಾ ದೇಶದ ರಾಯಭಾರಿ ಬರುತ್ತಾನೆ. ರಾಯಭಾರಿಯ ಕೈಯಲ್ಲಿ ದೊಡ್ಡ ತಟ್ಟೆ ಇದೆ. ತಟ್ಟೆ ತುಂಬೆಲ್ಲ ಸಿಹಿ ಖಾದ್ಯಗಳಿವೆ, ಗಿಫ್ಟ್ ಬಾಕ್ಸ್ಗಳಿವೆ, ಹಣದ ದೊಡ್ಡ ಚೀಲವಿದೆ, ಜೊತೆಯಲ್ಲಿ ಒಂದು ಪತ್ರವಿದೆ. ರಾಯಭಾರಿ ಹಿಡಿದುಕೊಂಡಿದ್ದ ತಟ್ಟೆಯಿಂದ ಮಾಣಿ ಬೇರೆ ಏನನ್ನು ತೆಗೆದುಕೊಳ್ಳದೆ ಪತ್ರವನ್ನು ಮಾತ್ರ ಎತ್ತಿಕೊಳ್ಳುತ್ತಾನೆ. ಅದು ರಷ್ಯಾ ದೇಶದ ಮಹಾನಾಯಕ ವ್ಲಾಡಿಮಿರ್ ಲೆನಿನ್ ರವರ ಪತ್ರ. ಅದು ರಷ್ಯಾದ ಝರ್ ಸಾಮ್ರಾಜ್ಯಶಾಹಿಗೊಂದು ಕೊನೆ ಹಾಡಿದ ಲೆನಿನ್ರ ಪತ್ರ. ಅದು ಮಾರ್ಕ್ಸ್ವಾದಿಯೊಬ್ಬ ಬರೀ ಮಾರ್ಕ್ಸ್ವಾದಿಯಾಗಿ ಉಳಿದುಕೊಳ್ಳದೆ ಲೆನಿನ್ ವಾದವಾಗಿ ಬೆಳೆದು ನಿಂತ ಲೆನಿನ್ನ ಪತ್ರ. ಅದು ಸೋವಿಯತ್ ಒಕ್ಕೂಟದ ವಿಶ್ವಪ್ರಸಿದ್ಧ ಸರ್ವಶ್ರೇಷ್ಠ ಮಹಾಶಾಸಕನ ಪತ್ರ. ಆತ್ಮೀರೆ 1917 ಮಾರ್ಚ್ 8 1923 ಜೂನ್ 16 ಒಟ್ಟು 6 ವರ್ಷ 3 ತಿಂಗಳು 8 ದಿನಗಳ ಕಾಲ ನಡೆದ ರಷ್ಯನ್ ಕ್ರಾಂತಿಯು ವ್ಲಾಡಿಮಿರ್ ಇಲಿ ಇಚ್ ಉಲ್ಯಾನೋವ್ನನ್ನು ಲೆನಿನ್ ದಿ ಗ್ರೇಟ್ ಆಗಿ ರೂಪಿಸುತ್ತದೆ. ಈ ಕ್ರಾಂತಿ ಜಗತ್ತು ಲೆನಿನ್ನನ್ನು ತುಸಿ ಗ್ರೇಟ್ ಹೋ ಎಂದು ಹೇಳುವ ಹಾಗೆ ಮಾಡುತ್ತದೆ. ಪತ್ರವನ್ನು ನೋಡಿ ಆ ಮಾಣಿ ಮೂಕ ವಿಸ್ಮಿತನಾಗುತ್ತಾನೆ. ಲೆನಿನ್ ಕಾಗದದಲ್ಲಿ ಬರೆದಿದ್ದಾನೆ, ಅವತ್ತು ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ನನ್ನನ್ನು ಬದುಕಿಸಿದ ಮಹಾನುಭಾವ ನೀನು. ಅವತ್ತು ನನ್ನ ಊಟದ ಬಿಲ್ ಚುಕ್ತಾ ಮಾಡಿ ನನ್ನ ಮರ್ಯಾದೆಯನ್ನು ಕಾಪಾಡಿದೆ. ನೀನು ಮಾಡಿದ ಉಪಕಾರವನ್ನು ನಾನೆಂದು ಮರೆಯಲಾರೆ. ಒಂದಷ್ಟು ಹಣವನ್ನು ಕಳಿಸಿರುವೆ, ಇದನ್ನು ಸ್ವೀಕರಿಸುವ ಮೂಲಕ ನನ್ನನ್ನು ಧನ್ಯವಾಗಿಸು ಎಂದು. ಈ ಪತ್ರವನ್ನು ಓದುತ್ತಲೇ ಮಾಣಿಯ ಕಣ್ಣುಗಳಲ್ಲಿ ಅಶ್ರುಧಾರೆ ಸುರಿಯುತ್ತದೆ. ಪತ್ರವೊಂದನ್ನು ಮಾತ್ರ ಸ್ವೀಕರಿಸಿದ ಮಾಣಿ ದುಡ್ಡು ತಟ್ಟೆಯನ್ನು ಹಿಂತಿರುಗಿಸುತ್ತಾ ಹೇಳ್ತಾನೆ, ನನಗಿದೆಲ್ಲ ಬೇಡ. ಲೆನಿನ್ ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದರೂ ನನ್ನನ್ನು ಹಾಗೂ ನಾನು ಮಾಡಿದ ಒಂದು ಸಣ್ಣ ಉಪಕಾರವನ್ನು ಮರೆತಿಲ್ಲವಲ್ಲ. ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ಕೃತಜ್ಞತೆ ಎನ್ನುವ ಕೊಡುಗೆಗಿಂತ ಬೇರೆ ಕೊಡುಗೆ ಈ ಜಗತ್ತಿನಲ್ಲಿ ಇನ್ನೇನುಂಟು? ಲೆನಿನ್ನಂತಹ ಮಹಾನುಭಾವನಿಗೆ ಒಂದೊತ್ತು ಊಟ ಮಾಡಿಸಿದ ಭಾಗ್ಯ ನನ್ನದು ಎಂಬ ಸಂತೋಷ ಸಾಕೆನಗೆ. ಅಷ್ಟಕ್ಕೂ ಅವತ್ತು ನಾನು ಊಟದ ಬಿಲ್ ಕಟ್ಟಿರುವುದು ಲೆನಿನ್ಗಲ್ಲ, ಓರ್ವ ಹಸಿದ ವ್ಯಕ್ತಿಗೆ. ಲೆನಿನ್ನ ಕೃತಜ್ಞತೆ ಶಿರೋಧಾರ್ಯವಾದದ್ದು, ಅದನ್ನು ಅಭಿನಂದಿಸುತ್ತೇನೆ ಎಂಬುದಾಗಿ ಆ ಮಾಣಿ ಮತ್ತೆ ಹೇಳಿ ಕಳಿಸುತ್ತಾನೆ. ಆತ್ಮೀಯರೇ, ಒಬ್ಬ ವ್ಯಕ್ತಿ ಒಂದು ಸ್ಥಿತಿಯಿಂದ ಅಥವಾ ಒಂದು ಪರಿಸ್ಥಿತಿಯಿಂದ ಬೇರೆ ಪರಿಸ್ಥಿತಿಗೆ ಹೋಗಬಹುದು. ಆ ಹಿಂದೆ ಇದ್ದಂತಹ ಪರಿಸ್ಥಿತಿಯನ್ನು ಸಂದರ್ಭಗಳನ್ನು ನಾವು ಮರೆಯುವುದು ಮನುಷ್ಯ ಧರ್ಮವಲ್ಲ. ನಾವು ಎಂತಹ ದೊಡ್ಡ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದರೂ ಕೂಡ ಹಿಂದೆ ಬಂದಂತಹ ಹಾದಿಯನ್ನು ಯಾರೂ ಕೂಡ ಮರೆಯಬಾರದು. ನಮ್ಮ ಬದುಕಿನ ಹಾದಿಯಲ್ಲಿ ಹಲವಾರು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಿರುತ್ತಾರೆ. ನಾವೆಷ್ಟೇ ಎತ್ತರಕ್ಕೆ ಏರಿದರೂ ಅಂತಹವರನ್ನು ಮರೆಯಬಾರದು, ಅಹಂಕಾರ ತೋರಬಾರದು ಎಂಬ ಸಂದೇಶವನ್ನು ಇಂತಹ ಲೆನಿನ್ರವರ ಬದುಕಿನ ಕಥನದಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂತಹ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋದಾಗ ಕೃತಜ್ಞತಾ ಮನೋಭಾವ ಎಂಬ ಪದಕ್ಕೆ ಮಹತ್ತರವಾದಂತಹ ಅರ್ಥ ಸಿಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿ ಕಚೇರಿಗಳು ಬೆಳಿಗ್ಗೆ 9:00 ತೆರೆತಿದ್ವು. ಕೆಲಸಗಾರರು ಬಂದು ಮೇಜು ಕುರ್ಚಿಗಳನ್ನ ಸ್ವಚ್ಛ ಮಾಡಿ ಕಾಗದ ಪತ್ರಗಳನ್ನ ಓರಣವಾಗಿ ಜೋಡಿಸ್ತಿದ್ರು. 10:00 ಆಫೀಸಿನ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಸಿಬ್ಬಂದಿ ವರ್ಗದವರು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ 1:30 ಊಟ ಮುಗಿಸಿ ಮತ್ತೆ ಕೆಲಸ. ಸಂಜೆ 5:30 ತಮ್ಮ ನಿಗದಿತ ಕೆಲಸವನ್ನ ಮುಗಿಸಿ ಮೇಲೇಳ್ತಾ ಇದ್ರು. ತಮ್ಮ ದಿನದ ಕರ್ತವ್ಯವನ್ನು ಮುಗಿಸಿದೆವು ಎಂಬ ತೃಪ್ತಿ ಅವರಿಗಿರ್ತಿತ್ತು. ಅವರ ಮೇಲಿನವರಿಗೂ ಕೆಲಸದಲ್ಲಿ ಸಂತೋಷವಿರ್ತಿತ್ತು. ಮನೆಗೆ ಬರುವಾಗ ನವಿಲಿನ ನಡಿಗೆ. ದಾರಿಯಲ್ಲಿ ಹೆಂಡತಿಯ ಮುಡಿಗೊಂದು ಮಳ ಮಲ್ಲಿಗೆ ತಂದರೆ ಮತ್ತಷ್ಟು ಸಂತೋಷ. ಕಚೇರಿಯ ಕೆಲಸ ಮನೆಗೆ ಬರ್ತಿರ್ಲಿಲ್ಲ, ಅಲ್ಲಿಯದು ಅಲ್ಲಿಗೆ ಇರ್ತಿತ್ತು. ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ನಗು ವಿಹಾರ. ಸಂಜೆಗೆ ಎಲ್ಲರೂ ಒಂದೆಡೆಗೆ ಕುಳಿತು ಊಟ ಹರಟೆ. ನಂತರ ಅದು ವಿಶ್ರಾಂತಿಯ ಸಮಯ. ಇದೆಲ್ಲಿಯೋ ಕೇಳಿದ ಕತೆ ಅಂತ ಅನ್ಸ್ತಾ ಇದೆಯೇ? ಇರ್ಲಿ, ಮತ್ತೆ ಕತೆಗೆ ಬರೋಣ. ಪಶ್ಚಿಮ ದೇಶಗಳಿಂದ ಕೆಲ ಪ್ರವಾಸಿಗಳು ಇಡೀ ಪ್ರಪಂಚವನ್ನು ಒಂದು ಹೊಳೆ ಹೊಳೆಯುವ ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ತಗೊಂಡು ಬರ್ತಾರೆ. ಅದನ್ನು ಜನ ಕಂಪ್ಯೂಟರ್ ಅಂತ ಕರೆದ್ರು. ಅದರೊಳಗೆ ಇಂಟರ್ನೆಟ್ ಎಂಬ ಹೂರಣವನ್ನ ತುಂಬಿಸಿದ್ರು. ಇದರ ಜೊತೆಗೆ ಹೆಂಡತಿಯನ್ನ ಬಿಟ್ಟರು ಇದನ್ನು ಬಿಡಲಾರೆನೆಂಬಂತಹ ಉಪಕರಣವನ್ನ ತಂದ್ರು. ಜನ ಅದನ್ನ ಮೊಬೈಲ್ ಫೋನ್ ಅಂತ ಗುರುತಿಸಿದ್ರು. ಇವೆಲ್ಲ ನೌಕರಿ ಮಾಡುವವರ ಕೈ ಸೇರಿದ್ವು. ಆಗ ಅವರೆಲ್ಲ ಈ ಉಪಕರಣವನ್ನು ಬಳಸುವಲ್ಲಿ ಉತ್ಸಾಹ ತೋರಿದ್ರು. ಅಕ್ಷರಗಳನ್ನು ಸಂಖ್ಯೆಗಳನ್ನು ಬಡಿಬಡಿದು ಪೆಟ್ಟಿಗೆಯೊಳಗೆ ತುಂಬಿಸಿದ್ರು. ಅವರಿಗೆ ಅದೇನು ಸಂತೋಷ! ಮಾಲೀಕರು ಮೇಲಾಧಿಕಾರಿಗಳು ಸಂತೋಷಪಟ್ರು. ಈಗ ಮೊದಲಿಗಿಂತ 10 ಪಟ್ಟು ಕೆಲಸ ಹೆಚ್ಚಾಗ್ತಾ ಇದೆ. ಜಗತ್ತು ತುಂಬಾ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸಂಭ್ರಮಿಸಿದ್ರು. ನಂತರ ದೊಡ್ಡ ಪೆಟ್ಟಿಗೆ ಮಾಯವಾಗಿ ಚೀಲದಲ್ಲಿ ತುಂಬಿಕೊಂಡು ಹೆಗಲಿಗೆ ತಗಲಿಸಿಕೊಂಡು ಹೋಗುವ ಪುಸ್ತಕದಾಕಾರದ ಪೆಟ್ಟಿಗೆಗಳು ಬಂದ್ವು. ಅವುಗಳನ್ನ ಲ್ಯಾಪ್ಟಾಪ್ ಅಂತ ಕರೆದ್ರು. ಜನರ ಮಾಲೀಕರ ಉತ್ಸಾಹ ಹೆಚ್ಚಾಯ್ತು. ಆಫೀಸ್ನಲ್ಲಿ ಕೆಲಸ ಮುಗಿದ ತಕ್ಷಣ ಅದನ್ನ ಚೀಲಕ್ಕೆ ಸೇರಿಸಿಕೊಂಡು ಮನೆಗೆ ನಡೆದು ಮತ್ತೆ ಮನೆಯಲ್ಲಿ ಕೆಲಸ. ಇಲ್ಲಿ ಹೆಂಡತಿಯ ಮಲ್ಲಿಗೆಯ ಮಾಲೆ ಮರೆಯಾಯ್ತು ನೋಡಿ. ರಾತ್ರಿ ಎಲ್ಲರೊಡನೆ ಮಾಡುತ್ತಿದ್ದ ಊಟ ದೂರ ಆಯಿತು. ಪೆಟ್ಟಿಗೆಯ ಮುಂದೆ ಕುಳಿತು ಪರದೆಯನ್ನು ನೋಡುತ್ತಾ ನೋಡುತ್ತಾ ಕಣ್ಣಿನ ಕನ್ನಡಕಗಳು ದಪ್ಪವಾದ್ವು. ಹೊಟ್ಟೆ ಮುಂದೆ ಬಂದಿತು. ಮಾತ್ರೆಗಳ ಸಂಖ್ಯೆ ಹೆಚ್ಚಾಯ್ತು. ಬರಬರುತ್ತಾ ನಿದ್ರೆ ಅಪರೂಪವಾಯ್ತು. ಮನಸ್ಸಿನ ಶಾಂತತೆ ಕಡಿಮೆಯಾಗಿ ಮನೆಯ ಜನರೊಂದಿಗಿನ ಹೊಂದಾಣಿಕೆ ಹಿಂದೆ ಉಳಿತು. ವಿವಾಹಗಳು ಮುರಿಯತೊಡಗದ್ವು. ಆತ್ಮಹತ್ಯೆಗಳು ಅಪರೂಪವಾಗಿ ಉಳಿಲಿಲ್ಲ. ಇದು ಇಂದಿನ ಕೆಲಸದ ಕತೆ. ಬಂಧುಗಳೇ, ಈ ಕತೆ ಕೇಳ್ತಾ ಇದ್ರೆ ಯಾವುದು ಸರಿ? ಕೆಲಸ ಮಾಡದಿರುವುದು ಆಲಸ್ಯತನ ಮಾನವನ ಸ್ವಭಾವಕ್ಕೆ ನಾಚಿಕೆಯ ವಿಷಯ. ಆದರೆ ಎಷ್ಟು ಕೆಲಸ ಸರಿ? ಎಷ್ಟು ಕಾಲ ಈ ಧಾವಂತ, ಈ ಉಸಿರು ಬಿಗಿ ಹಿಡಿದು ಓಡುವ ಪರಿ? ಹೀಗೆ ಉಸಿರು ಬಿಗಿ ಹಿಡಿದು ಓಡುತ್ತಾ ಓಡುತ್ತಾ ಉಸಿರಾಡೋದನ್ನೇ ಮರ್ತ್ಬಿಡ್ತೇವೇನೋ. ಎಲ್ಲವೂ ಒತ್ತಡದ ಬದುಕು. ಈ ಒತ್ತಡ ನಮ್ಮ ಜೀವನವನ್ನೇ ಒಡೆದೀತು. ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ನಮ್ಮಲ್ಲಿ. ನಮ್ಮ ಸಂತೋಷದ ಬದುಕಿಗೆ ಕೆಲಸವೋ ಕೆಲಸಕ್ಕಾಗಿ ಬದುಕೋ ಗೊತ್ತಿಲ್ಲ. ತೀರ್ಮಾನ ಮತ್ತೆ ಆಯ್ಕೆ ನಮ್ದೇ.

0: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
1: ಬಸವಣ್ಣನವರ ವಚನದ ಸಾಲು, ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರುವ ಹೊಗಳದಂತೆ ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರುವ ಹೊಗಳದಂತೆ ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣರು ಮೊರೆ ಇಡ್ತಾ ಇದ್ದಾರೆ. ಇದು ಕೇವಲ ಬಸವಣ್ಣನವರ ಮೊರೆ ಮಾತ್ರವಲ್ಲ, ಯಾವ ವ್ಯಕ್ತಿ ತನ್ನ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾನೋ ಆ ಎಲ್ಲ ವ್ಯಕ್ತಿಗಳ ಮೊರೆಯೂ ಕೂಡ ಇದಾಗಿದೆ. ಧೃತಿ ಕೆಟ್ಟು, ಧೃತಿ ಅಂದರೆ ಧೈರ್ಯ, ಕೆಚ್ಚು, ಮನಸ್ಸಿನ ಸ್ಥಿರತೆ. ಧೃತಿ ಕೆಟ್ಟು ಮನಸ್ಸಿನ ಈ ಧೈರ್ಯವನ್ನ, ದೃಢಚಿತ್ತವನ್ನ ಕಳೆದುಕೊಂಡು ಅನ್ಯರ ಬೇಡದಂತೆ. ಅಪ್ಪ, ಜೀವಮಾನದಲ್ಲಿ ನನ್ನ ಈ ಮನಸ್ಸಿನ ಧೈರ್ಯವನ್ನ, ನಾನು ಚೆನ್ನಾಗಿ ಬಾಳುತ್ತೇನೆ ಅನ್ನತಕ್ಕಂತ ಈ ಒಂದು ಮನೋಬಲವನ್ನು ಕಳ್ಕೊಂಡು ಅನ್ಯರ ಬೇಡದಂತೆ, ಬೇರೆಯವರ ಮುಂದೆ ಕೈಯೊಡ್ಡಿ ಯಾಚಿಸದಂತೆ, ಜೀವನದಲ್ಲಿ ಬರುವ ಎಡರು ತೊಡರುಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿ ಕುಸಿದು ದೀನತೆಯಿಂದ ಇತರರ ಮುಂದೆ ಕೈಯೊಡ್ಡಿ ಬಾಳದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ. ಮತಿ ಅಂದ್ರೆ ಬುದ್ಧಿ, ಕೆಟ್ಟು ಬುದ್ಧಿ ಹಾಳಾಗಿ ಅಂದ್ರೆ ಭಾವಾರ್ಥ ಮಾನಸಿಕವಾಗಿರ್ತಕ್ಕಂಥ ಸಮತೋಲನವನ್ನ ಕಳ್ಕೊಂಡು ತಿಳಿಗೇಡಿಯಾಗಿ ಮೂರ್ಖನಾಗಿ ಮತಿಗೆಟ್ಟು ಪರರುವ ಪಗಳದಂತೆ. ಪರರುವ ಅನ್ನಿಂದ್ರೆ ಅನ್ಯರನ್ನ, ಯಾರು ಅಧಿಕಾರದ ಗದ್ದುಗೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೋ ಅಂಥವರನ್ನ, ಸಿರಿ ಸಂಪದಗಳಲ್ಲಿ ಓಲಾಡ್ತಾ ಇರ್ತಕ್ಕಂಥವ್ರನ್ನ, ಅಂಥ ವ್ಯಕ್ತಿಗಳನ್ನ ಹೊಗಳದಂತೆ. ಅಪ್ಪ, ನಾನು ನನ್ನ ಆತ್ಮಗೌರವವನ್ನು ಕಳ್ಕೊಂಡು ಯಾವುದನ್ನೋ ಪಡಿಬೇಕು ಅನ್ನತಕ್ಕಂಥ ಆಸೆಗಾಗಿ ಉಳ್ಳವರ ಮುಂದೆ ಕರವೊಡ್ಡಿ ನಾನು ಅವರ ಬೇಡ್ತಾ ಅವರನ್ನ ಹಾಡಿ ಹೊಗಳ್ತಾ ಇರದಂತೆ ಮಾಡು. ನೋಡಿ, ಮತಿಗೆಟ್ಟು ಪರರ ಹೊಗಳದಂತೆ. ವ್ಯಕ್ತಿಯು ತನ್ನ ಅಗತ್ಯವನ್ನ, ಆಸೆಯನ್ನ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಇತರರನ್ನು ಕೊಂಡಾಡುತ್ತಾ ತನ್ನ ವಿವೇಕವನ್ನು ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಂಡು ಬಾಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ. ಪರಸತಿಯರ ಅನ್ಯ ಹೆಣ್ಣು ಮಕ್ಕಳ ರತಿಗೆ, ಕಾಮದ ಸಂಬಂಧಕ್ಕೆ ಮನ ಹಾರದಂತೆ. ನನ್ನ ಮನಸ್ಸು ಹಾರು ಅಂದ್ರೆ ಹಂಬಲಿಸು, ಅಪೇಕ್ಷೆ ಪಡು, ಅಪೇಕ್ಷೆ ಪಡದಂತೆ. ಸಮಾಜದ ಒಪ್ಪಿತ ನಿಯಮಗಳ ಚೌಕಟ್ಟಿನ ಹೊರಗೆ ಮತ್ತೊಂದು ಹೆಣ್ಣನ್ನು ಪಡೆಯಬೇಕು ಅನ್ನತಕ್ಕಂಥ ಕೆಟ್ಟ ಕಾಮನೆ ನನ್ನ ಮೈಮನಗಳಲ್ಲಿ ಬಾರದಂತೆ, ಅಂತ ಕೆಟ್ಟ ಆಸೆ ಮೂಡದಂತೆ. ಬೇರೆಯವರ ಹೆಂಡತಿಯರೊಡನೆ ಕಾಮದ ನಂಟನ್ನು ಪಡೆಯಬೇಕೆಂಬ ಹಂಬಲಕ್ಕೆ ಒಳಗಾಗದಂತೆ, ಮಾನಸಿಕ ತುಡಿತಕ್ಕೆ ಬಲಿಯಾಗದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ನನ್ನನ್ನು ಪ್ರತಿಪಾಲಿಸು, ಪ್ರತಿಪಾಲಿಸು ಅಂದರೆ ಕಾಪಾಡು, ರಕ್ಷಿಸೋ ಕೂಡಲ ಸಂಗಮ ದೇವ. ನೋಡಿ, ನಾವು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನನ್ನು ಬೇಡ್ಕೊಳ್ತೀವಿ? ಅಪ್ಪ, ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು, ಆ ಆಸ್ತಿ ಕೊಡು, ಈ ಸಂಪತ್ತು ಕೊಡು, ಇಂಥ ಉದ್ಯೋಗ ಕೊಡು, ಈ ರೀತಿ ನಮ್ಮಗಳ ಬೇಡಿಕೆ ಇದಾಗುತ್ತೆ. ಆದರೆ ಬಸವಣ್ಣ ಅಥವಾ ಬಸವಣ್ಣನವರ ರೀತಿಯಲ್ಲಿ ತನ್ನ ಸಾಮಾಜಿಕ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅವನು ದೇವರಲ್ಲಿ ಯಾವುದನ್ನು ಮೊರೆ ಇಡ್ತಾ ಇದ್ದಾನೆ ಅಂತಂದರೆ, ಒಳಿತು ಕೆಡುಕಿನ ಒಳಮಿಡಿತಗಳಿಂದ ತುಡಿಯುವ ಮನಸ್ಸಿನ ತುಯಿದಾಟವನ್ನು ನಿಯಂತ್ರಿಸಿಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಬೇಕಾದ ಅರಿವು ಮತ್ತು ಎಚ್ಚರವನ್ನು ಹೊಂದುವುದಕ್ಕಾಗಿ ವ್ಯಕ್ತಿಯು ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾನೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಅಂದ್ರೆ ಒಳ್ಳೆಯದು, ಉತ್ತಮವಾದುದು. ಸಜ್ಜನರ ಸಂಗ ಲೇಸು ಕಂಡಯ್ಯ, ಸಜ್ಜನರು ಅಂದ್ರೆ ಯಾರು? ಉತ್ತಮರು, ಒಳ್ಳೆಯ ನಡೆನುಡಿಯನ್ನ ಉಳ್ಳವರು. ಒಳ್ಳೆಯ ನಡೆನುಡಿ ಉಳ್ಳವರ ಸಂಗ, ಒಡನಾಟ, ವ್ಯವಹಾರ, ಅವರೊಡನೆ ನಾವು ಪಡೆಯುವಂತ ಆತ್ಮೀಯವಾದ ನಂಟು ಲೇಸು ಕಂಡಯ್ಯ. ಲೇಸು ಅಂದ್ರೆ ಒಳ್ಳೆಯದು. ಯಾವತ್ತೂ ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸಬೇಕು. ಯಾತಕ್ಕೆ ಅಂತಂದ್ರೆ ಒಳ್ಳೆಯವರ ಜ್ವಾರಿಸಬೇಕು. ಯಾತಕ್ಕೆ ಅಂತಂದ್ರೆ ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಅವರ ಒಳ್ಳೆಯತನಗಳು ಕೂಡ ನಮ್ಮ ಬದುಕಿಗೆ ಬರ್ತವೆ, ನಮ್ಮ ನಡೆನುಡಿಗಳು ಕೂಡ ಉತ್ತಮವಾಗುತ್ತೆ. ದೂರ, ಇಲ್ಲಿ ದೂರ ಅಂದ್ರೆ ಕೆಟ್ಟದ್ದು, ಹೀನತರವಾದದ್ದು. ದುರ್ಜನರ ಸಂಗವದು ಭಂಗವಯ್ಯ, ದುರ್ಜನರು ಕೇಡಿಗಳು, ನೀಚರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡುವಂತ ವ್ಯಕ್ತಿಗಳು. ದುರ್ಜನರ ಸಂಗವದು, ಅವರು ಸಂಗ ಮಾಡಿದ್ರೆ, ಅವ್ರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದು ಭಂಗವಯ್ಯ. ಭಂಗ ಅಂದ್ರೆ ಹಾನಿ, ಕೇಡು. ಯಾವತ್ತಿದ್ರೂ ಕೂಡ ನಮಗದು ಕೇಡನ್ನ ಮಾಡ್ತದೆ. ನೋಡಿ, ನಮಗೆ ಈ ದೇಹವನ್ನ ತಂದೆ ತಾಯಿಗಳು ಕೊಡ್ತಾರೆ. ಅನಂತರ ಬೆಳೀತಾ ಬೆಳೀತಾ ಬೆಳೀತಾ ಗುರು ಹಿರಿಯರಿಂದ ನಾವು ಬದುಕಿನ ಮಾರ್ಗದರ್ಶನವನ್ನು ಪಡಿತೀವಿ. ಆದರೆ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದೇ ನಾವು ಮಾಡುವ ಸಹವಾಸದಿಂದ. ಅಲ್ಲಿಗೆ ನಾವು ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ, ಸಂಘವನ್ನು ಮಾಡಿದ್ರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನೋಡಿ, ಅದನ್ನ ಒಳ್ಳೆಯ ನಡೆನುಡಿಯುಳ್ಳವರ ಜೊತೆಗಿನ ಗೆಳೆತನ, ಒಡನಾಟ, ವ್ಯವಹಾರ ವ್ಯಕ್ತಿಗೆ ಜೀವನದಲ್ಲಿ ಒಳಿತಿನ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಲವು, ನಲಿವು, ಆನಂದವನ್ನ ನೀಡುತ್ತದೆ. ಅದೇ ದುರ್ಜನರ ಸಂಘವದು ಭಂಗವಯ್ಯ. ಕೆಟ್ಟ ನಡೆನುಡಿಯುಳ್ಳವರ ಗೆಳೆತನ, ಒಡನಾಟ, ವ್ಯವಹಾರವು ವ್ಯಕ್ತಿಗೆ ಎಂದಿದ್ದರೂ ಇಂದಲ್ಲ ನಾಳೆ ಹಾನಿ, ಕೇಡು, ಸಾವು, ನೋವನ್ನು ತರುತ್ತದೆ ಮತ್ತು ಸಮಾಜದಲ್ಲಿ ನಾಲ್ಕು ಮಂದಿಯ ಮುಂದೆ ಅಪಮಾನದಿಂದ ತಲೆ ತಗ್ಗಿಸುವಂತ ಸನ್ನಿವೇಶ ಬರ್ತದೆ. ಆದ್ರಿಂದ ಸಜ್ಜನರ ಸಂಘಕ್ಕೆ ಹತ್ತಿರವಾಗಿರಬೇಕು, ದುರ್ಜನರ ಸಂಘದಿಂದ ದೂರವಾಗಿರಬೇಕು. ಆದ್ದರಿಂದ ಕೆಟ್ಟ ನಡೆನುಡಿಯುಳ್ಳವರಿಂದ ದೂರವಿರಬೇಕು, ಒಳ್ಳೆಯ ನಡೆನುಡಿಯುಳ್ಳವರ ಹತ್ತಿರ ಇರಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ.

ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ. ಬಹಳ ಸಂತೋಷ ಆಗುತ್ತೆ, ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿ

0: ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದೇ ಇದ್ರು ನನ್ನ ಮಕ್ಕಳು ಏನಾರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ ಹೌದು ಸರ್.
1: ಅಲ್ಲ, ಬಹಳ ಸಂತೋಷ ಆಗುತ್ತೆ, ಯಾಕೆಂದರೆ ತಾವು ಹೇಳಿದ್ರೆ ಎಚ್ ಡಿ ಕೋಟೆ ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆ ಕೂಡ.
0: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ ಜೆರ್ಸಿನ ಹಾಕ್ತೀನಿ, ಫ್ಲೈಟೆಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಕೂಡ ನನ್ನ ಕನಸದಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
1: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ ಶ್ರದ್ಧೆ ನಮ್ಮ ಜೊತೆಗಿದ್ದರೆ ಪ್ರತಿಫಲ ಯಾವಾಗಲಾದರೂ ಒಂದ್ಸಲ ಸಿಗುತ್ತೆ.
0: ಖಂಡಿತ,
1: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
0: ಖಂಡಿತ,
1: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ. ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲಾ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದಂತ ನಾನು ಭಾವಿಸ್ಕೊಳ್ತೇನೆ. ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
0: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮ್ಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತಾದ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮ್ಪ್ರಸಾದ್ ಸರ್. ಈಗಲೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ನನಗೆ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
1: ಅಲ್ಲಿಂದನೇ ಆರಂಭ ಆಗಿದೆ ಅಲ್ಲ. ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳಿದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
0: ಖಂಡಿತ ಸರ್.
1: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಉಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
0: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯಾ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನ ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತಂತ ನಾನು ನಿರೀಕ್ಷೆ ಮಾಡಲಿಲ್ಲ, ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
1: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಅರಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತು ಏನೋ ಅಂತ ಅನಿಸುತ್ತೆ.
0: ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನನ್ನ ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದ ಋಣ ಅಂದರೆ ಇವೆರಡು ಸರ್.
1: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ ಎಸ್ ಸರ್. ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲಿ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ

0: ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
1: 2007 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬಾ ತುಂಬಾ ತುಂಬಾ ದುಃಖ ಅಂತ ಪುಟ್ಟ ಸಂದರ್ಭ ಅಂದ್ರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು ಹೋಗ್ಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸಿಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ನನ್ನ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಇಲಾಖೆ ಏನಕ್ಕೋಸ್ಕರ ನಾನು ಬಂದೆ,
0: ಆಯ್ಕೆ ಮಾಡ್ಕೊಂಡು
1: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಆಯಿತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ಧೂತಿಗಿಡದೆ ಕಂಟಿನ್ಯೂಸ್ ಆಗಿ 2 ವರ್ಷ ಶ್ರಮ ಪಟ್ಟೆ. 2005 2007 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ನಾನು ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ.
0: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ದಿದ್ದು ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ ಅಂತ?
1: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿದ್ದೀನಿ. ಕಳೆದ 18 ಪೊಲೀಸ್ ಇಲಾಖೆಯಲ್ಲಿದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ, ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು. 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ, ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೇನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂಥ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವತ್ತಕ್ಕೂ ನನಗೆ ಕೂಡ
0: ಇಲ್ಲ ಅಂದಿಲ್ಲ.
1: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ಕೊಂಡಿದೆ.
0: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ, ಅದರಲ್ಲೂ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತ ಹೋಗಬೇಕಾಗತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಎಸ್ ಸರ್, ಸರ್ ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು, ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
1: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆ ಆಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನನಗೇನು ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನು ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡ ನಿವಾರಿಸ್ಕೋಬೇಕು, ಸಮಾಜಕ್ಕನ್ನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ್ನ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲ್ ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು.
0: ಬಹುಶಃ
1: ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದ್ದೇನೆ ಮೂಲ ಕಾರಣ ವಾಲಿಬಾಲ್. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲ್ ಅಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತೆ ದಸರಾ ಕ್ರೀಡಾಕೂಟಕ್ಕೆ, ಮತ್ತೆ ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ ಆಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮೆಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕಗಳನ್ನ ಪದಕ ತಗೋಣ, ಮೆಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗ ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೆಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ತಂದುಕೊಟ್ಟಿದೆ. ನಾನು ಯಾಕೆ ಸ್ಪೋರ್ಟ್ಸ್ಗೆ ನನಗೆ ಆಗಿ ಬರಲ್ಲ, ನಾನು ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ, 3 years 32 years ಅವ್ರು ಅಂದದ್ದು, 35 years ತನಕ 3 years ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಸಡನ್ನೇ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟು ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸ್ ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕ್ಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನ್ಗೆ ಆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್ ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವರೀಗ ಎಮ್ ಇ ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ, ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ರು ಸೂರ್ಯ ಅಂತೇಳಿ, ಮತ್ತೆ ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ ಅಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ರನ್ನರ್, 48 ಸೆಕೆಂಡಲ್ಲಿ 47-48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು 3 ನನ್ನ ಮೇನ್ ಇವೆಂಟ್ 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಫಸ್ಟ್ 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd ಪ್ಲೇಸ್ ಆಯಿತು, ಬ್ರಾನ್ಸ್ ಮೆಡ್ಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ ಬಂದು 53.04 ಬಂತು. 400 meter ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ ಡಿ ವಿ ಎಸ್ ಪಿ ಆಗಿ ಡೈರೆಕ್ಟ್ ಡಿ ವಿ ಎಸ್ ಪಿ ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ
0: ಅವರ
1: ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 ಚೇಂಜಸ್ ಹೊಡಿದ್ರು, ವರ್ಲ್ಡ್ ಚಾಂಪಿಯನ್, 100 ಚಾಂಪಿಯನ್ ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂಥ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾ ದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ ಸತ್ತತ್ರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು, ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ, ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರಲಿಲ್ಲ. ಆ ಫೈನಲ್ಸ್ ಕುಂತರೆ ಅದು ಇಡೀ ಇಲಾಖೆಗೆ, ಇದೇ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾ ದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 to 53 ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂಥ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು, ಇಂಜಿನಿಯರ್ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ, ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟು ಮತ್ತೆ ಮಾಡ್ತಾ ಇದ್ದೀನಿ, ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
0: ಸೂಪರ್ ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು 2 ಬಹಳ ಒಳ್ಳೆಯ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೇಳುಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಇದ್ದು ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನು ನಾವು ಮಾಡ್ಕೊಳ್ತೀವಿ ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ. ಅನ್ನಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
1: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನಾನು ಈ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ
0: ನೋಡಿ. ಇದೇ ನೋಡಿ ನೀವು ಇದೇನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
1: ನನಗೆ ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು ನಾವು ಯಾವಾಗಲೂ ಕೃತಜ್ಞತೆ ಹೇಳಕ್ಕೆ ಬಯಸ್ತೀನಿ.
0: ಎಸ್ ಎಸ್ ಎಸ್ ಸರ್, ಖಂಡಿತವೆಲ್ಲ ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವು ಏನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
1: ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಈವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಈವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115ಕ್ಕಿಂತ ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
0: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂಥ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
1: ಹೈಸ್ಕೂಲ್ ಹಂತದಲ್ಲಿ ಇರಬೇಕಾದ್ರೆ ನನ್ನ ಕನಸುಗಳನ್ನು ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಓದಂಥ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ BA ಓದಂಥ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ಒಬ್ಬರು ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಈ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
0: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತಾಗ ಬಂದಾಗ ನಂಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು SSLC ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರ್ಕೊಂಡು ವಿದ್ಯಾರ್ಥಿನಿಗಳು ಎಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮ ಮಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ, ಈಗಿರೋ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳೋದು ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನು ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿಮ್ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು, ನಮ್ಗೆ ಇಷ್ಟು ಆನಂದ
0: ಆಗಿರುತ್ತೆ. ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
1: ಖಂಡಿತ
0: ಸರ್. ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದ್ವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ
1: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನ ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು ಸರ್, ನಿಮ್ಮದು ಬಯೋಡಾಟಾ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸಪ್ಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೆ ಮಾಡ್ತೀವಿ ಅಂತ. ನಾನು ಇಲ್ಲಿರ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರವನ್ನು ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿ ಆದ್ರು ಗೌರವ ಡಾಕ್ಟರೇಟು ನಿಮ್ಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ ಖಂಡಿತ. ನೀವು ಎಂಥ ಒತ್ತಡ ಇಲ್ಲ, ಯಾವುದೇ ರೀತಿಯ ಬಂದೋಬಸ್ತ್ ಇರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳಾಗಿರ್ಬೋದು, ಮತ್ತು ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ ಕಂಡು ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಓದಿ ಅದ್ಭುತವಾದ ಕಾರ್ಯಕ್ರಮ ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ನೋಡ್ತಾ ಅಂತ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
0: ಖಂಡಿತ ಖಂಡಿತ,
1: ಇಲಾಖೆಗೆ ಒಂದು ಗೌರವ ತಂದ್ಕೊಟ್ಟೇನು ಅನಿಸ್ತೈತಿ.
0: ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು ಗೌರವಗಳು ಬಹಳ ಖುಷಿ ಕೊಡುತ್ತೆ, ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್, ಅಥವಾ ತಮಗೆರಡೂ ಕೂಡ ಸಿಕ್ಕಿದೆ ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
1: ನಾನು ಮೊದಲೇ ಹೇಳಿದೆ, ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡೆಲ್ಲ ಇರೋದ್ರಿಂದ ಭಾಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಭಾಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡ್ಲ್ಗಳನ್ನು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ನಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡಿದ್ದೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿ ಹಿಡಿಬೇಕು. ಭಾರತ ಬಾವುಟವನ್ನು ಎತ್ತಿಡಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು, ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ. ಅಂದರೆ ಅಷ್ಟು ವಿಶ್ವಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ, ಮತ್ತೆ ನನ್ನ ಸ್ನೇಹಿತರು ಮತ್ತೆ ನನ್ನ ಇಲಾಖೆ ಯಾವ ತರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
0: ಸರ್, ಖಂಡಿತ ಆಸೆ ಅಂತೂ ಇದೆ ಭಾರತದ ಭೂಪಟದಲ್ಲಿ ಅದು ನಮ್ಮ ಬಾವುಟವನ್ನ ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್, ಕೊನೆಯದಾಗಿ ನಮ್ಮ ಕೇಳುವರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಸರ್, ಇಂದಿನ ಯುಗ ಮೊಬೈಲ್ ಯುಗ, ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ

0: ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟ್ಗಳು ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳು ಇರ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲ್ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲೆ ಆದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗ್ಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಕ್ರೀಡಾಪಟುಗಳಿಗಾಗ್ಬೋದು ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನು ಕೂಡ ಇರಬೇಕು, ಮತ್ತು ನಿರಂತರ ಒಂದು ಪರಿಶ್ರಮನೂ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದೋ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ. ಭಾಳ ಸಂತೋಷ ತಾವು ಒಂದು ಮಾತನ್ನು ಹೇಳಿದ್ರಿ. ಎಲ್ಲರ ಹತ್ರನೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೊಲವು ಸತ್ತಾಗಲು ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರು ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿ ತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು ಕೇಳಿದ್ದು ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ ಕೇಳುವಾಗ ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ ಸೋಲು ಗೆಲುವು ಬಂಧ
ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರೋ ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯಾ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನ ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನೂ ಇತ್ತು. ಅವರು ಹೆಚ್ಚಿನ ಸಮಯ ಕಳೀತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನು ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ ಶುರು ಆಗ್ತಾರಲ್ವಾ, ಗಂಡನು ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನು ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂಥ ಸಂಸಾರವನ್ನ ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನ ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೇ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೆ ಇದ್ರೆ ಸಾಲದು, ಜೊತೆಗೆ ಗಂಡನೂ ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡ್ ನೋಡು ನೀನ್ ಹೇಳ್ತೀರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವ್ ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ, ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ರೆ ಮಕ್ಕಳಿಗಾಗ್ಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗ್ಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಲು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೆ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈಗ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಒಂದ್ ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ, ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ ಗಂಡನಿಗೆ ಬೇರೆ ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮನದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದೇ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನಾ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ ಇನ್ನು, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನೇ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೆ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲಾರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲಿದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡಿಗೆ ಮಾಡಿದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೋ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ, ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನೋ ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದುವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಯಾವ ಸಾಲನು ಬೇಡ ಸೋಲನು ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡ್ಬೇಕು. ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗ್ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡ್ಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು ಹೆಣ್ಣೆ
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ. ಅಲ್ಲ ಇದು ಬಹಳ ಬಹಳ ಮುಖ್ಯ, ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದಿದ್ದನ್ನು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ.
1: ನೋಡಿ, ಹಿಂದೆ ಕೇಳಿದಿರಾ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೂ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರೋ ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹೆಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಹೆಂಗಲ್ ಬಂತು, ನಮ್ಮ ಬಾಯಿಂದ ಬಂದಿತ್ತಾನೆ ಅದು,
0: ಕೇಳಿಸ್ಕೊಳ್ಳುತ್ತೆ,
1: ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ಲದೇ ಇದ್ರು ಅದೇ ಮಗು ಯಾರಾದ್ರೂ ಬಂದ್ರೆ, ಅತಿಥಿ ನಾವು ಇಲ್ಲದಿದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ಥರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗೆ ಬಂತು, ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಿಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಹೌದು ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದು ವೆಚ್ಚ ಮಾಡಬಾರದು, ನಮ್ದು ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದು ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನ್ ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವಾಗ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವ್ ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆತರ ಜವಾಬ್ದಾರಿನ ಕಲಿಸೋಂತ
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನು ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್.
1: ಹಾಗೆ ಆಕ ಆಟ ಪಾಠ ಮಕ್ಕಳು, ಯಾವ್ದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೇನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿಯನ್ನು ಸಹ
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತೀವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಲ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನು ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ಟರು, ಅವರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಹೊಚ್ಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು. ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ. ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಂಡು ಒಂದು ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ಮ ಜವಾಬ್ದಾರಿ ಆಗ್ಲಿಲ್ಲ. ಅದನ್ನ ಕರೆಕ್ಟಾಗಿ ಕಳಿಸಬೇಕು, ಟೈಮ್ ಸರಿಯಾಗಿ ಮಗು ಹೋಗಂಗೆ, ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನು ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ ಪಿಟಿಎಂ ಅಂತ ಮಾಡ್ತಾರೆ ಅವರು ಪಾಪ, ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್, ನಮ್ಮ ಮಗು ಬಿಟ್ಬಿಟ್ವಿ ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೆ ಏನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರು ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿನಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ಮ ಜವಾಬ್ದಾರಿ, ನಮ್ಮ ಮಗು, ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ದೆ ಕಟ್ಟಬೇಕು. ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ, ಓಸ ಜವಾಬ್ದಾರಿ ನಮ್ದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದೆಯಾ ನಮಗೆ ಗೊತ್ತಾಗ

0: ಜೊತೆ ಸೇರ್ತಾ ಇದ್ದಾರೆ. ಅವ್ರು ನಮಗೆ ಗೊತ್ತೇ ಆಗಲ್ಲ, ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಇಂದ ಟೆಂತ್ ಎಲ್ಲ ಹೋದಾಗ ನೋಡಿ ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮ್ಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರಾ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು, ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಇಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟೇ ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕೋ ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತೆ ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು, ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರೂ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
1: ಅಲ್ಲ, ತಾವು ಹೇಳಿದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳಾಗ್ತಾ ಇದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗಬೇಕು ಅಂದ್ರೆ ಅವಳು ಗಮನಿಸಬೇಕು.
0: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೇ ಆಗಿರುತ್ತೆ.
1: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಲ್ಲ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ, ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
0: ಖಂಡಿತ ಖಂಡಿತ, ಹಂಗಾದ್ರೆ ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲಾನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿತ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ, ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ ಅವ್ರಿಗೂ ಟೈಮ್ ಇಲ್ಲ. ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು, ಗಂಡ ಹೆಂಡತಿ ನಾ ಇದನ್ ನೋಡ್ಕೋತೀನಿ ನೀನು ಇದನ್ ನೋಡ್ಕೋ, ಆ ರೀತಿ ಶೇರ್
1: ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನ ವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ ಅದ್ ಪ್ಲಾನ್ ಮಾಡ್ಕೊಂಡು
0: ಇಬ್ರು ಹಂಚ್ಕೋಬೇಕು ಸಮನಾಗಿ, ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ, ಅವ್ರ ಒಟ್ಟಿಗೆ ಜವಾಬ್ದಾರಿ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ ನೋಡ್ಕೊ ನಾ ಅದನ್ನ ನೋಡ್ಕೊಡ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ, ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
1: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಹಾಕಿ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ ಇವತ್ತಿನ ಸ್ಥಿತಿಗೆ. ಕರೆಕ್ಟಾಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿಯಾಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು, ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟನ್ನು ಅನುಭವಿಸ್ಕೊಂಡು ಬಂದ್ವಿ, ಅದನ್ನು 4 ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾದ್ರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
1: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ

ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ, ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನು ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹುದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳುಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ಓಂ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂತ ಹೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚ ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗ್ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೆ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೆ ನನಗೆ ಎಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನ ನೋಡಬೇಕಾಗಿರೋದು, ಇದನ್ನ ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾ

ನೋವು ಇರದೆ ಮುದಾ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬನ ಬಗ್ಗೆ, ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ. ಯಾಕಷ್ಟು ಮುಖ್ಯ ಅಂತಂದ್ರೆ, ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ದು, ಹಂಗೆ ಕಬ್ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ, ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪ ಅಂತಂದ್ರೆ, 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವವನ್ನ, ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತಹ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್, ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಲ್, ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಹಿಂಗೆ ಈ ದಿವಾನ್ರಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನ ನೇಮಕ ಮಾಡ್ತದೆ. ನಂತರ ಅದು 1930 ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನ ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನ ಕೊಡ್ತದೆ. ಅದಾದ್ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗ ಏನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೋತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನ ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
0: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸಬೇಕು. ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
0: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದಕ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲಾಗ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಗೋಯ್ತು ಮಂಡ್ಯದವ್ರಿಗೆ, ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ, ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಆ ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ
0: ಇರಬೇಕು.
1: ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಶೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಆಗ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿ ಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ 5,000, 8,000, 10,000 ಆ ರೀತಿ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಅಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ ನೋಡಿ ರೆಡ್ ಮಾರಿಷಿಯಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳ್ದಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸ್ವಾಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಂಥದ್ದು.
0: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನು ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ, ನಿಮ್ಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜರು ಆವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,500 ದುಡ್ಡನ್ನು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಜಾವಾ ಇದೆ, B-208 ಇದೆ. ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸ್, ಮೊದಲಿದ್ದಿದ್ದ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ 1 ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು. ಫಸ್ಟ್ 1933 ಅಲ್ಲಿ ಶುರು ಆದಾಗ 307,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದ್ ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳ ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬನ್ ಸಿಪ್ಪೆನೂ ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
0: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದೆ. ಅದು 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನ ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನ ಇದರಲ್ಲಿ ಮಾಡಲಾಗಿರ್ತದೆ. ಇದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಸಹ ಗ್ಯಾಸ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು, ಕಾರ್ಬನ್ ಡೈಆಕ್ಸೈಡ್ ಅನ್ನ. ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನ ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂತ ಕೀರ್ತಿ ನಮ್ಗೆ ಮೈಶುಗರ್ ಫ್ಯಾಕ್ಟರಿ ಸಿಗ್ತದೆ. ಮತ್ತೆ ಮಾದಕ ಪಾನೀಯಗಳನ್ನ ರಫ್ತು ಮಾಡ್ತಾ ಇದ್ರು, ಬ್ರಾಂದಿ, ವಿಸ್ಕಿ, ಜಿನ್, ರಮ್ ಗಳನ್ನ ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾ ಇದ್ರು. ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದ್ರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದ್ಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್ ಅವತ್ತು ಪೆಪ್ಪರ್ಮೆಂಟ್ ಅನ್ನ ತಯಾರು ಮಾಡ್ತಾ ಇದ್ರು. ಮತ್ತೆ ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ತರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾ ಇದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನ ಮೀರಿಸುವಂತಹ

0: ಗೋಲ್ಡನ್ ಸಿರಪ್ ಅನ್ನ ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ಈ ರೊಟ್ಟಿ ದೋಸೆ ಬ್ರೆಡ್ ತಿನ್ಬೇಕಾದ್ರೆ ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ ಅನ್ನ ಬಳಕೆ ಮಾಡ್ತಾ ಇದ್ರು. ಹಿಂಗೆ ಬೆಳವಣಿಗೆ ಆಗಿದ್ದು.
1: ಒಂದು ಮೈ ಶುಗರ್ ಕಾರ್ಖಾನೆ
0: ಒಳಗೆ ಇಷ್ಟಿದೆ,
1: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
0: ನೀವು ಅದನ್ನ ನೋಡಿ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾಗಿ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ. ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
1: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇದ್ದ ಅಭಿವೃದ್ಧಿ ಆಯ್ತು.
0: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟಲಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದ್ರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪ ಅಂತಂದ್ರೆ,
1: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂತ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
0: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
1: ಹೌದು,
0: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈ ಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು, ಪ್ರಯೋಗ ಕ್ಷೇತ್ರ ಇತ್ತು, ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈ ಶುಗರ್ ಫ್ಯಾಕ್ಟ್ರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗತ್ತಂತ, ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದು ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ. ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 crore ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 5 crore ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 crore ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
1: ಕೊರತೆ ಉಂಟಾಯ್ತು?
0: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟ್ರಿ ಬಗ್ಗೆ, ಅದರ ಕರುಣಾಜನಕ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೊತದೆ, ಅಟ್ ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವು, 3-4 ಶುಗರ್ ಫ್ಯಾಕ್ಟ್ರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದ್ ಕಡೆ 500-436 crore ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡೋದ್ರ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 15 ಆಚೆಗೆ, ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 crore ಎಷ್ಟು ಅನುದಾನ ಸಿಕ್ತು, ಪುನಃ 400 crore ಎಷ್ಟು, ಒಂದು 100 crore ಎಷ್ಟು ಅನುದಾನ ಸಿಕ್ತು, ಪುನಃ 615 crore ಎಷ್ಟು ಅನುದಾನ ಇದೆ. ಆದ್ರೆ ಒಂದು ಪ್ರಶ್ನೆ, 1 crore ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಕಂಪ್ನಿಯನ್ನ ಶುರು ಮಾಡಿದ್ದು ಬರೀ 50 crore ಮಾತ್ರ, ಪೇಪರ್ ಅಲ್ಲಿ ಬಂದಿದೆ ಅದು, ಕೇವಲ 50 crore ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬಾ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂತ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬಾ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತ ಮಹಾರಾಜರ ನೆನಪೇನಾರು ಇದ್ರೆ ಅದು ಮೈ ಶುಗರ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಸ್ಥಾಪನೆಯಾದಂತ ಮೈ ಶುಗರ್ ಫ್ಯಾಕ್ಟ್ರಿ.
1: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯಿತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈ ಶುಗರ್ ಬಗ್ಗೆ, ಅಂದ್ರೆ ಈ ಮೈ ಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
0: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ. ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
1: ಕಳಿಸ್ತಾ ಇದೀವಿ.
0: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ಟನ್ನಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಾ ಇದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ. ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ. ಈಗ ಎಲ್ಲರ ಮನೆಯಲ್ಲೂ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದ ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದೇ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂತ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದ್ ಕಾಲದಲ್ಲಿ ಜಾವಾ ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ? ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ? ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರ ಭಾಗದಿಂದ ಬಂದು, ಇದು ಸಕ್ಕರೆ ಫ್ಯಾಕ್ಟರಿ, ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ. ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನ ಕಂಡಿಡಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು. ಬೇಕು ಇದು ಮೈಶುಗರ್ ಫ್ಯಾಕ್ಟರಿ. ನಾನು ಆಗ್ಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಎಮ್ಮೆ. ಮೈಶುಗರ್ ಅಂತಂದ್ರೆ ಫಸ್ಟು ಅದು ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ, ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದು ಇರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
1: ಖಂಡಿತ ಸರ್.
0: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬಾ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
1: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
0: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು, ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದರೂ ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮ ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
1: ಅವರ
0: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು, ಅವ್ರ ಜೊತೆ
1: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
0: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸ್ವಾಮ್ಯದಲ್ಲೇ ಮುನ್ನಡೆಸಬೇಕು.
1: ಖಂಡಿತ.
0: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತು ಏನು ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
1: ನಿಮ್ಮ ಅಭಿಪ್ರಾಯ

0: ಆ ಹಿನ್ನೆಲೆ ಕುರಿತು ಪಿಎಚ್ಡಿ ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ ಜೆಎಸ್ಎಸ್ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
0: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
2: ಇದು ನಮ್ಮ ನಾಡು

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಜುಲೈ ತಿಂಗಳ 31 ತಾರೀಕು ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾ ಬೆಳಕೆ, 6:15 ನಾದನಮನ, 6:25 ಜ್ಞಾನ ಮಾರ್ಗ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

6:50ಕ್ಕೆ ವಿಜ್ಞಾನ ಜಾಣಸುದ್ದಿ, 7:00ಗೆ ಜೀವನ ಪಾಠಶಾಲೆ, 7:35ಕ್ಕೆ ವಾರ್ತೆಗಳು ಹಾಗೂ 7:45ಕ್ಕೆ ಜಾನಪದ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ವಿನಮ್ರತೆ ಜ್ಞಾನದ ಲಕ್ಷಣ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಮೊದಲು ಕಾಡಿನಲ್ಲಿ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಶಾಲೆಗಳಿದ್ದವಂತೆ. ಅಲ್ಲಿಯೂ ಅವುಗಳಿಗೆ ಒಂದು ಪಠ್ಯಕ್ರಮವಿತ್ತು, ಪರೀಕ್ಷೆ ಇತ್ತು, ಫಲಿತಾಂಶವಿತ್ತು, ಬಹುಶಃ ಅಲ್ಲಿ ಟ್ಯೂಷನ್ ಹಾವಳಿಯೂ ಇತ್ತು. ಹೀಗೊಂದು ಪಕ್ಷಿಗಳ ಶಾಲೆ. ಪಕ್ಷಿಗಳ ದೇಹ ರಚನೆಗೆ ಶಕ್ತಿಗೆ ಅನುಸಾರವಾಗಿ ತರಬೇತಿ ಕೊಡಲಾಗುತ್ತಿತ್ತು. ನವಿಲಿಗೆ ನೃತ್ಯದ ತರಬೇತಿ, ಕೋಗಿಲೆಗೆ ಹಾಡುವ ತರಬೇತಿ, ಗಿಳಿಗೆ ಮಾತನಾಡುವ ಮತ್ತು ಫ್ಯಾಷನ್ ತರಬೇತಿ, ಗೂಬೆಗೆ ಯೋಜನೆಯ ತರಬೇತಿ, ಹೀಗೆ ವಿಶೇಷ ತರಬೇತಿಗಳು ಇದ್ದವು. ಅಂತೆಯೇ ಮರಕುಟಿಕ ಪಕ್ಷಿಗಳಿಗೆ ಒಂದು ಬೇರೆ ತರಗತಿಯೇ ಇತ್ತು. ಅಲ್ಲಿ ಹಿರಿಯ ನಿವೃತ್ತ ಮರಕುಟಿಕ ಪಕ್ಷಿಗಳು ತರಗತಿ ನಡೆಸುತ್ತಿದ್ದವು. ಒಂದೊಂದೇ ಪಕ್ಷಿಯನ್ನು ಕರೆದು ಮರದಲ್ಲಿ ಪೊಟರೆಯನ್ನು ಹೇಗೆ ಮಾಡುವುದು ಎಂಬುದನ್ನ ಕಲಿಸುತ್ತಿದ್ದವು. ಮರದ ಕಾಂಡದ ಮೇಲೆ ಟೊಂಗೆಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಕೂರುವುದು ಹೇಗೆ, ನಂತರ ಮರದಲ್ಲೇ ಇರಬಹುದಾದ ಅಶಕ್ತ ಭಾಗವನ್ನು ಗುರುತಿಸುವುದು ಹೇಗೆ, ಕುಕ್ಕಿ ಕುಕ್ಕಿ ಮರದಲ್ಲಿ ದೊಡ್ಡ ಪೊಟರೆ ಮಾಡುವುದು ಹೇಗೆ, ಕುಕ್ಕುವಾಗ ಚುಂಚಿಗೆ ಪೆಟ್ಟಾಗದ ಹಾಗೆ ಮತ್ತು ಕಡಿಮೆ ಶಕ್ತಿ ಬಳಸಿ ಹೆಚ್ಚು ಆಳದ ರಂಧ್ರ ಮಾಡುವುದು ಹೇಗೆ, ಇವೆಲ್ಲವುಗಳ ಬಗ್ಗೆ ಉತ್ತಮ ತರಬೇತಿ ನೀಡುತ್ತಿದ್ದವು. ಅದರಲ್ಲಿ ಮುಖ್ಯವಾದದ್ದೆಂದರೆ ಕುಕ್ಕುವ ಮೊದಲು ಹೇಗೆ ತಲೆಯನ್ನು ಹಿಂದಕ್ಕೆ ತಳ್ಳಿ ಹಿಡಿದುಕೊಂಡು ಉಸಿರು ಬಿಗಿ ಹಿಡಿದು ತಪ್ಪೆಂದು ಮರಕ್ಕೆ ಹೊಡೆಯುವಾಗ ತಲೆಯ ತೂಕವನ್ನು ಬಳಸಿ ತಳ್ಳಿದರೆ ಹೆಚ್ಚು ಆಳದ ರಂಧ್ರವನ್ನು ಮಾಡಬಹುದೆಂದು ಗುರುಗಳು ಚೆನ್ನಾಗಿ ಕಲಿಸುತ್ತಿದ್ದರು. ಪರೀಕ್ಷೆಯ ನಂತರ ಒಂದು ಪಕ್ಷಿಗೆ ಪ್ರಥಮ ರ್ಯಾಂಕ್ ಬಂದಿತು. ಮೊದಲೇ ಈ ಅಂತಾರಾಷ್ಟ್ರೀಯ ಶಾಲೆಯನ್ನು ಸೇರಿಸಿದ್ದಕ್ಕೆ ಕೊಂಬು ಮೂಡಿಸಿಕೊಂಡಿದ್ದ ಈ ಹಕ್ಕಿಗೆ ಪ್ರಥಮ ರ್ಯಾಂಕ್ ಮತ್ತಷ್ಟು ಮದವೇರಿಸಿಬಿಟ್ಟಿತು. ರ್ಯಾಂಕ್ ಬಂದ ಪ್ರಶಸ್ತಿ ಪತ್ರ, ಬಂಗಾರದ ಪದಕವನ್ನ ತೆಗೆದುಕೊಂಡು ಮನೆಗೆ ಬಂದಿತು ಹಕ್ಕಿ. ತಂದೆ ತಾಯಿಗೆ ತನ್ನ ಅಸಾಮಾನ್ಯ ಶಕ್ತಿಯ ಬಗ್ಗೆ ಹೇಳಿಕೊಂಡು ಸಂತೋಷ ಪಟ್ಟಿತು. ಹಕ್ಕಿಯ ತಾಯಿ ಹೇಳಿತು, ಮಗು, ನಾವು ತಲತಲಾಂತರದಿಂದ ಇದನ್ನೇ ಮಾಡುತ್ತಾ ಬಂದಿದ್ದೇವೆ. ನಾವು ಪೊಟರೆಗಳನ್ನು ಕಟ್ಟಿಕೊಂಡೇ ಬದುಕಿದ್ದೇವೆ. ಆದರೆ ನಿನ್ನ ಹಾಗೆ ಇಂಥ ದೊಡ್ಡ ಶಾಲೆಗೆ ಹೋಗಿ ಕಲಿಯಲಿಲ್ಲ. ನೀನೇನು ವಿಶೇಷ ಕಲಿತು ಬಂದಿದ್ದೀಯೋ ನೋಡಬೇಕಲ್ಲ. ಅದಕ್ಕೇನಮ್ಮ, ತೋರಿಸ್ಬಿಡ್ತೇನ್ ನೋಡು ಎಂದು ಪುರ್ರನೆ ಹಾರಿ ಪಕ್ಕದ ಮರದ ಕಾಂಡದ ಮೇಲೆ ಕುಳಿತಿತು. ತಾನು ಕಲಿತ ಪಾಠಗಳನ್ನು ನೆನಪಿಗೆ ತಂದುಕೊಂಡಿತು. ಕಾಂಡವನ್ನು ಬಿಗಿಯಾಗಿ ಹಿಡಿದು ತಲೆಯನ್ನು ಹಿಂದೆ ತಳ್ಳಿ ನಂತರ ತಲೆಯ ತೂಕವನ್ನು ಹಾಕಿ ಠಪ್ಪನೆ ಮರದ ಕಾಂಡಕ್ಕೆ ಹೊಡೆಯಿತು. ಚಕ್ಕನೆ ಒಂದು ಮರದ ತುಂಡು ಹಾರಿಹೋಯ್ತು. ಭಲೆ, ಒಂದೇ ಹೊಡೆತಕ್ಕೆ ಇಷ್ಟು ದೊಡ್ಡ ತುಣುಕು ಎಂದು ಸಂಭ್ರಮ ಪಟ್ಟಿತು. ಮತ್ತೊಂದು ಹೊಡೆತಕ್ಕೆ ಮತ್ತಷ್ಟು ಮರದ ಚೂರು ಹಾರಿತು. ಅದು ಮೂರನೇ ಹೊಡೆತ ಹಾಕುವಾಗ ಆಕಾಶದಲ್ಲಿ ಸಿಡಿಲು ಬಂದು ಈ ಮರಕ್ಕೆ ಹೊಡೆದು ಮರ ಉರುಳಿತು. ಪಕ್ಷಿ ನೆಲಕ್ಕೆ ಬಿತ್ತು, ಆದರೆ ಪೆಟ್ಟಾಗಲಿಲ್ಲ. ಹಾರಿ ಮನೆಗೆ ಬಂದು ಹೇಳಿತು, ನೋಡಿದ್ಯಾಮ್ಮ, ಮೂರೇ ಹೊಡೆತಕ್ಕೆ ಮರವೇ ಉರುಳಿತು. ನನ್ನ ಶಕ್ತಿ ಎಂಥದ್ದು! ಇದರ ಹೆಮ್ಮೆಯನ್ನು ಕಂಡು ತಂದೆ ತಾಯಿ ಮರುಗಿದವು. ಎಷ್ಟು ಅಹಂಕಾರ ಬಂದಿದೆ ನನ್ನ ಮಗನಿಗೆ! ಅದಕ್ಕೆ ಸಿಡಿಲು ಬಡಿದು ಮರ ಉರುಳಿದ್ದು ಗೊತ್ತಿಲ್ಲ, ತನ್ನ ಶಕ್ತಿಯಿಂದ ಬಿದ್ದಿದೆ ಎಂದು ಭಾವಿಸಿದೆ. ನಾವು ಶಾಲೆಗೆ ಮಗುವನ್ನು ಕಳಿಸಿ ತಪ್ಪು ಮಾಡಿದೆವು. ನಿಜವಾದ ಜ್ಞಾನದ ಲಕ್ಷಣ ವಿನಮ್ರತೆ ಮತ್ತು ಸಾಮಾನ್ಯ ಜ್ಞಾನದ ಅರಿವು. ಇವೆರಡೂ ದೊರಕದೆ ಕೇವಲ ಅಹಂಕಾರದ ಮೊಟ್ಟೆಯಾಗಿ ಬಂದಿದೆ ಎಂದು ಬೇಸರ ಮಾಡಿಕೊಂಡವು. ಬಂಧುಗಳೇ, ನಮ್ಮಲ್ಲಿಯೂ ಬಹಳಷ್ಟು ಬಾರಿ ಹಾಗೆಯೇ ಆಗುತ್ತದೆ. ಜ್ಞಾನದ ತಿಳುವಳಿಕೆಯ ಲಕ್ಷಣ ಬಾಗುವಿಕೆ ವಿನಮ್ರತೆ, ಅದಿಲ್ಲದ ಶಿಕ್ಷಣ ಬರೀ ಭಾರ ಅಪ್ರಯೋಜಕ.

ಕೇಳುಗರೆ, ಇದುವರೆಗೂ ಕರುಣಾಳು ಬಾಬೆಳಕಿ ಕಾರ್ಯಕ್ರಮದಲ್ಲಿ ವಿನಮ್ರತೆ ಜ್ಞಾನದ ಲಕ್ಷಣ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನ ಮಾರ್ಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಎರಡನೆಯ ಅಧ್ಯಾಯದಲ್ಲಿರುವಂತಹ ಸಾಂಖ್ಯ ಯೋಗದ 33ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅಥ

ಹಾಗಿಲ್ಲದೆ ನೀನು ಈ ಧರ್ಮಯುದ್ಧವನ್ನು ಮಾಡದೆ ಹೋದರೆ ಸ್ವಧರ್ಮಚ್ಯುತನಾಗಿ ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಮಾಡುತ್ತೀಯೇ ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ತನ್ನ ತಪ್ಪಿನ ಅರಿವನ್ನ ಮೂಡಿಸ್ತಾ ಇದ್ದಾನೆ. ಈ ಒಂದು ಮಹಾಯುದ್ಧದಲ್ಲಿ ಕುರುಕ್ಷೇತ್ರದ ಮಧ್ಯದಲ್ಲಿ ಪಾಂಡವರು ಮತ್ತೆ ಕೌರವರು ಏನು ನಿಂತ್ಕೊಂಡು ಯುದ್ಧ ಅಂತ ಹೇಳಿ ನಿಂತಿದ್ದಾರೋ, ಇಂಥ ಒಂದು ಮಹಾಯುದ್ಧದಲ್ಲಿ ತೊಡಗಲು ನೀನು ನಿರಾಕರಿಸಿದರೆ ನೀನು ಕರ್ತವ್ಯ ವಿಮುಖನಾಗಿ ನಿನ್ನ ಸ್ವಧರ್ಮವನ್ನು ಮತ್ತು ಗೌರವವನ್ನು ತ್ಯಜಿಸುವುದಲ್ಲದೆ ಪಾಪವನ್ನೂ ಗಳಿಸುತ್ತೀಯೇ ಎಂದು ಕೃಷ್ಣ ತಿಳಿಸ್ತಾ ಇದ್ದಾನೆ. ಅನಾರ್ಯರ ಸೇನಾಬಲವನ್ನ ಎದುರಿಸದಿರುವುದು ಕೂಡ ದೊಡ್ಡ ಪಾಪ. ಜೊತೆಗೆ ಕೃಷ್ಣ ಇನ್ನೊಂದು ಅಂಶವನ್ನು ಹೇಳ್ತಾನೆ. ಹಿಂದೆಯೇ ವಿವರಿಸಿದಂತೆ ಧರ್ಮ ಅಂತಂದ್ರೆ ವಸ್ತುವಿನ ಇರುವಿಕೆಗೆ ಕಾರಣವಾಗಿರುವಂಥದ್ದು. ಪ್ರತಿ ಜೀವಿಯು ಒಂದು ರೂಪವನ್ನ ಧರಿಸಿ ಈ ಜಗತ್ತಿಗೆ ತನ್ನಲ್ಲಿರುವಂತಹ ಸ್ವಭಾವಗಳನ್ನ ಹೊರಹಾಕುವ ಉದ್ದೇಶದಿಂದಲೇ ಬಂದಿರ್ತಾನೆ. ವ್ಯಕ್ತಿ ಒಂದು ನಿರ್ದಿಷ್ಟ ರೂಪ ತಾಳಿ ಬರುವಾಗ ಹೊತ್ತು ತಂದಿರುವಂತಹ ಭಾವಗಳ ತಂಡಕ್ಕೆ ಅವನ ಸ್ವಧರ್ಮ ಅಂತ ಕರೀತಾರೆ. ಹೀಗ್ ನೋಡಿದಾಗ ಅರ್ಜುನ ಇಲ್ಲಿ ಕ್ಷತ್ರಿಯ ಅಂತೇಳಿ ಅನ್ನಿಸ್ಕೊಳ್ತಾ ಇದ್ದಾನೆ. ಕ್ಷತ್ರಿಯ ಧರ್ಮದ ಲಕ್ಷಣಗಳೇ ಸಾಹಸ ಕಾರ್ಯಗಳಲ್ಲಿ ಪರಾಕ್ರಮ ತೋರಿಸೋದು ಮತ್ತು ಗೌರವ ಹಾಗೂ ಕೀರ್ತಿಯನ್ನ ಕಾಪಾಡಿಕೊಳ್ಳುವಂಥದ್ದು. ಆದ್ರೆ ಇಂಥ ಕ್ಷತ್ರಿಯ ಧರ್ಮವನ್ನ ಬಿಟ್ಟು ಅಂದ್ರೆ ಸ್ವಧರ್ಮವನ್ನ ತ್ಯಜಿಸಿ ಯುದ್ಧ ಮಾಡದೆ ಯುದ್ಧರಂಗದಲ್ಲಿ ಅರ್ಜುನ ಪಲಾಯನ ಮಾಡಿ ಹೊರಟುಬಿಟ್ಟಿದ್ದಾನೆ. ಅವನು ಪಲಾಯನ ಮಾಡಬಹುದು, ಆದ್ರೆ ಕ್ಷತ್ರಿಯನಾದ ಅವನು ಈ ಅವಕಾಶವನ್ನ ಕಳೆದುಕೊಂಡ್ರೆ ಖಂಡಿತವಾಗಿಯೂ ಅವನು ಮುಂದೆ ವಿಷಾದ ಪಡ್ತಾನೆ. ಕಲಾಸಕ್ತನಾದ ಬಾಲಕನನ್ನ ಅಂದ್ರೆ ಕಲೆಗಳಲ್ಲಿ ಸಂಗೀತವೋ ನಾಟ್ಯವೋ ನಾಟಕವೋ ರಂಗಭೂಮಿಯೋ ಅಥವಾ ಚಿತ್ರಕಲೆಯೋ ಶಿಲ್ಪಿಗಾರನೋ ಹೀಗೆ ಯಾವುದೋ ಒಂದು ಕಲೆಯಲ್ಲಿ ಆಸಕ್ತ ಇರುವಂತಹ ಬಾಲಕನನ್ನ ನಾವು ಒಂದು ಯಶಸ್ವಿ ವ್ಯಾಪಾರಸ್ಥನನ್ನಾಗಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಬೇಕು ಅಂತ ಹೇಳಿ ಅವನಿಗೆ ಬಲವಂತವಾಗಿ ಶಿಕ್ಷಣ ಕೊಡೋದಿದೆಯಲ್ಲ ಅದು ತಪ್ಪು. ಯಾಕೆಂದ್ರೆ ಆ ಬಾಲಕ ಹುಟ್ಟಿದ್ದೇ ಕಲೆಗಾಗಿ, ಅದು ಯಾವುದಾದ್ರೂ ಅವನ ಆಸಕ್ತಿಯ ಕಲೆ ಇರಬಹುದು. ಅದನ್ನೇ ನಾವು ಸ್ವಧರ್ಮ ಅಂತ ಹೇಳೋದು. ಯಾವಾಗ ಅವನ ಕಲೆಯ ಆಸಕ್ತಿಯನ್ನ ಬಿಟ್ಟು ಅವನೊಬ್ಬ ಇಂಜಿನಿಯರ್ ಆಗ್ಬೇಕೋ ಡಾಕ್ಟರ್ ಆಗ್ಬೇಕೋ ಅಥವಾ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು MBA ಮಾಡಿ ಒಂದ್ ದೊಡ್ಡ HR ಆಗ್ಬೇಕು ಅಂತ ಹೇಳಿ ಹೊರಟ್ರೆ ಅದು ಅವನ ಸ್ವಭಾವಕ್ಕೆ ವಿರುದ್ಧ ಅಂತೇಳಿ ಅತಿಯಾಗಿ ತವಕಗೊಂಡು ತಾಯಿ ಅಥವಾ ತಂದೆ ತಮ್ಮ ಉದ್ದೇಶವನ್ನ ತಮ್ಮ ಆಸೆ ಆಕಾಂಕ್ಷೆಗಳನ್ನ ತಮ್ಮ ಯೋಜನೆಗಳನ್ನ ತಮ್ಮ ಮಕ್ಕಳ ಮೂಲಕ ಸಾಧಿಸಬೇಕು ಅಂತ ಹೇಳಿ ನೆಪ ಹೇಳ್ಕೊಂಡು ಎಷ್ಟೋ ಮಕ್ಕಳ ಒಂದು ಆಸೆಯನ್ನ ಆಕಾಂಕ್ಷೆಯನ್ನ ಹಾಳು ಮಾಡ್ತಾರೆ. ಆ ಮೂಲಕ ಜೀವನದಲ್ಲಿ ಆ ಬಾಲಕ ಒಂದು ಕುಂಠಿತವಾದಂತಹ ವ್ಯಕ್ತಿತ್ವವನ್ನ ಪಡೀತಾನೆ. ಇಂತಹ ಹಲವಾರು ಉದಾಹರಣೆಗಳನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಎಲ್ಲ ಕಡೆ ನೋಡ್ತೀವಿ. ಜಗತ್ತಿನಲ್ಲಿ ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಇಂತಹ ಒಂದು ಉದಾಹರಣೆಗಳನ್ನ ನೋಡ್ತೀವಿ. ಆದ್ರೆ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅನೇಕ ಸಾಧಕರು ಜೀವನದಲ್ಲಿ ಜಿಗುಪ್ಸೆಗೊಂಡು ದೇವರನ್ನು ಹುಡುಕಿಕೊಂಡು ಕಾಡಿಗೆ ಓಡಿ ಹೋಗುತ್ತಾರೆ. ಅಲ್ಲಿ ಕೊನೆಗೆ ದುರಂತದ ಆಪತ್ತಿನಲ್ಲಿ ಕೊನೆಯಾಗ್ತಾರೆ. ಅವರ ಒಂದು ಭಾವದಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಈ ವಿಷಯ ವಾಸನೆ ಅಂದ್ರೆ ಕರ್ಮಾಸಕ್ತಿಗಳು ತುಂಬಿದ್ದು ತಮ್ಮದೇ ಆದ ಮನೆಯಲ್ಲಿದ್ದು ತಮ್ಮ ಸಂಸಾರದೊಡನೆ ಇದ್ದಿದ್ದರೆ ಸಮಾಧಾನ ಅಥವಾ ತೃಪ್ತಿ ಸಂತೃಪ್ತಿ ಸಿಗುತ್ತಿತ್ತೋ ಏನೋ. ಆದ್ರೆ ಅದನ್ನೆಲ್ಲ ತ್ಯಜಿಸಿ ಹಿಮಾಲಯದ ಗುಹೆಗಳನ್ನ ಸೇರಿ ಪರಮಾತ್ಮನ ಧ್ಯಾನವನ್ನು ಮಾಡಲಾರದೆ ಈ ಕಡೆ ಇಂದ್ರಿಯ ತೃಪ್ತಿಯನ್ನೂ ಕಂಡುಕೊಳ್ಳದೆ ಅತ್ತ ಕಡೆ ಮಾನಸಿಕವಾಗಿಯೂ ಗೊಂದಲಗಳನ್ನೇ ಮೂಡಿಸಿಕೊಂಡು ಒಟ್ಟಿನಲ್ಲಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇರುವಂತಹ ಒಂದು ಸಂದರ್ಭವನ್ನ ಎಷ್ಟೋ ಬಾರಿ ಅವರೇ ತಂದುಕೊಂಡು ಬಿಡ್ತಾರೆ. ಹಾಗಾಗಿ ಇಲ್ಲಿ ಧರ್ಮ ಯುದ್ಧ ಮಾಡಬೇಕು ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಧರ್ಮ ಮಾಡದೇ ಇರುವುದು ಕೂಡ ಒಂದು ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ. ಒಂದು ಉದಾಹರಣೆಯನ್ನ ನಮ್ಗೆ ಸ್ವಾಮಿ ಸೋಮನಾಥಾನಂದರವರು ನೀಡ್ತಾರೆ. ಅದೇನಂದ್ರೆ ಕಳ್ತನ ಮಾಡೋದು ಪಾಪ, ನಮ್ಮೆಲ್ರಿಗೂ ಗೊತ್ತು ಅದು ಅಪರಾಧ. ಹಾಗೆ ಕಳ್ಳತನ ಮಾಡುವಂತೆ ಅವನಿಗೆ ಸಹಾಯ ಮಾಡೋದಿದೆಯಲ್ವಾ, ಅದೂ ಕೂಡ ಅಪರಾಧವೇ. ಮತ್ತೊಂದು ಅಂಶದಲ್ಲಿ
ಹೀಗೆ ಕಳ್ಳತನ ನಮ್ಮೆದುರಿಗೆ ಆಗುತ್ತಿದ್ರೂ ಕೂಡ ನಾವದನ್ನ ದಂಡಿಸುವುದಕ್ಕೆ ಯೋಗ್ಯತೆಯನ್ನ ಪಡೆದುಕೊಂಡು ಕೂಡ ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತೀವಲ್ವಾ, ಅದು ಎಲ್ಲಕ್ಕಿಂತಲೂ ಒಂದು ದೊಡ್ಡ ಅಪರಾಧ. ಹಾಗಾಗಿ ಇದನ್ನ ತನಗಾಗುವ ಲಾಭ ನಷ್ಟದ ದೃಷ್ಟಿಯಿಂದಲೇ ನೋಡಬಾರದು. ಆ ಸ್ವಾರ್ಥ ದೃಷ್ಟಿ ಏನಿದೆ ಅದು ಗೌಣ. ಆದ್ರೆ ಸಮಾಜದ ಮೇಲೆ ಎಂತಹ ಪರಿಣಾಮ ಉಂಟಾಗ್ತದೋ ಆ ದೃಷ್ಟಿಯಿಂದ ನೋಡಬೇಕು. ಪಾಂಡವರು ಕೌರವರನ್ನ ದಂಡಿಸದೆ ಬಿಟ್ಟರೆ ಅನ್ಯಾಯ ಅಧರ್ಮ ಈ ಪ್ರಪಂಚದಲ್ಲಿ ತಾನೇ ತಾನಾಗಿ ದಾಂಡವವಾಡುತ್ತೆ. ಮೃಗೀಯ ಶಕ್ತಿಗೆ ಮಾತ್ರ ಪ್ರಪಂಚದಲ್ಲಿ ಮಾನ್ಯತೆ ಅಂತ ಹೇಳಿ ನಾವು ಅನ್ಕೊಂಡ್ ಬಿಡ್ತೀವಿ. ಆದ್ರೆ ಸಾಧು ಸ್ವಭಾವದವರಿಗೆ ಸತ್ಯನಿಷ್ಠರಿಗೆ ಈ ಪ್ರಪಂಚದಲ್ಲಿ ಬಾಳೋದಕ್ಕೆ ಆಗಲ್ಲ ಅನ್ನೋದು ಕೂಡ ನಾವೆಷ್ಟೋ ಸಲ ಕೆಲವು ತೀರ್ಮಾನಗಳಿಗೆ ಬಂದಿರ್ತೀವಿ. ಆದ್ರೆ ಇಲ್ಲಿ ಅರ್ಜುನ ಇದ್ದಾನಲ್ಲ, ಅವನು ಮಹಾಪರಾಕ್ರಮಶಾಲಿ. ಹಾಗಂತಲೇ ಇಡೀ ಪ್ರಪಂಚದಲ್ಲಿ ಆತ ಬಿರುದನ್ನ ಕೂಡ ಗಳಿಸಿದಾನೆ. ಆದ್ರೆ ಯಾವಾಗ ಯುದ್ಧ ಮಾಡದೆ ಹೊರಟೋಗ್ತಾನೋ ಅವಾಗ ಜನರೆಲ್ಲ ಅವನು ಕೈಲಾಗದೆ ಇರೋ ಅಂಥವನು, ಕೈಲಾಗದೆ ಬಿಟ್ಟೋಗಿರೋನು ಅಂತ ಹೇಳಿ ಅವನನ್ನ ಅಪಕೀರ್ತಿಗೆ ಒಳಪಡಿಸ್ತಾರೆ. ಅಪಕೀರ್ತಿಯಿಂದ ಅವನಿಗೆ ಕಳಂಕ. ಒಳ್ಳೆಯ ಹೆಸರನ್ನ ಪಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಪಡಬೇಕೋ ಅದನ್ನ ಒಂದೇ ಒಂದು ಕ್ಷಣದಲ್ಲಿ ಅಜಾಗರೂಕತೆಯಿಂದ ಅಲಕ್ಷ್ಯದಿಂದ ನಾವು ಕಳೆದುಕೊಂಡು ಕೂಡ ಬಿಡಬಹುದು. ಗಳಿಸೋದು ತುಂಬಾ ಕಷ್ಟ, ಆದ್ರೆ ಉಳಿಸ್ಕೊಂಡೋಗೋದು ಕೂಡ ಅದಕ್ಕಿಂತ ಕಷ್ಟ. ಕಳ್ಕೊಳ್ಳೋದು ಅದು ಕ್ಷಣಿಕದಲ್ಲಿ ಕಳ್ಕೊಂಡು ಬಿಡಬಹುದು. ಹಾಗಾಗಿ ಶ್ರೀಕೃಷ್ಣ ಇನ್ನು ಮೇಲೆ ಕೀರ್ತಿಯ ದೃಷ್ಟಿಯಿಂದ ಮಾತನಾಡ್ತಿದ್ದಾನೆ. ಅರ್ಜುನನ ಹೃದಯಕ್ಕೆ ಈ ಮಾತಾದ್ರೂ ತಾಗ್ಲಿ ಅಂತ. ಅನೇಕರಿಗೆ ಇದರ ತತ್ವ ತಿಳಿಯೋದಿಲ್ಲ, ಸ್ವಧರ್ಮ ಅಂದ್ರೆ ಗೊತ್ತಾಗೋದಿಲ್ಲ. ಆದ್ರೆ ಒಳ್ಳೆಯ ಹೆಸರನ್ನ ಪಡೀಲಿಕ್ಕೆ, ಒಳ್ಳೆಯ ಹೆಸರನ್ನ ಪಡೆದ್ರೆ ಆ ಮೂಲಕ ನನ್ನ ಹೆಸರನ್ನ ಇಲ್ಲಿ ನಾನು ಉಳಿಸಬಹುದು ಅನ್ನೋ ಒಂದು ಕಾರಣಕ್ಕಾದ್ರೂ ನಾವು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಕೃಷ್ಣ ಅರ್ಜುನನಿಗೆ ಮತ್ತೊಂದು ರೀತಿಯಲ್ಲಿ ನೀನು ಯಾತಕ್ಕಾಗಿ ಈ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಆಗೊಮ್ಮೆ ಈಗೊಮ್ಮೆ ಆವಾವ ವಿಷಯದಲೋ, ಆಗೊಮ್ಮೆ ಈಗೊಮ್ಮೆ ಆವಾವ ವಿಷಯದಲೋ,

0: ನುಡಿ ದಿಟವ ಪಡೆ ಸುಖವ ಮುದ್ದು ರಾಮ, ನುಡಿ ದಿಟವ ಪಡೆ ಸುಖವ ಮುದ್ದು ರಾಮ.
1: ಹಾಗಾಗಿ ನಾವು ಈ ಮುದ್ದುರಾಮನ ಪದ್ಯದ ನಾವು ಅರ್ಥಕೊಳ್ಬೇಕಾಗಿರುವಂತಹದ್ದು ಇಷ್ಟೇ, ನಾವು ಯಾವ್ದಾವುದೋ ವಿಷಯಗಳನ್ನ ಕೇಳ್ತೀವಿ, ಹೇಗೆಗೋ ನಾವು ಪಲಾಯನವಾದ ಕೂಡ ಮಾಡ್ಬಿಡ್ತೀವಿ. ಆದ್ರೆ ಇಂಥ ಸುಳ್ಳು ಮಾಲೆಗಳನ್ನ ಹೆಣೆದು ನಾವು ಮೂಡಿಸುವಂತ ಒಂದು ತಂತ್ರ ಇದೆಯಲ್ವಾ, ಅದು ನಮಗೆ ವಿಷಕಾರಿಯಾಗತ್ತೆ. ಹಾಗಾಗಿ ದಿಟವಾಗಿ ನುಡಿಬೇಕು, ಆ ಮೂಲಕ ಜೀವನದಲ್ಲಿ ಒಂದು ಸಾರ್ಥಕ್ಯ ಅನುಭವವನ್ನ ಪಡಿಬೇಕು ಅನ್ನುವಂಥದ್ದನ್ನೇ ಮುದ್ದುರಾಮನು ಕೂಡ ಇಲ್ಲಿ ಅರ್ಜುನನಿಗೆ ಆ ಮೂಲಕ ಈ ಇಡೀ ವಿಶ್ವದ ಜನರಿಗೆ ತಿಳಿಸಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ. ಸರ್

0: ಪ್ರಿಯ ಕೇಳುಗರೆ, ಇದುವರೆಗೂ ಜ್ಞಾನಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: ಪರಿಹಾರ ಸಿಗಲು ಸಾಧ್ಯವಿಲ್ಲ, ಬಂದ್ ಹಾಗೂ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು ಬಂದ್ಗೆ ಕರೆ ನೀಡದಂತೆ ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ ಅವರು, ಮೇಕೆದಾಟು ಯೋಜನೆ ಜಾರಿಯಾದರೆ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಹಿತ ಹಾಗೂ ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಇಂದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಣೆಕಟ್ಟೆಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಿದ ಬಿಜೆಪಿ ನಾಯಕರು ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆಯನ್ನು ಕಾರ್ಯಗತಕ್ಕೆ ತಂದು ನೀರಿನ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದರೂ ಪ್ರಾಧಿಕಾರ ಮತ್ತು ಸಮಿತಿ ಮುಂದೆ ಸಮರ್ಪಕವಾಗಿ ವಾದ ಮಂಡಿಸದೆ ತಮಿಳುನಾಡಿಗೆ ನೀರು ಬಿಡುವ ಸ್ಥಿತಿಯನ್ನು ತಂದೊಡ್ಡಿದೆ ಎಂದು ಆಕ್ರೋಶ ಹೊರಹಾಕಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕನ್ನಡ ಸಂಘಟನೆಗಳು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಲ್ಲಿಂದು ಕನ್ನಡ ಪರ ಸಂಘಟನೆಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಆಗಸ್ಟ್ 13ರಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ರಾಜ್ಯಾದ್ಯಂತ ಬಂದ್ ನಡೆಸುವುದಾಗಿ ಘೋಷಿಸಿದ್ದಾರೆ. ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಕಾರ್ಮಿಕ ಸಂಘಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲ ನೀಡಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರ ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಗಸ್ಟ್ 2ರಂದು ಭಾನುವಾರ 3,991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿದ್ದು ಬೆಳಿಗ್ಗೆ 10:00-11:30 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷೆಯ ಸಮಯವನ್ನು 2:30 ಬದಲು 5:30 ನಿಗದಿಪಡಿಸಲಾಗಿದ್ದು 186 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಹಾಗೂ ವಿಶ್ವಾಸಾರ್ಹವಾಗಿ ನಡೆಸಲು ರಾಜ್ಯ ಸರ್ಕಾರ ಎಲ್ಲಾ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಆಸ್ಟ್ರೇಲಿಯಾದ ಸುಸಜ್ಜಿತ ಕಾನ್ಸುಲೇಟ್ ಜನರಲ್ ಕಚೇರಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯ ಬೆಂಗಳೂರು ಕ್ಯಾಂಪಸ್ಗೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯವು ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿರುವ 20 ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದರ ಬೆಂಗಳೂರು ಕ್ಯಾಂಪಸ್ ಹೆಬ್ಬಾಳದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸಲಿದೆ. ಆಸ್ಟ್ರೇಲಿಯಾದಲ್ಲಿ ಅನುಸರಿಸುವ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನವನ್ನು ಇಲ್ಲೂ ಅಳವಡಿಸಿಕೊಳ್ಳಲಿದೆ. ಬಿಸಿನೆಸ್, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತು ಡಿಸಿಷನ್ಸ್ ವಿಷಯಗಳಲ್ಲಿ ಪದವಿ ಹಾಗೂ 1 ವರ್ಷ ಅವಧಿಯ ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸ್ ಅನ್ನು ಆರಂಭಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಳೆ ಧಾರವಾಡ ಪೀಠದಲ್ಲಿ 10 ಮಹಿಳಾ ನ್ಯಾಯಮೂರ್ತಿಗಳೇ ಕಲಾಪ ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಈ ಕುರಿತಂತೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ವಿಶೇಷವಾಗಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ಪೀಠಗಳನ್ನು ರಚಿಸಲಾಗಿದೆ. ಆಗಸ್ಟ್ 8 ಮತ್ತು 9 ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠವನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಇಂದು ಸೇವಾನಿವೃತ್ತಿಗೊಂಡಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದು ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಲಯದ ಮುಖ್ಯ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲಾ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ಡಾಕ್ಟರ್ ಶಂಕರನಾರಾಯಣ ಅವರು ಬೆಂಗಳೂರು ಹಾಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರಗಳಲ್ಲಿ 38 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಇತ್ತೀಚೆಗೆ ನಡೆದ ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಮೌಲಿಕವಾದ ಕಾರ್ಯಕ್ರಮ ನಿರ್ಮಾಣಕ್ಕೆ ಹೆಸರಾಗಿರುವ ಡಾಕ್ಟರ್ ಶಂಕರನಾರಾಯಣ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿಯ ಹೆಸರಲ್ಲಿ ಒಂದು ಮರ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರಗಳಲ್ಲಿ ಇಂದು ಇಡೀ ದಿನ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ನಾಳೆ ಶನಿವಾರ ರಜೆ ನೀಡಿ ಆಯಾ ತಾಲೂಕು ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13 ರಂದು ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರು ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ಧತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಇಂದಿನ ವಿಜ್ಞಾನ ಜಾಣ ಸುದ್ದಿಯಲ್ಲಿ ವೀರ್ಯ ಕೋಶಗಳ ಕಸಿ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ರಚನೆ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಶ್ರೀ ಶರತ್ ಬಿಜೂರುರವರು.
5: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ವೀರ್ಯ ಕೋಶಗಳ ಕಸಿ.
1: ವೀರ್ಯ ಕೋಶಗಳ ಕಸಿ. ಅಯ್ಯೋ, ಈ ಮಕ್ಕಳ ಕಾಟ ಸಾಕಪ್ಪ ಅನ್ನುವರು ಕೂಡ ಅಪ್ಪ ಅಮ್ಮನಾಗಲು ಹಂಬಲಿಸುತ್ತಾರೆ ಎನ್ನುವುದು ಸಾರ್ವತ್ರಿಕ ಸತ್ಯ. ಅಪ್ಪ ಅಮ್ಮ ಆಗುವುದರಲ್ಲಿ ಅದೇನಿದೆಯೋ ಗೊತ್ತಿಲ್ಲ, ಆದರೆ ಮಕ್ಕಳಾಗಲಿ ಅಂತ ಏನೇನೋ ಸರ್ಕಸ್ಸು ಮಾಡುವವರನ್ನು ನೋಡುತ್ತೇವೆ. ಇದು ಅಂತಹುದೇ ಒಂದು ಅಪ್ಪನಾಗುವ ಕನಸು ಕಂಡವನ ಕಥೆ, ಆದರೆ ಬಹಳ ವಿಶಿಷ್ಟವಾದುದು. ವಿಜ್ಞಾನ ಹಾಗೂ ವೈದ್ಯ ಜಗತ್ತಿನಲ್ಲಿಯೇ ಹೊಚ್ಚ ಹೊಸದೊಂದು ಸಾಹಸ. ಬೆಲ್ಜಿಯಂನ ವ್ಯಕ್ತಿಯೊಬ್ಬನಿಗೆ ಅವನದ್ದೇ ವೀರ್ಯಜನಕ ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯಗಳು ಹುಟ್ಟುವಂತೆ ಮಾಡಿದ್ದಾರಂತೆ. ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯವನ್ನು ಸೃಷ್ಟಿಸಲು ಹೊರಟಿರುವ ಸಾಹಸ ಇದೇ ಮೊದಲು. ವೀರ್ಯ ಗೊತ್ತಲ್ಲ, ಪುರುಷರಲ್ಲಿ ಹುಟ್ಟುವ ಹಾಗೂ ಸಂತಾನೋತ್ಪತ್ತಿಗೆ ಬೇಕಾದ ಜೀವಾಣು. ಹೆಣ್ಣಿನಲ್ಲಿ ಇದೇ ರೀತಿ ಹುಟ್ಟುವ ಅಂಡಕೋಶವನ್ನು ಇದು ಕೂಡಿಕೊಳ್ಳದಿದ್ದರೆ ಸಂತಾನ ಭಾಗ್ಯ ಇರುವುದಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಏನೆಲ್ಲ ಮಹಾಭಾರತಗಳು ನಡೆಯುತ್ತವೆ ಎನ್ನುವುದಕ್ಕೆ ಮಹಾಭಾರತವೇ ಸಾಕ್ಷಿ. ಕುಂತಿ ಮತ್ತು ಮಾದ್ರಿಯರು ತಮ್ಮ ಗಂಡನಿಂದ ಮಕ್ಕಳಾಗುವುದಿಲ್ಲವೆಂದು ತಿಳಿದು ದೇವರ ವರ ಕೇಳಿ ಹುಟ್ಟಿದವರೇ ಪಾಂಡವರು ಎನ್ನುತ್ತದೆ ಕಥೆ. ಸೂರ್ಯನ ವೀರ್ಯದಿಂದ ಹುಟ್ಟಿದವ ಕರ್ಣ, ಯಮನ ವೀರ್ಯದಾನದಿಂದ ಧರ್ಮಜ ಹುಟ್ಟಿದ, ವಿಷ್ಣುವಿನ ಕೃಪೆಯಿಂದ ಅರ್ಜುನ, ವಾಯುದೇವನ ವರದಾನವಾಗಿ ಭೀಮ ಹಾಗೂ ಅಶ್ವಿನಿ ದೇವತೆಗಳ ಸಹಕಾರದಿಂದ ನಕುಲ ಸಹದೇವರು ಹುಟ್ಟಿದರು ಎನ್ನುತ್ತದೆ ಮಹಾಭಾರತ. ಸಂತಾನ ಭಾಗ್ಯಕ್ಕೆ ಹಾತೊರೆಯುವವರ ಸಂಖ್ಯೆಯೇನೂ ಕಡಿಮೆ ಇಲ್ಲ. ಇತ್ತೀಚಿನ ಒಂದು ವರದಿಯಂತೆ ಭಾರತದಲ್ಲಿ ಸಂತಾನ ಭಾಗ್ಯ ಕ್ಷೀಣಿಸುತ್ತಿದೆ. ಭಾರತೀಯರ ಫಲವತ್ತೆಯ ಸೂಚಿ ಅರ್ಥಾತ್ ಪ್ರತಿ ಭಾರತೀಯ ದಂಪತಿಗಳಿಗೆ ಆಗಬಹುದಾದ ಸರಾಸರಿ ಮಕ್ಕಳ ಸಂಖ್ಯೆ 3ರ ಹತ್ತಿರ ಇದ್ದದ್ದು ಈಗ 1.5ಕ್ಕೆ ಇಳಿದಿದೆ. ಭಾರತದ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿಯೂ ಪ್ರಣಾಳ ಶಿಶು ತಂತ್ರಜ್ಞಾನ ಬಳಸುವ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚುತ್ತಿರುವುದು ಇದಕ್ಕೆ ಪುರಾವೆ ಎನ್ನಬಹುದು. ನಗರ ಪ್ರದೇಶಗಳಲ್ಲಿ 20-25% ದಂಪತಿಗಳು ಮಕ್ಕಳಾಗದ್ದರಿಂದ ಇಂತಹ ವೈದ್ಯಕ್ಕೆ ಮೊರೆ ಹೋಗುತ್ತಾರೆ. ಇನ್ನು ಕೆಲವರು ದೇವರುಗಳಿಗೆ ಹರಕೆ ಹೊರುತ್ತಾರೆ ಮತ್ತು ಕೆಲವರು ಸ್ವಾಮೀಜಿಗಳು ಹಾಗೂ ಮಾಂತ್ರಿಕರ ಬಲೆಗೆ ಸಿಲುಕುತ್ತಾರೆ. ಫಲವತ್ತೆಗೆ ದಂಪತಿಗಳ ಆಯ್ಕೆಯೇ ಬಹುತೇಕ ಕಾರಣವಾದರೂ ನೈಸರ್ಗಿಕವಾಗಿಯೂ ಪುರುಷರ ಫಲವತ್ತತೆ ಕಡಿಮೆಯಾಗುತ್ತಿದೆಯಂತೆ. ಮೈಸೂರು ಬೆಂಗಳೂರಿನಂತಹ ನಗರಗಳಲ್ಲಿ ಅರ್ಧಕ್ಕರ್ಧ ಯುವಕರಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕ್ಷೀಣಿಸಿದೆ ಎಂದು 5 ವರ್ಷಗಳ ಹಿಂದೆ ನಡೆದ ಒಂದು ಅಧ್ಯಯನ ವರದಿ ಮಾಡಿತ್ತು. ಪುರುಷರಲ್ಲಿ ಈ ಕೊರತೆಗೆ ಕಾರಣ ಏನೆಂಬುದು ಗೊತ್ತಿಲ್ಲ. ಬಾಲ್ಯದಲ್ಲಿ ಯಾವುದಾದರೂ ಕಾಯಿಲೆಗೆ ಪಡೆದ ಪ್ರಬಲವಾದ ಔಷಧಿಗಳಿಂದಾಗಿ ವೀರ್ಯದ ಕೊರತೆ ಹುಟ್ಟಿರಬಹುದು ಎನ್ನುವ ಗುಮಾನಿ ಇದೆ. ಅಂತಹ ಚಿಕಿತ್ಸೆ ಪಡೆದ ಬಾಲಕರೊಬ್ಬನ ಕಥೆ ಇದು. 16 ವರ್ಷಗಳ ಹಿಂದೆ ಈತ ಇನ್ನು 10 ವರ್ಷದ ಹುಡುಗ. ಅವನಿಗೆ ಅನುವಂಶಿಕವಾಗಿ ಬರುವ ಸಿಕಲ್ಸೆಲ್ ಅನಿಮಿಯಾ ಎನ್ನುವ ಕಾಯಿಲೆ ಇತ್ತು. ಈ ಕಾಯಿಲೆ ಚಾಮರಾಜನಗರದ ಸೋಲಿಗ ಸಮುದಾಯದಲ್ಲಿ ಬಲು ಸಾಮಾನ್ಯ. ಈ ಕಾಯಿಲೆ ಬಂದವರ ಕೆಂಪು ರಕ್ತ ಕೋಶಗಳು ಪರಿಪೂರ್ಣವಾಗಿ ಬೆಳೆದಿರುವುದಿಲ್ಲ. ಜೊತೆಗೆ ಅವು ಶೀಘ್ರವಾಗಿ ಶಿಥಿಲವಾಗುವುದರಿಂದ ಹುಟ್ಟಿದ ಅವಶೇಷಗಳು ದೇಹದ ವಿವಿಧ ಅಂಗಗಳಿಗೆ ಹಾನಿಯನ್ನುಂಟು ಮಾಡಬಲ್ಲವು. ಈ ಕಾಯಿಲೆಗೆ ಚಿಕಿತ್ಸೆ ಆಗ ಇರಲಿಲ್ಲ. ಏನಿದ್ದರೂ ನೋವು ಉಂಟಾದಾಗ, ಅಂಗಗಳಿಗೆ ಹಾನಿಯಾದಾಗ ಆ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆ ನೀಡಬಹುದಿತ್ತೇ ಹೊರತು ಗುಣಪಡಿಸುವುದು ಸಾಧ್ಯವಿರಲಿಲ್ಲ. ಸಾಯಲು ಬಿಡದ, ಬದುಕಲು ಬಿಡದ ಕಾಯಿಲೆ ಇದು. 10 ವರ್ಷದ ಈ ಹುಡುಗನನ್ನು ಅವನ ತಂದೆ ತಾಯಿ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿರುವ ಝೀಕಸ್ ಹೌಸ್ ಆಸ್ಪತ್ರೆಯ ಶಿಶು ತಜ್ಞರ ಬಳಿ ಕರೆತಂದಾಗ ಅಲ್ಲಿನ ವೈದ್ಯರು ಈ ಹುಡುಗನಿಗೆ ಹೊಸ ಚಿಕಿತ್ಸೆಯೊಂದನ್ನು ನೀಡಬಾರದೇಕೆ ಎಂದು ಆಲೋಚಿಸಿದರು. ಆಗಿನ್ನು ಹೊಸದಾಗಿದ್ದ ಸ್ಟೆಮ್ ಸೆಲ್ ಚಿಕಿತ್ಸೆಯಿಂದ ಈತನ ತೊಂದರೆಯನ್ನು ನಿವಾರಿಸಲು ಯೋಚಿಸಿದ್ದರು. ಅವನ ದೇಹದಲ್ಲಿದ್ದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ದೋಷಪೂರ್ಣ ಕೋಶಗಳ ಬದಲಿಗೆ ಸಂಪೂರ್ಣ ಆರೋಗ್ಯವಂತವಾದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ಸ್ಟೆಮ್ ಸೆಲ್ಗಳನ್ನು ಬೇರೊಬ್ಬರಿಂದ ತೆಗೆದು ಕಸಿ ಮಾಡುವ ಆಲೋಚನೆ ಇದಾಗಿತ್ತು. ಇಂತಹ ಚಿಕಿತ್ಸೆಯನ್ನು ರಕ್ತದ ಕ್ಯಾನ್ಸರ್ ಬಂದ ಮಕ್ಕಳಿಗೂ ನೀಡುತ್ತಾರೆ. ಮೂಳೆಯ ಪೊಳ್ಳಿನೊಳಗಿರುವ ಮಜ್ಜೆಯ ಜೀವಕೋಶಗಳನ್ನು ಹೆಕ್ಕಿ ಹುಡುಗನ ದೇಹದೊಳಗೆ ಸೇರಿಸಿದೆ ಈ ಕಸಿಯ ವಿಧಾನ. ಮಜ್ಜೆ ಕಸಿ ವಿಧಾನ ಅದಾಗಲೇ ಸಾಕಷ್ಟು ಸುಧಾರಣೆ ಕಂಡಿತ್ತಾದ್ದರಿಂದ ಆ ಬಗ್ಗೆ ವೈದ್ಯರಿಗೆ ಯಾವ ಗೊಂದಲವೂ ಇರಲಿಲ್ಲ. ಆದರೆ ಅದಕ್ಕಾಗಿ ಈ ಪುಟ್ಟ ಬಾಲಕನ ದೇಹದಲ್ಲಿದ್ದ ಎಲ್ಲಾ ದೋಷಪೂರ್ಣ ರಕ್ತ ಹುಟ್ಟಿಸುವ ಮಜ್ಜೆಯ ಕೋಶಗಳನ್ನು ಕೊಲ್ಲಬೇಕಿತ್ತು. ಅನಂತರವಷ್ಟೇ ಆ ಜಾಗದಲ್ಲಿ ಹೊಸ ಕೋಶಗಳು ಬಂದು ಕೂಡಬಹುದಿತ್ತು. ಇದಕ್ಕಾಗಿ ವಿಕಿರಣದ ಜೊತೆಗೆ ವಿಷ ರಾಸಾಯನಿಕಗಳ ಚಿಕಿತ್ಸೆಯು ಅನಿವಾರ್ಯವಾಗಿತ್ತು. ಆದರೆ ಇದು ಅನಂತರ ಆ ಮಗು ಬೆಳೆದ ನಂತರ ಆತನ ವೀರ್ಯಜನಕಾಂಗಗಳು ವೀರ್ಯವನ್ನು ಸೃಷ್ಟಿಸದೇ ಹೋಗಬಹುದು. ಯುರೋಪಿನಲ್ಲಿಯೇ ಪ್ರತಿ ವರ್ಷವೂ ಸುಮಾರು 10-15 ಸಾವಿರ ಮಕ್ಕಳು ಈ ರೀತಿಯ ಕೀಮೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆ ಪಡೆಯುತ್ತಿರುತ್ತಾರೆ. ಹಾಗಾಗಿ ಈ ಮಗುವಿನ ತರಡನ್ನು ಕಾದಿಟ್ಟು ಮುಂದೆ ಎಂದಾದರೂ ಅದರಿಂದ ವೀರ್ಯ ಹುಟ್ಟಿಸುವುದು ಸಾಧ್ಯವೇ ಎಂದು ಪರೀಕ್ಷಿಸಬಾರದೆ ಎನ್ನುವ ಯೋಚನೆ ವೈದ್ಯರಿಗೆ ಬಂದಿದ್ದೇ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ವೀರ್ಯ ಜನನಾಂಗವನ್ನೇ ಅಧ್ಯಯನ ಮಾಡುತ್ತಿದ್ದ ಗೂಸೆನ್ಸ್ ಅವರನ್ನು ಸಂಪರ್ಕಿಸಿದರು. ಹೀಗೊಂದು ತಂಡ ಸಿದ್ಧವಾದದ್ದೇ ಮಗುವಿನ ಒಂದು ತರಡನ್ನು ಕತ್ತರಿಸಿ ಮಂಜಿನಲ್ಲಿ ಶೈತ್ಯೀಕರಿಸಿ ಇಟ್ಟಿದ್ದರು. ಮನುಷ್ಯರು ಆಶಾವಾದಿಗಳಾದರೆ ವಿಜ್ಞಾನ ಅದಕ್ಕೆ ಪೂರಕವಾಗಿ ನಿಲ್ಲುವ ವಿಷಯ. 16 ವರ್ಷಗಳ ಹಿಂದೆ ವೀರ್ಯಾಣುಗಳ ಕಸಿ ಎಂಬುದು ಒಂದು ಕಲ್ಪನೆಯಾಗಿತ್ತು. ಹಾಗಿದ್ದು ಈ ಕನಸನ್ನು ಗೂಸೆನ್ಸ್ ಕಂಡುಹಿಡಿದಿದ್ದರು ಇದೀಗ ಆ ಬಾಲಕ 26 ವರ್ಷದ ಯುವಕ. ಈಗ ಅವನಿಗೆ ಅದೇ ತರಡಿನಿಂದ ತೆಗೆದ ಜೀವಕೋಶಗಳನ್ನು ಅವನಲ್ಲಿ ಉಳಿದಿದ್ದ ಮತ್ತೊಂದು ತರಡಿಗೆ ಕಸಿ ಮಾಡಿದ್ದಾರೆ. ಅವನ ದೇಹದಲ್ಲಿ ಕಸಿ ಮಾಡಿದ ಈ ತಣಿಸಿ ಬಿಸಿ ಮಾಡಿದ ಕೋಶಗಳು ಸಹಜವಾಗಿಯೇ ಬೆಳೆಯುವಂತೆ ಬೆಳೆದು ವೀರ್ಯಾಣುಗಳಾಗಿವೆ. ಇದುವರೆಗೂ ಇಂತಹ ಕಸಿಯನ್ನು ಮಾಡಿದ್ದೇ ಇಲ್ಲ. ಏಕೆಂದರೆ ವೀರ್ಯಜನಕ ಕೋಶಗಳು ವೀರ್ಯವಾಗಿ ಬದಲಾಗುವ ಕ್ರಿಯೆ ಬಹಳ ಸಂಕೀರ್ಣವಾದದ್ದು. ಅದು ಸಫಲವಾಗುತ್ತದೆ ಎನ್ನುವ ನಂಬಿಕೆ ಯಾರಿಗೂ ಇರಲಿಲ್ಲ. ಆದರೆ ವಿಜ್ಞಾನ ಯಾವಾಗಲೂ ಆಶಾವಾದಿ. ಹೀಗಾಗಿ ವೈದ್ಯರು ಈ ಚಿಕಿತ್ಸೆಯನ್ನು ಕೈಗೊಂಡಿದ್ದಾರೆ. ಮೆಡ್ ಆರ್ಕೈವ್ ನಲ್ಲಿ ಪ್ರಕಟವಾಗಿರುವ ವರದಿಯ ಪ್ರಕಾರ ಈ ಯುವಕನ ತರಡಿನಲ್ಲಿ ವೀರ್ಯಾಣುಗಳು ಬೆಳೆದಿವೆಯಂತೆ. ಇನ್ನು ಇವು ಅಂಡಕೋಶಗಳ ಜೊತೆಗೆ ಕೂಡುತ್ತವೆಯೋ ಕೂಡಿ ಭ್ರೂಣಗಳನ್ನು ಹುಟ್ಟಿಸುತ್ತವೆಯೋ ಎನ್ನುವ ಪರೀಕ್ಷೆ ಬಾಕಿ ಇದೆ. ಅದು ಸಫಲವಾದರೆ ಬಾಲ್ಯದಲ್ಲಿಯೇ ತೀವ್ರವಾದ ವಿಕಿರಣ ಅಥವಾ ಕೀಮೋಥೆರಪಿ ಪಡೆದ ವ್ಯಕ್ತಿಗಳು ತಂದೆಯಾಗಬಹುದು ಎನ್ನುತ್ತಾರೆ ಗೂಸೆನ್ಸ್. ಯುರೋಪಿನ ವಿವಿಧೆಡೆ ಈ ಆಸೆಯಿಂದ 3,000 ಹೆಚ್ಚು ಕ್ಯಾನ್ಸರ್ ರೋಗಿಗಳು ತಮ್ಮ ತರಡನ್ನು ಶೈತ್ಯೀಕರಿಸಿಟ್ಟಿದ್ದಾರೆ ಎನ್ನುವುದು ವಿಜ್ಞಾನದ ಮೇಲೆ ಅವರಿಗೆ ಇರುವ ವಿಶ್ವಾಸ ಹಾಗೂ ಆಸೆಯನ್ನು ತೋರಿಸುತ್ತದೆ.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀ ಶರತ್ ಬಿಜೂರು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಕಾರ್ಯಕ್ರಮದಲ್ಲಿ ವೀರ್ಯ ಕೋಶಗಳ ಕಸಿ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ರಚನೆ ಮೈಸೂರಿನ CFTRIನ ನಿವೃತ್ತ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಶ್ರೀ ಶರತ್ ಬಿಜೂರು ರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜೀವನ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ. ಪ್ರತಿಭಾವಿಲಾಸ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಸ್ಥಳೀಯ ಭಾಷೆಯ ಮೂಲಕನೇ ಜನಮನ ಗೆದ್ದ ಟಿ ನರಸೀಪುರದ ಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ತಮಗೂ ಸ್ವಾಗತ, ಜೊತೆಗೆ ಕಾರ್ಯಕ್ರಮಕ್ಕೆ ಕರೆಸಿ ನನಗೊಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್.
0: ಸರ್, ನೀವು ನಮ್ಮ ಸ್ಥಳೀಯ ಭಾಷೆಯ ಮೂಲಕವೇ ಜನಪ್ರಿಯರಾಗಿದ್ದೀರಾ. ನಿಮ್ಮ ಮೇನ್ ಕಂಟೆಂಟೇ ಹಾಸ್ಯ, ಹಾಸ್ಯದ ಮೂಲಕ ನೀವು ಒಂದಷ್ಟು ಸಂದೇಶವನ್ನು ಕೊಡ್ತಾ ಇದ್ದೀರಾ. ಹಾಗಾದರೆ ಈ ತರಹದ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ಮತ್ತು ಯಾಕೆ?
1: ಅಂದರೆ ಅದು ತುಂಬ ಸರಿ ಇಂಟರ್ವ್ಯೂಗಳಾದಾಗಲೂ ಇದನ್ನು ಹೇಳ್ತಾ ಬಂದಿದ್ದೀನಿ, ಸುಮ್ಮನೆ ಮಾಡಿದ್ದು, ಇದನ್ನೇನು ಮಾಡಬೇಕು ಪರ್ಟಿಕ್ಯುಲರಾಗಿ ಅಂತಿರಲಿಲ್ಲ, ಸುಮ್ಮನೆ ಮಾಡಿದ್ದು. ಆ ಸುಮ್ಮನೆ ಮಾಡಿದ್ದನ್ನು ನಾನು ಸುಮಾರು ಸರಿ ಹೇಳಿದ್ದೀನಿ. ನಮ್ಮ ಶಾಲೆನಲ್ಲಿ ತೋರಿಸಿದಾಗ ನಮ್ಮ ಮುಖ್ಯ ಶಿಕ್ಷಕರು ಪವಿತ್ರ ಅಂತ, ಅವರು ಇಲ್ಲೇ ಕೊಳ್ಳೆಗಾಲದವರು, ಇನ್ನೊಬ್ಬರು ತಿರುಮಲಾಂಬ ಮೇಡಮ್ ಅಂತ ಇದ್ರು, ಈಗ ಮಾರಾಣಿ ಸಲ ಹೆಚ್ಚಮ್ಮಗವರೇ, ಇವರು ಇನ್ನೊಂದು ನಮ್ಮ ಕೊಲೀಗ್ಸ್ ಎಲ್ಲ ಇದ್ರು. ಸುಮ್ಮನೆ ಒಂದು ತೋರಿಸಿದ್ದು ಅಷ್ಟೊಂದು ಜನ ನಕ್ತಿದ್ರಲ್ಲ, ಅವರೇ ಅಂದರು ಹಾಕಿದ್ನ ವಿಡಿಯೋನ ಅಂತ. ನಾನು ಹಾಕಿದ್ರೆ ಎಲ್ಲಿ ಬೊಯ್ದು ಬಿಡ್ತಾರೆ ಸುಂಗಿರಿ, ಏನು ಹುಡುಗಾಟನ ಹಂಗೆ ಹಿಂಗೆ, ಇಲ್ಲ ಇಲ್ಲ ಚೆನ್ನಾಗೈತೆ ಸರ್, ಕಂಟೆಂಟ್ ಚೆನ್ನಾಗೈತೆ, ಕೋವಿಡ್ ಟೈಮ್ ಬೇರೆ, ಮಕ್ಕಳೆಲ್ಲ ಮನೇಲೆ, ಅವರೇ ಇದನ್ನೇ ತಗೊಂಡು ನಾನು ಮಾತಾಡಿದ್ದು, ಪ್ರತಿನಿತ್ಯ ನೋಡೋಂಥದ್ದನ್ನೇ ಹಾಕಿ ಅಂದ್ರಲ್ಲ ಸರಿ ಅಂತ ಹಾಕ್ದೆ, ಅದು ತುಂಬಾ ವ್ಯೂಸ್ ಆಗೋಯ್ತು. ಒಂದು 2 ಅವರ್ಸ್ಗೆನೆ ಓ ಚೆನ್ನಾಗೈತಲ್ಲ ಅಂತ ಅದಾದ್ಮೇಲೆ ಒಂದೆರಡು ವಿಡಿಯೋ ಎಲ್ಲ ಮಾಡಿದೆ. ಅವಾಗ ಶಿಕ್ಷಣ ಮಂತ್ರಿಗಳು ಸುರೇಶ್ ಕುಮಾರ್ ಸರ್ ಎಲ್ಲ ಕರೆದು ಒಂದು ಪ್ರೋತ್ಸಾಹ ಮಾಡಿದ್ದು. ಏನಾಯ್ತು ಅಂದ್ರೆ ಎಲ್ಲ ಒಂದ್ ಕಡೆ ಒಂದಷ್ಟು ರೀಚ್ ಆಯ್ತಾಯ್ತ ವಿಚಾರಗಳು ಅಂತ ಖುಷಿ ಕೊಡ್ತು. ಆಮೇಲೆ ಪ್ರತಿನಿತ್ಯ ಸೊಸೈಟಿನಲ್ಲಿ ಇರ್ತಕ್ಕಂಥ ಒಂದಷ್ಟು ಸಣ್ಣ ಸಣ್ಣ ಸಾಮಾಜಿಕ ಸಮಸ್ಯೆಗಳಾಗ್ಬೋದು, ಒಂದಷ್ಟು ಶೈಕ್ಷಣಿಕ ಸಮಸ್ಯೆಗಳಾಗ್ಬೋದು, ಇವುಗಳತ್ತ ಒಳಗಡೆನೆ ಇತ್ತು ಆಲ್ರೆಡಿ, ಅದನ್ನ ಹೇಳೋ ಅಂತ ವೇ ಗೊತ್ತಿರ್ಲಿಲ್ಲ. ಅದಕ್ಕೂ ಮುಂಚೆ ಟ್ರೈ ಮಾಡಿದ್ದೆ, ಅದು ಯಾರು ನೋಡ್ಲಿಲ್ಲ ಆ ವಿಡಿಯೋಗಳನ್ನ ಮೊದಲು. ಈ ಭಾಷೆನಲ್ಲಿ ಹೇಳಕಂದ್ರೆ ಒಂದು ಮಲ್ಲಕ್ಕ ಅನ್ನೋ ಒಂದು ರೋಲ್ ಇಟ್ಕೊಂಡು ಮೂವ್ ಮಾಡಿದೆ ನಾನು. ಒಂದು ಹೆಂಗ್ಸು ಹೇಳಿದ್ರೆ ಹೆಂಗಿರ್ತದೆ, ಯಾಕಂದ್ರೆ ಸಾಮಾನ್ಯ ಕೆಲವು ಕಡೆ ಹಳ್ಳಿಗಳಲ್ಲಿ ನೀವು ನೋಡ್ಬೋದು, ಕೆಲವು ಹೆಂಗಸರು ತುಂಬಾ ಬುದ್ಧಿ ಇರ್ತಾರೆ, ಬುದ್ಧಿವಂತರಿರ್ತಾರೆ, ತುಂಬಾ ಜವಾಬ್ದಾರಿ ಮತ್ತೆ ತುಂಬಾ ಜ್ಞಾನ ಇರ್ತದೆ, ಆಳವಾಗಿ ಎಲ್ಲ ವಿಚಾರಗಳು ತಿಳ್ಕೊಂಡಿರ್ತಾರೆ ಅಂತಾರಲ್ಲ, ಹಂಗೆ ಆ ಥರದ್ದು ಯಾಕೆ ತಗೊಂಬಾರ್ದು ಅಂದ್ಬಿಟ್ಟು ಸುಮ್ಮನೆ ಅದೇ ರೋಲ್ ಮಾಡವ ಅನ್ಕೊಂಡು ಏನು ಮಾಡಿದೆ, ಆಟೋಮೆಟಿಕಲಿ ಮಲ್ಲಕ್ಕ ಅನ್ನೋ ರೋಲಲ್ಲಿ ಶುರು ಮಾಡ್ತಾ ಬಂದೆ. ಅದು ಸ್ಟಾರ್ಟಿಂಗ್ ಎಲ್ಲ ಇದೇನಿವನು ಹೆಂಗಸ್ರಂಗೆ ಮಾತಾಡ್ತಾನೆ, ಒಂಥರ ಹೆಣಗ್ರಂಗೆ ಮಾತಾಡ್ತಾನೆ ಅಂತಾರಲ್ಲ ನಮ್ಮ ಕಡೆ ಎಲ್ಲ, ಹಿಂಗೆಲ್ಲ ಕಾಮೆಂಟ್ ಎಲ್ಲ ಮಾಡಿದ್ರು ಒಂದಷ್ಟು ಜನ ಗೊತ್ತಿ ಇದಾಗಲಿ. ಆಮೇಲೆ ಜನಕ್ಕೆ ಗೊತ್ತಾಯ್ತು, ಓ ಇಲ್ಲ ಇವ್ರು ಏನೋ ಒಂದು ವಿಚಾರ ಹೇಳ್ತಾವ್ರೆ, ವಿಚಾರ ಹೇಳಲಿಕ್ಕೆ ಒಂದು ಹಿಂಗ್ಸಿನ ಧ್ವನಿನ ಬಳಸ್ಕೊಂಡವ್ರೆ ಅಂತ. ಯಾಕಂದ್ರೆ ಮುಕ್ತವಾಗಿರ್ತಾರೆ ಹೆಂಗಸರು, ಕೆಲವು ಕಡೆ ಎಲ್ಲ ವಿಚಾರಗಳನ್ನು ತುಂಬಾ ಅಳದು ಸುರಿದು ಮಾತಾಡ್ತಾರೆ ಅಂತಾರಲ್ಲ ಹಂಗೆ. ಅದು ಏನಾಯ್ತು, ಒಂದಷ್ಟು ಜನಗಳಿಗೆ ರೀಚ್ ಆಗಕ್ಲಿಕ್ಕೆ ಶುರುವಾಯ್ತು. ಶುರುವಾದ್ಮೇಲೆ ಎಲ್ಲ ಕಡೆಯಿಂದ ಒಂದು ಪ್ರಶಂಸೆ ಯಾವಾಗ ಬರ್ಲಿಕ್ಕೆ ಶುರು ಆಯ್ತು, ಚೆನ್ನಾಗೈತೆ, ಇನ್ನೊಂದಷ್ಟು ಥಾಟ್ಸ್ಗಳನ್ನ ಉಟ್ಕೋಣ ಅಂದ್ಬಿಟ್ಟು ಎಲ್ಲ ಮನಸ್ಸಲ್ಲಿ ಇರೋದು ಸೊಸೈಟಿನಲ್ಲಿ ಏನು ಒಂದಷ್ಟು ಇರ್ತವೆ ಅದನ್ನೆಲ್ಲ ಗುರುತಿಸಿ ಹೇಳಬೇಕು ಅಂತ ಅಲ್ಲಿಂದ ಪ್ರಯತ್ನ ಮಾಡ್ತಾ ಬಂದೆ. ಈಗ ಹೆಚ್ಚು ಕಡಿಮೆ ಕೊರೋನಾ ಅಂದರೆ 19 ಈಗ 24 ಆಯ್ತು, ಒಂದು 4-5 ವರ್ಷದವರೆಗೂ ಈ 1-2 ಡೇನು ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು, ನಾನೊಬ್ಬನೇ ಅಲ್ಲದೆ ಈಗ ನಮ್ಮ ಮನೇಲಿ ಇರೋರೆಲ್ಲ ಒಂದು ರೀತಿ ಆರ್ಟಿಸ್ಟ್ಗಳಾಗ್ಬಿಟ್ಟವ್ರೆ, ಕಲಾವಿದರಾಗ್ಬಿಟ್ಟವ್ರೆ, ಅಂದರೆ ಒಂದು ಸೋಷಿಯಲ್ ಮೆಸೇಜ್ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ವಿ. ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡ್ತಾರೆ. ಈಗ ಹೇಳಬೇಕು ಅಂದರೆ 99.99 ಯಾರು ಕೂಡ ನಾನು ವೀಡಿಯೋಸ್ ಬೇಕಾದ್ರೆ ನೋಡಿ ಬ್ಯಾಡ್ ಕಾಮೆಂಟ್ಸ್ ಹಾಕೋದಾಗಲಿ ಅಂದರೆ ಆ ಥರದ್ದು ಇಲ್ಲೂ ಏನೂ ಮಾಡೋದಿಲ್ಲ, ಯಾರ್ದೋ ಪರವಾಗೋ ಇದಾಗೋ ಏನೂ. ಒಂದಷ್ಟು ಸವಾಲುಗಳು, ಒಂದಷ್ಟು ನೊಂದವರ ಪರವಾದ ವಿಚಾರಗಳು, ರೈತರ ಪರವಾಗಿ ಆಗ್ಬೋದು, ಒಂದು ಸೋಷಿಯಲ್ ಕನ್ಸರ್ನ್ ಆಗ್ಬೋದು, ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
0: ಸರ್, ನೀವು ಹೇಳಿದ್ರಿ ಸುರೇಶ್ ಕುಮಾರ್ ಅವರು ನಿಮಗೆ ಬೆಂಬಲವನ್ನು ಸೂಚಿಸಿದ್ರು ಅಂತ, ಅದರ ಅನುಭವ ಹೇಳಿ ಸರ್.
1: ಅಯ್ಯೋ ಮೇಡಮ್, ಅದು ತುಂಬಾ ಮರೀಲಿಕ್ಕೆ ಆಗೋದಿಲ್ಲ, ನಮಗೆ ಅದು ಗೊತ್ತೇ ಇಲ್ಲ ಬಿಡಿ, ಅದು ಯೋಚನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಗ್ರೂಪ್ ಇತ್ತು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ, ಅಲ್ಲಿ ಅವರು ಒಂದು ಮೆಸೇಜ್ ಹಾಕಿದ್ರು ಈ ಪ್ರತಿಭಾನ್ವಿತನಿಗೆ ಧನ್ಯವಾದಗಳು ಅಂತ. ಅದನ್ನು ನನ್ನ ಫ್ರೆಂಡು ನಮ್ಮಲ್ಲಿ ವಿಜಯ್ ಕುಮಾರ್ ಅಂತ ಇದ್ರು ಕೊಲೀಗು, ಅವರು ಬೆಳಗ್ಗೆನೆ ಫೋನ್ ಮಾಡಿ ಸುರೇಶ್ ಕುಮಾರ್ ನಿನಗೆ ಕಾಮೆಂಟ್ ಮಾಡೋರೆ ಇದಿಲ್ಲ ಅಂತ. ನಾನು ನಂಬಲಿಲ್ಲ, ಇವರೇನಮ್ಮಳೋ ಕೂತ್ಕೊ ಎಜುಕೇಷನ್ ಮಿನಿಸ್ಟ್ರು ನಾನು ಮಾಡಿದ್ರೆ ಈ ವಿಡಿಯೋ ಕಾಮೆಂಟ್ ಮಾಡ್ತಾರೆ ಅದೆಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ಎಲ್ಲ ನಿಜವಾಗ್ಲೂ ಮಾಡೋರೆ ಅವರೇ ಅಂತೆಲ್ಲ ಇದು ಮಾಡ್ದೆ. ಸರಿ ಅಂತ ಅಷ್ಟೇ ಅದಾಯಿತು. ಅದಾಗ ಒಂದು 15 ದಿನ ಆಯಿತು, ನಮ್ಮ ಮಗಳು ಕರ್ಕೊಂಡು ನಾನು ಇಲ್ಲಿ ಊರಿಗೆ ಬರ್ತಾ ಇದ್ದೆ ದೇವಲಾಪುರಕ್ಕೆ ಇಲ್ಲೇ ಬಿಡಲಿಕ್ಕೆ ಅಂತ. ತುಂಬ ಫೋನ್ ಮಾಡೋರೆ ನಾನು ಗಾಡಿ ಓಡಿಸೋದ್ರಲ್ಲಿ ನೋಡಿಲ್ಲ. ಆಮೇಲೆ ನೋಡಿದ್ರೆ ಫೋನು ನಮ್ಮ ವಿವೋ ಮಾಡೋರೆ, DDPI ಮಾಡೋರೆ, ಚಾಮರಾಜನಗರ DDPI ಅವರು, ನಂಬರ್ ಯಾವುದು ಇದಾಗಿರ್ಲಿಲ್ವಲ್ಲ, ಗೊತ್ತಾಗಿಲ್ಲ. ತಕ್ಷಣಕ್ಕೆ ಇದನ್ನ ಇಷ್ಟೊಂದು ಕಾಲವಲ್ಲ ಅಂತ ಮಾಡಿದೆ ಮನೆಗೆ ಬಂದಿದ್ದು. ನಮ್ಮ ಬಿ ಓ ಸರ್ ಮಾಡಿದ್ರಲ್ಲ ಅಂತ ಮಾಡಿದೆ, ಸ್ವಾಮಿ ಸರ್ ಅಂತ ಇದ್ರು. ಓಯ್ ಹಿಂಗೆ ಸುರೇಶ್ ಕುಮಾರ್ ಅವರು ನಿಮ್ಮನ್ನ ಅರ್ಜೆಂಟು ನೋಡ್ಬೇಕಂತೆ, ಎಲ್ಲ ಇದು ಮಾಡೋರು, ನೀವು ಫೋನ್ ಎತ್ತಾ ಇಲ್ವಲ್ಲ ಜಯಪಾಸ್ಟ್ರದಿಂದ, ತಕ್ಷಣಕ್ಕೆ ನೀವು ಕೊಳೆಗಾಲ ಕೋರ್ಟ್ ಬರ್ಬೇಕಂತೆ. ನಾನು ನೋಡಿದ್ರೆ ಇಲ್ಲಿಂದ ಅಲ್ಲಿ ಕೊಳೆಗಾಲಕ್ಕೆ 60 ಕಿಲೋಮೀಟರ್. ಸರಿ ಆಯ್ತು ಅಂತ ಇಲ್ಲಿಂದ ಮತ್ತೆ ತಕ್ಷಣ ಗಾಡಿ ಸ್ಕೂಟರ್ಲೇ ಹೋಗಿ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಕೊಳೆಗಾಲ ಐ ಬಿಗೆ ಹೋದೋ. ಅಲ್ಲಿ ಮಹೇಶ್ ಕುಮಾರ್ ಇದು ಮಹೇಶ್ ಅಣ್ಣ ಇದ್ರಲ್ಲ ನಾವೇ, ಅವರು ಇದ್ರು ಕೊಳೆಗಾಲದ ಶಾಸಕರು, ಮತ್ತೆ ಎಸ್ ಪಿ ಡಿ ಸಿ ಅವರೆಲ್ಲ ಇದ್ರು. ಅಂತ ಸಂದರ್ಭದಲ್ಲಿ ಚೇಂಬರ್ ಕರೆಸ್ಬಿಟ್ಟು ಒಂದು 1/2 ಗಂಟೆ ನನ್ನ ಜೊತೆನಲ್ಲಿ ಸುರೇಶ್ ಕುಮಾರ್ ಸರ್ ಮಾತಾಡಿ ಅನುಭವಗಳನ್ನೆಲ್ಲ ಹೇಳಿ, ಆಮೇಲೆ ತುಂಬಾ ಉತ್ತಮವಾದ ವಿಚಾರಗಳನ್ನ ಹೇಳಿದ್ದೀರಾ ನೀವು, ಕಂಟಿನ್ಯೂ ಮಾಡಿ ಅಂತನ್ಬಿಟ್ಟು ಒಂದು ಪ್ರೋತ್ಸಾಹ ಕೊಟ್ಟದ್ದು, ಹಾರೈಸಿದ್ದು ಇನ್ನೊಂದಷ್ಟು ನನಗೆ ಮೋಟಿವೇಟ್ ಆಯ್ತು ಮಾಡ್ಲಿಕ್ಕೆ. ನಮ್ಮ ಇಲಾಖೆ ಎಡ್ಡೆ ಹೇಳದ್ಮೇಲೆ ನಾವು ಮಾಡ್ಬೋದು, ಚೆನ್ನಾಗಾಯ್ತು, ಒಪ್ಕೊಂಡ್ರು ಇವರು ಅನ್ನಿಸ್ತು. ಅಲ್ಲಿಂದ ಕಂಟಿನ್ಯೂ ಮಾಡಿದೆ ಮೇಡಮ್.
0: ಅವ್ರು ಯಾವ ವಿಡಿಯೋ ಬಗ್ಗೆ ತುಂಬಾ ಮಾತಾಡಿದ್ರು?
1: ಅದೇ ಈ ಶಾಲೆ ಬಿಟ್ಟು ಮಕ್ಕಳು ಒಂದು, ಮತ್ತೆ ಅವಾಗ ಆನ್ಲೈನ್ ಎಜುಕೇಶನ್ ಇತ್ತು. ಈ ಆನ್ಲೈನ್ ಎಜುಕೇಶನ್ ನ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಅಷ್ಟು ಸುಲಭವಾಗಿ ಹಳ್ಳಿಗಳಲ್ಲಿ ಆಗಲ್ಲ. ಸಿಟಿಗಳಲ್ಲಿ ಮನೆಗೆ 4 ಮೊಬೈಲ್ ಐತೆ, ಹಳ್ಳಿಲಿ ಒಂದು ಕೀಪ್ಯಾಡ್ ಸೆಟ್ ಮಾಡಿಕೊಂಡಿರ್ತಾರೆ. ನೀವು ಆನ್ಲೈನ್ ಎಜುಕೇಶನ್ ಮಾಡಿ ಅಂತಂದ್ರೆ ಇರೋದು ಒಂದು ಫೋನ್ ಇರ್ತದೆ, 4-5 ಕನೆಕ್ಷನ್ ಅಲ್ಲೇ ಇರ್ತದೆ. ನಾನು ಅದನ್ನು ಒಂದು ವಿಡಿಯೋ ಮಾಡಿದೆ ಅದ್ರ ಬಗ್ಗೆನೆ. ಈಗ KB ಮೆಸೇಜು ಅಲ್ಲಿಗೆ ಬರ್ತದೆ, ಅವ್ರ ಹಾಲನ್ ಡೈರಿ ದುಡ್ದು ಅಲ್ಲಿಗೆ ಬರ್ತದೆ, ಅವರು ಕೇಬಲ್ ತೀರೋ ಇತ್ತು ಅಂದ್ರು ಅಲ್ಲಿಗೆ ಬರ್ತದೆ. ಅವ್ರ ಪ್ರತಿ ಒಂದು ಅದೊಂದೇ ಫೋನ್ಗೆ ಪಣಕ ಪಣಕ ಪಣಕ ಅಂತಂದ್ರೆ ಆ ಮಗು ನೋಡೋದಿಲ್ಲಿ ಫೋನ್ನ. ಆಮೇಲೆ ಇಂಟರ್ನೆಟ್ ಟಕ್ ಅಂತ ಸಿಗ್ತದೆ ಹಳ್ಳಿಲಿ, ಅವಾಗೆಲ್ಲ ನೋಡ್ತಿದ್ದೆ ನಾವು ಈ ಫೋನ್ ಎಲ್ಲ ಇಟ್ಕೊಂಡು ಮನೆ ಮೇಲೆಲ್ಲ ಹಿಂಗೆ ಓಡಾಡ್ತಾರೆ, ಹಿಂಗೆ ಎತ್ಕೊಂಡು ಫೋನ್ ಈಗಲೂ ಮಾಡ್ತಾರೆ, ನೆಟ್ ಸಿಗ್ಲಿಲ್ಲ ಅಂದ್ರೆ. ಅಂತ ಸಂದರ್ಭದಲ್ಲಿ ಇದು ಅಷ್ಟು ಸುಲಭವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ. ಹಳ್ಳಿ ಮಕ್ಕಳಿಗೆ, ಸಿಟಿಯವ್ರಿಗೆ ಓಕೆ ನಡೀತದೆ, ಮಕ್ಕಳಿಗೆ ಫೋನ್ ಇಲ್ಲ ಬಡತನ ಇದೆಲ್ಲ ಐತೆ ಅನ್ನೋದ್ರ ಬಗ್ಗೆ ಮಾಡಿದೆ. ಅಂತೂ ತುಂಬಾನೇ ರೀಚ್ ಆಯ್ತು. ಮತ್ತೆ ಸರ್ಕಾರಿ ಶಾಲೆಗಳು ಅವನತಿ ಅತ್ತ ಸಾಕ್ತಾ ಇರೋದ್ರ ಬಗ್ಗೆ, ಜೊತೆಗೂಡಿ ಯಾವ ರೀತಿ ಉಳಿಸ್ಕೊಂಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. ಅದು ತುಂಬಾ ಖುಷಿ ಪಟ್ಟರು ಅದನ್ನೆಲ್ಲ. ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಂದ್ರೆ ಅಪ್ಪ ಬಂದು ಮಗು ಹೊಡೆದಂಗೆ ಅಂದ್ರೆ ಫೋನ್ ಮೂರತ್ತು ಫೋನ್ ನೋಡ್ತಾ ನೋಡ್ತಾ ಕೂತಿದ್ದೀಯ ಅಂತ. ಆಗ ನಾನು ಹೇಳಿದ್ದು ಹ್ಞೂ ಗಂಡಿಗೆ ಅತ್ತಿಗೆ ಹೇಳು ಅಂದ್ರೆ ಮಲ್ಲಕ್ಕ ಮಾತಾಡೋದು ಆ ಪಕ್ಕದ ಮನೆಯವಳು ನೋಡ್ಬಿಟ್ಟು ಗಂಡಿಗೆ ಯಾಕಂಗೆ ಯಾಕೆ ಹಿಂಬಿಡಿಸ್ತೇ ಮಾಡದ್ದೆ ಅಲ್ಲ ಗಂಡಿಗೆ ಯಾಕೆ ಹಿಂಬಿಡಿಸ್ತೆ ನೀನು ಹಾ ಅಲ್ಲ ಅಲ್ಲಿ ನೋಡಿದ್ರೆ ಈ ಸ್ಕೂಲ್ ಮೇಸ್ಟರ್ ಮೇಡಮ್ಗಳು ಫೋನ್ಗೆ ತೆಗೆದು ಅದೇನು ಹಾಕಿವಿ ಇದು ಓದ್ಕೊಳ್ಳಿ ಅದು ಓದ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ. ಇಲ್ಲಿ ನೋಡಿದ್ರ ನೀ ನೋಡಿದ್ರ ಗಂಡು 3 ಹೊತ್ತು ಫೋನ್ ನೋಡ್ತಾನಂತ ನೀ ಗಟ್ಟಿಗೆ ಬಂದ್ಬಿಟ್ಟು ನೀ ಅಂತಿದೆ. ಎಲ್ಲಿ ಆ ಗಂಡು 3 ಹೊತ್ತು ನೋಡ್ತಿದ್ದು, ನಾ ಅಷ್ಟೊತ್ತಿಂದ ಇಲ್ಲೇ ಕೂತೀನಿ, ಅಷ್ಟೊತ್ತಿಂದ ನಿನ್ನ ಹೆಡ್ತಿ ಕೂತ್ಕೊಂಡವ ಅದು ಯಾರೋ ಅವ್ರ ತಂಗಿ ಜೊತೆ ಮಾತಾಡ್ತೀನಿ ಅಂತವ ಒಂದು 1/2 ಗಂಟೆ ಅವ ಫೋನ್ ಇಟ್ಕೊಂಡು ಮಾತಾಡ್ದ. ಈ ಗಂಡವ್ರ ಅಕ್ಕ ಬಂದ ಅವ ನಾದೇನ ಕಳ್ಸಾರ ನಾ ಒಂದು ಗಳ್ಗ ನೋಡ್ತೀನಿ ಅಂತ ಅದು ನೋಡ್ದೆ. ಆ ಗಂಡು ಈಗ ಈಸ್ಕಂದಮ್ಮ ಇತ್ತಿಂದ ಇತ್ತಾಗ ಒಂದ 5 ನಿಮಿಷ ಆಗಿಲ್ಲ, ನೀನು ಆ ಗಂಡು ಅಷ್ಟೊತ್ತಿಂದ ನೋಡ್ತಾ ಅಂತ ಅಕ್ಕ ಒಂದು ಮಿತ್ತಿದೆ ಇಲ್ಲ ಏನ ಫೋನ ಮರದಷ್ಟಾಗಲ್ಲ ತಗೊಟ್ಟಿದೆ ಕಡಿಪೇಟಿಯಾಗಿ ಮಾಟಿ ಫೋನ್ ಅದ ಅದ ನೋಡ್ಕೊಂಡು ಕಣ್ಣು ಪಣ್ಣೆ ಎಲ್ಲ ಹೋಗಿಸ್ಕೊಂಡು ಕೂತ್ಕೊಂಡು ನೋಡ್ಕೊಂಡು ಈ ಸ್ಕೂಲ್ ಏನೋ ಒಂದು ಕೊಟ್ಟಾರ ಅಂತ ಅದು ಮಾಡ್ತಿದ್ರ. ನೀ ಬಂದು ಈಗ ಅಕ್ಕ ಹಿಂಬಿಡಿಸ್ತಿದೆ ಇಲ್ಲ ನಿನ್ನದಲ್ಲ ತಪ್ಪು ಅಲ್ಲ ನಿನ್ನದಲ್ಲ ಎಲ್ಲನೂ ಫೋನ್ ಕಳಿಸ್ತಾರ ನೋಡು ಅವ್ರ ತಪ್ಪು ಅಟ್ಲೇನ 4 ಫೋನ್ ಇದಾವ ನಮ್ಗೆ ಎಲ್ಲ 100,000 ರೂಪಾಯಿ 200,000 ರೂಪಾಯಿ ಮಡಗಿದ್ರು ಹಳ್ಳಿಲಿ ಜನ ಪಾಪ ಹಾಂ ಅದಕ್ಕೆ ಅದಲ್ಲದೆ ಎಷ್ಟೋ ಜನಕ್ಕೆ ಫೋನ್ ಮಡಿಕಂದ್ರೆ ಅದೇನಂತ ಹಾಕ್ಸ್ಬೇಕು ಅಂತಾರಲ್ಲಪ್ಪ ಅದೇನ ಕರೆನ್ಸಿ ಗಿರೆನ್ಸಿ ಅದೇನ ಕಾಸು ಅಂತಲ್ಲ ಅದು ಇರೋದಿಲ್ಲ ಕಳಿಸ್ಬಿಡ್ತಾರೆ. ಅಲ್ಲಿ ನೋಡ್ರೆ ಐಕಳಿಗೆ ಇದು ಬಂದಿಲ್ಲ ಅಂತ ಇಲ್ಲಿ ನೋಡ್ರೆ ಈ ಕಳಿಸಿವಿ ಅಂತಾರೆ ಏನ ಮಾಡೋದು. ಇರೋದೊಂದು ಫೋನ್ಗೆ ಇತ್ತಾಗ ಲೈಟ್ ಆಫೀಸ್ನವ್ರದ್ದು ಅಲ್ಲಿಗೆ ಬತ್ತ ಮೆಸೇಜು ಇತ್ತಾಗ ಯಾವ್ದಪ್ಪ ಆಲಿನ ಡೈರಿ ಈಲಿನ ಡೈರಿ ದುಡ್ಡು ಪಡ್ಡು ಕಟ್ಟಿವಿ ಅಂತ ಅಲ್ಲಿಗೆ ಬತ್ತ. ಈ ಆಧಾರ್ ಕಾರ್ಡ್ನ ಮಾಡಿಸ್ತಾರೆ ಅದು ಅಲ್ಲಿಗೆ ಬತ್ತ. ಯಾವ್ದಲ್ಲದೆ ಈ ರೇಷನ್ ತಗೊಳಕ್ ಹೋಗ್ಬೇಕಾರೆ ಅದು ಸೊಸೈಟಿಗೂ ಅದನ್ನೇ ಕೊಡ್ಬೇಕು ಎಲ್ಲನೂ ಕೊಟ್ಕೊಂಡಮ್ಮ ಇದೊಂದಿಲ್ಲೇ ಎಲ್ಲನೂ ಮಾಡಿ ಅಂತಂದ್ರೆ ನಮ್ಮ ಹಳ್ಳಿಗಾಡ್ನವ್ರಿಗೆ ಭಾಳ ತೊಂದರೆ ಇತ್ತಕ್ಕಪ್ಪ. ದಯವಿಟ್ಟು ಇದ ಯಾರು ಮಾಡ್ತಾರೆ ಇದೇನು ಅಧಿಕಾರಿಗಳು ಅಂತಾರಲ್ಲ ಮೇಲ್ಮಟ್ಟದಲ್ಲಿರೋರು ಒಂಚೂರು ಪರಿಶೀಲಿಸ್ಬಿಟ್ಟು ಇಂಥ ಸ್ವಲ್ಪ ಬದಲು ಮಾಡಿಕೊಡಿ. ಈ TV ಅವರು ಆಳು ಮುಳು ಸುದ್ದಿನೆಲ್ಲ ಹಾಕ್ತಿದಾರಲ್ಲ ಏಕ ಮಕ್ಕಳಿಗೆ ಒಂದಷ್ಟು ಓದೋ ಉಪಯೋಗ ಆಗಲಿ, ಒಂದು 1/2 ಗಂಟೆ ಒಂದೊಂದು ಗಂಟೆ ನಿಮ್ಮ TV ಒಂದಷ್ಟು ತೋರಿಸಿ ಪಾಠ ಪ್ರವಚನ ನಮ್ಮಂಥ ಐಕಳಿಗೆ ಹಳ್ಳಿಗಳ ಐಕಳಿಗೆ ಒಂದಷ್ಟು. ಯಾಕಂದ್ರೆ ಇವತ್ತು TVಗಳು ನೋಡಿ ಎಲ್ಲ ಮನ್ಲವ ಆಮೇಲೆ ಒಂದು TV ಅಟ್ಲಿರ 3-4 ಐಕಳು ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದು. ಆದರೆ ಫೋನ್ ಎಲ್ಲರೂ ನೋಡೋಕ್ಕದ್ದ ಏನು ಇಷ್ಟ ಆಗಲಿದ್ದಾವ ಇವು ಎಲ್ಲ ಕಡ್ಡಿಪೇಟೆಗೆ ಇಷ್ಟ ಆಗಲ್ಲವ ಅಲ್ವಾ. ಅದ ನಮ್ಗೆ ನನ್ನ ದಯವಿಟ್ಟು ಇದಾಗ ಒಂದಷ್ಟು ಪರಿಗಣಿಸ್ರಪ್ಪ. ಆಮೇಲೆ TVಗಳು ಅವ್ರ ಕೈ ಮುಗಿದು ಕೇಳ್ಕೊತೀನಿ ಆ ಬ್ಯಾಡ ಬೆಳೆದು ಬ್ಯಾಡ್ದದ್ನೆಲ್ಲ ಬೆಳಗ್ಗೆ ಹೊತ್ತಾದ್ರೆ ಯಾವ 3 ಹೊತ್ತು ಆ ಶಾಸ್ತ್ರ ಪಾಸ್ತ್ರ ಹೇಳೋದನ್ನೆಲ್ಲ ಯಾಕೆ ಸುಮ್ಮನೆ ಜನಗಳ ತಲೆ ತಿಂತಿದ್ದಾರಲ್ಲ ಇಂಥ ಮಕ್ಕಳಿಗೆ ಒಂದಷ್ಟು ಉಪಯೋಗ ಆಗಲಿ ಹಳ್ಳಿಗಾಡ ಮಕ್ಕಳ ಅಲ್ವಾ. ಈ ಫೋನ್ಲಿ ನೆಟ್ಟು ಪಟ್ಟೋದು ಏನಂತಾರಲ್ಲ ಅವೆಲ್ಲ ಸಿಗೋದಿಲ್ಲ ಇದಾರೆ ಎಲ್ಲರಿಗೂ ಸಿಗ್ತದೆ. ಒಂದ್ಗಳಿಗೆ ನೋಡ್ಕೊ ಪಾಠ ಪ್ರವಚನ ಕಲ್ತ್ಕೊತಾವೆ ನಿಮಗೂ ಧರ್ಮ ಬತ್ತ ಅಂತ ನೆಲ್ಲ ಮಾಡ್ಕೊಡಪ್ಪ. ಈ ತಾಟಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅವಾಗ
0: ನೋಡಿ. ಒಂದು ಎರಡು ಮೂರು ನಿಮಿಷದ ವಿಡಿಯೋದಲ್ಲಿ ಎಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ ಅಂತ. ನಿಮ್ ಭಾಷೆ ಕೇಳಿದ್ರೆ ನಂಗೆ ಈ ಚಾಮರಾಜನಗರದ ಸೀಮೆ ಭಾಷೆ ಕೇಳ್ದಂಗೆ. ಈ ಭಾಷೆನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ
1: ಅಂದ್ರೆ, ಈಗ ಹಿಂಗ್ ಮಾತಾಡ್ತಾ ಇದೀನಲ್ಲ, ಇದು ಹಿಂಗ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದೀನಿ, ಆದ್ರೆ ಹಂಗ ಮಾತಾಡ್ತೀನಲ್ಲ ಅದು ಒಳಗೆ ಇರೋ ಭಾಷೆ ಭಾಷೆ ಅದು. ಅದು ಇನ್ ಬಿಲ್ಟು, ಇದು ಔಟ್ ಬಿಲ್ಟು ಅಷ್ಟೇ. ಇದನ್ನ ಈಗ ತೀರ ಕ್ಲೋಸ್ ಆಗಿರೋ ಜೊತೆಲಿ ಮಾತಾಡೋಕೆ ಹೋದ್ರೆ ಅದೇ ಬಂದ್ಬಿಡ್ತದೆ ನಮ್ಗೆ, ಯಾಕಂದ್ರೆ ನಮ್ಮ ಅದು ತಾಯಿ ಭಾಷೆ ಅದೇ ಭಾಷೆ ಅಂತೀವಲ್ಲ, ಭಾಷೆ ಕನ್ನಡವೇ, ಎಲ್ಲ ಕನ್ನಡವೇ. ಆದ್ರೆ ನಮ್ಮ ಶೈಲಿ, ನಮ್ಮ ಸ್ಥಳೀಯ ಶೈಲಿ, ನಮ್ಮ ಏನೋ ಅಣ್ಣವ್ರು ಅಂತಿದ್ರು ನಮ್ಮ ಕಾಡ್ನವ್ರು ಅಂತ, ಹಂಗೆ ನಮ್ಮ ಕಾಡ್ನವ್ರದ್ದು ಒಂದು ಸ್ಥಳೀಯ ಶೈಲಿ ಅದು. ಅದು ಒಳಗಡೆ ಇರೋದು, ಈಗ ಹುಟ್ಟದಾಗ್ಲಿಂದನೋ ಅಪ್ಪ ಅಜ್ಜಿ ತಾತ ಎಲ್ಲ ಅದನ್ನೇ ಮಾತಾಡ್ಕೊಂಡು ಬಂದ್ರಿಂದ ಅದೇ ಅದು ಒಳಗಡೆ ಇರೋದು. ಇದು ನಾವು ಸ್ವಲ್ಪ ಓದಿಗಿದಿ ಇದಾದ್ಮೇಲೆ ಈಗಲೂ ನಮ್ಮ ಅಪ್ಪ ಎಲ್ಲ ಮಾತಾಡೋದು ಹಿಂಗೆ. ಈಗಲೂ ನಾವು ಹೋದ್ರೆ ಇದೆಲ್ಲಿ ಹೋಗಿ ದೊಡ್ಡ ಇಷ್ಟೊತ್ತಾಯ್ತು, ಇಷ್ಟೊತ್ತು ಗಂಟೆ ಸ್ಕೂಲ್ ಅದು ಏನಪ್ಪ ಮಾಡ್ತಿದ್ದೀನಿ ನೀನು, ಬಂದು ಇಟ್ಟು ಹೋಗಿ ಮಾಡದ್ದೆ ಅಂತಾರೆ ಈ ಒನ್ ಟೂ ಡೇ. ಅದು ನಮ್ ಅದೇ ಅದೇನು ಅದ್ರಲ್ಲೇನು ಕೀಳು ಮೇಲು ಅನ್ನೋದೇನಿಲ್ಲ, ನಮ್ಮ ಹಳ್ಳಿತನ, ನಮ್ಮತನ, ನಾವೆಲ್ಲೋದ್ರು ನಮ್ಮತನ ಬಿಡಬಾರ್ದು. ಅದು ಇದು ಒಂಥರ ರೀಚ್ ಆಯ್ತು, ಹೊಸತನ ಪ್ರಯೋಗ ಮಾಡಿದೆ, ಪ್ರಯೋಗ ಸಕ್ಸಸ್ ಆಯ್ತು, ಸಕ್ಸಸ್ ಆದ್ಮೇಲೆ ಇದನ್ನೇ ಕಂಟಿನ್ಯೂ ಮಾಡಿದೆ ಅಷ್ಟೇ.
0: ನೋಡಿ ನೀವು ಈ ಆಡು ಭಾಷೆ ಅಥವಾ ನಮ್ಮ ಭಾಷೆಯಲ್ಲಿ ಮಾತಾಡಿದ್ದಕ್ಕೆ ನೀವು ಅಷ್ಟು ಜನರನ್ನ ರೀಚ್ ಆಯ್ತು, ಮಿನಿಸ್ಟರ್ ಬಂದು ನಿಮ್ನ ಒಂದು ಮಾತಾಡ್ಸಿದ್ರು, ಬೆಂಬಲ ಸೂಚಿಸಿದ್ರು. ಹಾಗಾದ್ರೆ ನಾನು ನಿಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೆ, ಪ್ರತಿಯೊಂದು ವಿಡಿಯೋದಲ್ಲೂ ಯಾವ್ದಾದ್ರೂ ಒಂದು ಸಾಮಾಜಿಕ ಕಳಕಳಿ ಅನ್ನೋದು ಇದ್ದೇ ಇರ್ತದೆ, ಈ ಥರನೇ ಯಾಕೆ ಮಾಡಬೇಕು ಅಂತ ನಿಮ್ಗನ್ಸ್ತು?
1: ಇಲ್ಲ, ಅದು ಈಗ ನಾನು ಟೀಚರು ಶಿಕ್ಷಕಲ್ಲ, ಈ ಬೇರೆದೆಲ್ಲಾನು ಇನ್ನೊಂದು ಮತ್ತೊಂದು ಮುಗ್ದೊಂದು ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಜನ ಇಷ್ಟಪಟ್ಟದ್ದು ಏನಾದರೂ ಇವ್ರು ವಿಡಿಯೋದಲ್ಲಿ ಒಂದು ಸಂದೇಶ ಇರುತ್ತೆ. ಈಗ 30 ಸೆಕೆಂಡು 10 ಸೆಕೆಂಡು ಒಂದು ವಿಡಿಯೋ ನೋಡೋದಿಲ್ಲ ಇವಾಗ ಸುಲಭವಾಗಿ. ನಂದು 14 ನಿಮಿಷ 15 ನಿಮಿಷ ಲಾಂಗ್ ಲಾಂಗ್ ವಿಡಿಯೋ ಮಾಡಿದ್ದೀನಿ. 14-15 ನಿಮಿಷ ಇರೋ ವಿಡಿಯೋಗಳನ್ನ ಮಿಲಿಯನ್ ವ್ಯೂಸ್ಗಳಾಗೈತೆ ಆ ವಿಡಿಯೋಗಳು. ಅಷ್ಟೊತ್ತು ನೋಡ್ತಾರೆ ಅಂದರೆ ಇವ್ರು ಏನೋ ಒಂದು ಕಂಟೆಂಟ್ ಇರ್ತದೆ, ಏನೋ ಒಂದು ಹೇಳ್ತಾರೆ, ಏನೋ ಒಂದು ವಿಚಾರ ಐತೆ, ಎಲ್ಲ ಕೂತ್ಕೊಂಡು ನೋಡ್ಬೋದು. ಆಮೇಲೆ ನೀವು ಅಂತೀರಾ ನನ್ನ ವಿಡಿಯೋ ಒಂದು 10 ನಿಮಿಷದ ಒಂದು ವಿಡಿಯೋ ಮಾಡಿದ್ರೆ ಅದು 1 ನಿಮಿಷ ಆಯ್ತಿದ್ದಂಗೆ ಶೇರ್ ಮಾಡ್ಬಿಟ್ಟಿರ್ತಾರೆ, 100% ಕಾನ್ಫಿಡೆಂಟ್ ಅವ್ರಿಗೆ ಇವ್ರ ವಿಡಿಯೋ ಏನೋ ರಾಂಗ್ ಮೆಸೇಜ್ ಇರೋದಿಲ್ಲ ಅಂತ. ಇನ್ನು ಅಂದ್ರೆ ಫಸ್ಟ್ ಶೇರ್ ಮಾಡ್ಬಿಡ್ಬೇಕು, ಆಮೇಲೆ ನೋಡೋ ನಿಧಾನಕ್ಕೆ ಅಂದ್ರೆ ಅಷ್ಟೊಂದು ಭರವಸೆ ಇಟ್ಕೊಂಡವ್ರೆ. ಅದಕ್ಕೆ ತಕ್ಕಂಗೆ ಕಂಟೆಂಟ್ ಬಿಟ್ಟು ಏನೇನು ಮಾಡೋದಿಲ್ಲ.
0: ಇದು ಎಲ್ಲಾ ತರದವರು ನೋಡುವಂತ ವಿಡಿಯೋ, ಎಲ್ಲರಿಗೂ ಎಷ್ಟು ವಿಚಾರಗಳು, ಅಜ್ಜಿರಾಗಿರ್ಬೋದು ಎಲ್ರಿಗೂ ನೋಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದೊಂದು, ನಾವು ನೋಡದಲ್ದೆ ಪಕ್ಕದವ್ರಿಗೆ ನೋಡಿ ಇವ್ರು ಮಾಡಿದ್ದಾರೆ ನರಸೀಪುರದವ್ರು ಮೇಷ್ಟ್ರು ಅಂತ ಹೇಳೋದು. ಹಾಗೆ ನೀವು ಈ ರೈತರ ಬಗ್ಗೆ ಮಾಡ್ತೀರಾ, ಇನ್ನೊಂದು ಹೆಣ್ಮಕ್ಳ ಶಿಕ್ಷಣದ ಬಗ್ಗೆ ಮಾಡ್ತೀರಾ, ಫ್ರೀ ಬಸ್ ಮಾಡಿದೀರಾ, ಈಗ ನಮ್ಗೆ ಪ್ರಚಲಿತದಲ್ಲಿ ಅದೊಂದು ಇದೆ ಸರ್, ಅದೊಂದನ್ನ ನಾನು ಕೇಳ್ಬೋದು?
1: ಖಂಡಿತ ಮೇಡಮ್. ಇಲ್ಲ, ಅದು ಏನಾಯ್ತು ಅಂದ್ರೆ, ಒಂದು 2 ತಿಂಗಳಿಂದ ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ನಾನು ಸಾಮಾನ್ಯ, ಮಹದೇಶ್ವರನ ಬೆಟ್ಟಕ್ಕೆ ಆ ಕಡೆ ಹೋಗ್ತೀವಿ, ಫ್ರೀ ಇದ್ದಾಗ ಈ ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಬಂದೆ. ಬಂದಾಗ ಆ ಬಸ್ಸಲ್ಲಿ ರಶ್ ಇದ್ದದ್ದು ನೋಡ್ಬಿಟ್ಟು ನಾನೇ ವಿಡಿಯೋ ಮಾಡಿರೋದು, ಅದು ವಿಡಿಯೋನ ಹಾಕಿದ್ದೀನಿ ಫೇಸ್ಬುಕ್ಕಲ್ಲೆಲ್ಲ. ನನಗೆ ಒಂದ್ರಿಂದ ಒಂದು ಶಾಕ್ ಆಗೋಯ್ತು. ಆವಾಗ ಆಷಾಢ ಮಾಸ, ಏನ್ ಜನ, ಜನ ಹೆಂಗಾದ್ರೂ ಇದ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ, ಯಾಕಂದ್ರೆ ಪ್ರಾಣ ಬಹಳ ಮುಖ್ಯ. ಒಂದು ಬಸ್ಸು ಬಂದು ಯೂ ಟರ್ನ್, ಚಾಮುಂಡಿ ಬೆಟ್ಟದಲ್ಲಿ ನೋಡಿರ್ಬೇಕಲ್ಲ, ಒಂದು ಬಸ್ ಬಂದು ಯೂ ಟರ್ನ್ ತಗೊಳ್ಳೋರಿಗೆ ದಡ ದಡ ದಡ ದಡ ಅಂತ ಕಂಕ್ಳಲ್ಲಿ ಮಕ್ಕಳು, ಚಿಕ್ಕ ಚಿಕ್ಕ ಪಾಪುಗಳು. ಆಮೇಲೆ ಬಸ್ಸು ಎಷ್ಟು ಸೀಟ್ ಕೆಪಾಸಿಟಿ, 58, ಆಚೆಗೆ ಒಂದು 50 ಹಾಕಿ, ಯಾಕಂದ್ರೆ ನಮ್ಮ ನರಸೀಪುರದವ್ರಿಗೆ ನಮ್ಮ ಪ್ರೈವೇಟ್ ಬಸ್ ಓಡಾಡಿ ರೂಢಿ ಆಗ್ಬಿಟ್ಟೈತೆ, 100 ಜನ ಕಡಿಮೆ ನಾವು ಬಸ್ ಹತ್ತಲ್ಲ, 100 ಇರಲಿ, ಇಲ್ಲಿ ಆಚೆಗೆ ಇನ್ನೊಂದು 50-60, 160-170 ಜನ. ಪಾಪ ಕಂಡಕ್ಟರ್ ಕತೆ ಏನು, ಡ್ರೈವರ್ ಕತೆ ಏನು, ಅದನ್ನು ಯೋಚನೆ ಮಾಡ್ಬೇಕು. ಚಿಕ್ಕ ಚಿಕ್ಕ ಮಕ್ಕಳನ್ನ ಒಳಗಡೆ ಸೇರ್ಕೊಂಡು ಇವ್ರು ಆಡ್ತಾಕ್ತಂಗೆ, ಏನಂದ್ರೆ ಇನ್ನು ಬಸ್ಸೇ ಬರೋದಿಲ್ವೇನೋ, ಇನ್ನು ಆಗೋದೇ ಇಲ್ವೇನೋ. ಆಮೇಲೆ ಎಷ್ಟು ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಬರೋಕೆ 8 ಕಿಲೋಮೀಟರ್ ಅಷ್ಟೇ ಇರೋದು, 5-6 ನಿಮಿಷ ಜರ್ನಿ. ನಿಂತ್ಕೊಂಡ್ಬಿಟ್ರು ನಿಧಾನಕ್ಕೆ ಹೋಗಿ ಹತ್ತಿದ್ರು ಆಯ್ತದಲ್ವಾ, ಸೀಟೇ ಸಿಗಬೇಕು ಅನ್ನೋ ಬರದಲ್ಲಿ ಇವ್ರು ಓಡ್ತಾರಲ್ಲ, ಆ ಸಂದರ್ಭದಲ್ಲಿ ಸೀರೆ ಒಂದು ಸ್ವಲ್ಪ ಸ್ಲಿಪ್ ಆಗೋದ್ರೆ ಕಂಕ್ಲಲ್ಲಿ ಮಕ್ಕಳು ಬೇರೆ ತತ್ಕೊಂಡಿರ್ತಾರೆ, ಏನಾದರೂ ಬಿದ್ದುಬಿಟ್ರೆ ಪಾಪ ಡ್ರೈವರ್ಗೂ ಕಾಣೋದಿಲ್ಲ ಮುಂದೆ, ಇವರು ಜನಜಂಗುಳಿಲ್ಲೇ ಗಾಡಿ ಓಡಿಸ್ಬೇಕು ಅವ್ರು, ಎಲ್ಲಿ ಸಿಗಾಕೊಬಿಟ್ರೆ ಏನು, ಆ ತೇರ್ನಡಿಲಿ ಸಿಗಾಕಂದು ನಿಂಬೆಣ್ಣಾಗ ಹೋಗ್ತಾರೆ ಅಲ್ವಾ. ಆ ಉದ್ದೇಶ ಇಟ್ಕೊಂಡು ನಾನು ಅದನ್ನ ಒಂದು ವಿಡಿಯೋ ಮಾಡಿದೆ. ಏ ಮೆಲ್ಗ ಮೆಲ್ಗ ಮೆಲ್ಗಕ್ಕವೋ ಮೆಲ್ಗ, ಅಯ್ಯೋಯ್ಯೋ ಇದು ಯಾಕ ಮಾಡದವ ನೀವು, ಯಾಕೆ ಈ ಮಟ್ಕ, ಹಿಂದೂ ನೋಡಲ್ಲ ಮುಂದೂ ನೋಡಲ್ಲ, ಮುಂದಕ್ಕೆ ಬಸ್ಸೇ ಇಲ್ವೇನೋ, ಬಸ್ನೇ ಕಂಡಿಲ್ವೇನೋ ಅಂತ ಹೋಯ್ತಿದಾರೆ ನೀವು. ಸರ್ಕಾರ ಒಂದು ಒಳ್ಳೆ ಯೋಜನೆ ಮಾಡುತ್ತೆ ಅಲ್ವಾ, ಯಾವುದೇ ಸರ್ಕಾರ ಮಾಡಿದ್ರು ಒಂದು ಒಳ್ಳೆ ಯೋಜನೆಗಳು ಮಾಡಿರ್ತಾವ, ಸರ್ಕಾರದ ಯೋಜನೆಗಳಿಗೆ ನಾವು ಸದ್ಬಳಕೆ ಮಾಡ್ಕೊಂಡ್ರೆ ಅವು ಯಶಸ್ ಕಾಣ್ತಾವ. ಇಲ್ಲ ಅಂದ್ರೆ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನಾರು ದುರಂತ ಆಗ್ಬಿಟ್ರ ನೋಡಪ್ಪ ಯೋಜನೆ ಮಾಡಿ ಜನ ಸತ್ತೋದ್ರು ಇಲ್ಲಿ ಅನ್ನೋದು ಬರಲ್ವಾ. ಇವ ಯಾರೋ ಒಬ್ರಿಗೆ ಏನೋ ಆದಾಗ ನೂರಾರು ಜನಕ್ಕೆ ಉಪಯೋಗ ಆಗೋಂಥ ಯೋಜನೆಗಳು ಏನಾಗೈತವ ಹಳ್ಳ ಹಿಡಿದು ಬಿಡ್ತಾವ. ಹಂಗಾಗಿ ನೀವು ಎಲ್ಲಿಗೆ ಹೋಗೋದಕ್ಕ ತಾಯಿ ಬಸ್ಸು ತಾಳ್ಮೆಯಿಂದ ನಿಧಾನಕ್ಕೆ ಒಂಚೂರು ಹೋಗಿ. ಯಾಕಂದ್ರೆ ಬಸ್ ಏನು ಫ್ರೀ ಟಿಕೆಟು ಫ್ರೀ ಆಗದ, ಹೆಚ್ಚು ಕಮ್ಮಿ ಆದ್ರೆ ನಿಮಗೂ ಟಿಕೆಟ್ ಫ್ರೀ ಆಗೋಯ್ತ ಮ್ಯಾಕ್ ಹೋಗಕ್ಕ ಅಲ್ವಾ. ಹಾಂ ಅದಕ್ಕೆ ಒಂಚೂರು ತಾಳ್ಮೆ ತಮರ ಹೋಗಿ. ಏನ ಸುಮ್ಮನೆ ಹೆಂಗಸರು ಸುಮ್ಮನೆ ಈ ಮಟ್ಗ ನೀವು ಉಡ್ಡು ಅನ್ಕ ಬುಗು ಬುಗು ಬುಗು ಅಂತಿದಾರಲ್ಲ. ಹಾಂ ಒಂದು ಸ್ವಲ್ಪ ಇದೆಲ್ಲ ಬೇಡಕ್ಕವ ಅಟ್ಲು ನಿಮ್ಮನ್ನು ಕಾಯ್ಕೊಂಡಿರ್ತಾರೆ ಜನ. ಏನೋ ಹೋಗಿದ್ದು ಬರ್ತಾರೆ ನಮ್ಮ ಅವ್ವ ನಮ್ಮ ಚಿಗವ ದೊಡ್ಡವ ನಮ್ಮ ಅಕ್ಕ ತಂಗಿರುತ್ತ ಕಳ್ಸಾರ. ನೀವು ಹಿಂಗೆ ಏನು ನೋಡಿದ್ರ ಈ ಮಟ್ಟಕ್ಕೆ ಮಾಡಿದ್ರ ಏನಕ್ಕತ್ತ. ಹಾಂ ಹಾಂ ಅಲ್ಲಲ್ಲ ಅಲ್ಲ ಅಲ್ಲಿ ನೋಡು ಅಲ್ಲಿ ನೋಡು ಕಣ್ಕುಳ್ಳು ಕಣ್ಕುಳ್ಳು ಅಲ್ಲ ಕಣ್ಕುಳ್ಳು ಕೂಸ್ತತ್ಕೊಂಡ ನಮ್ಮ ಈ ಓಡ್ತಾಳಲ್ಲ ಚಕ್ರ ಹೆಚ್ಚು ಕಮ್ಮಿ ಆ ಚಕ್ಕಿ ಏನಾರ ಆಗ್ಬಿಟ್ಟು. ಹಾಂ ಸೀಟ್ನೇ ಕಂಡಿಲ್ವ ನೀವು ಏನು ಸಂದ ಗಂಟು ಬಸ್ಲಿಕ್ಕೆ ಕೂತ್ಕೊಂಡಾರೆ ಒಳಗೆ ಒಂದು ಗಳಿಗೆ ಹತ್ತು ಒಂದು ಗಳಿಗೆ ಹೇಳಿ ಹಾಕಿ ಈ ಮಟ್ಟಕ್ಕೆ ಮಾಡ್ತಿದ್ರಲ್ಲ ಏ ಥೂ ಸರ್ ಕಾಣಲಕ್ಕವ ಇದು ನಿಮ್ಮ ಕೈ ಮುಗಿತೀನಿ ಆ ಮಕ್ಳಿಗೆ ನೀವು ಸ್ವಲ್ಪ ತಳಾರ ತಾಮಸಾಗಿ ನೀವು ಪ್ರಯಾಣ ಮಾಡಿ ಅನ್ನೋ ವಿಚಾರನ ನನ್ನ ಕಣ್ಣಾರೆ ಕಂಡದನ್ನ
0: ಸೂಪರ್ ಸೂಪರ್
1: ಹೇಳಿದೆ.
0: ನೀವು ನೋಡಿದ್ದು ನಿಮ್ಮ ಅನುಭವಕ್ಕೆ ಬಂದಿದ್ದು ಎಲ್ಲದನ್ನು ನಮ್ಮ ಜನಕ್ಕೆ ಹೇಳ್ತಾ ಇದ್ದೀರಾ. ನಾವು ನೋಡ್ತಾ ಇದ್ದೀವಿ ಜನ ಮಹಿಳೆಯರು ಹತ್ತದು ಬೀಳೋದು ಆ ಡ್ರೈವರ್ ಸೀಟಿಂದ ಹತ್ತಲಿ ಹತ್ತಕ್ಕೆ ಟ್ರೈ ಮಾಡೋದು ವರ್ಷ ಕೇಳ್ತಾ ಇದ್ರೆ ಈ ತರದೆಲ್ಲ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ.
1: ಖಂಡಿತ
0: ಸರ್. ಹಾಗಾದ್ರೆ ನಿಮ್ಮ ವಿಡಿಯೋ ಅಂದ್ರೆ ನಿಮ್ಮ ಈ ಹವ್ಯಾಸ ಹಾಸ್ಯಕ್ಕಾಗಿ ಶುರು ಆಯ್ತಾ ಅಥವಾ ಇದು ನಾನೊಂದು ಸಂದೇಶ ಕೊಡಬೇಕು ಅನ್ನೋದಕ್ಕೆ ಶುರು ಮಾಡಿದ್ರೆ?
1: ಇಲ್ಲ, ಸಾಮಾನ್ಯವಾಗಿ ನಾನು ಈಗ ನಮ್ಮ ಸ್ಟೂಡೆಂಟ್ಸ್ ಮುಂದೆನೆ ಅವ್ರೆ ಅವ್ರಿಗೆ ಗೊತ್ತು ತುಂಬಾನೇ ಸೀರಿಯಸ್ ಆಗೋದು ಬಹಳ ರೇರು. ಯಾವಾಗ್ಲೂ ನಗ್ತಾನೆ ಇರ್ತೀನಿ, ನಗಿಸ್ತಾನೆ ಇರ್ತೀನಿ, ಇದು ಒಂದು ನೇಚರು. ಬಟ್ ಸೀರಿಯಸ್ ಆದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಅವ್ರು ನೋಡಿ ಅಷ್ಟೊತ್ತಿಂದ ನನ್ನ ಮುಂದೆ ಇರೋಕೊಂಡು ಮಾತಾಡಲಿಲ್ಲ ನಿಮ್ಮ ಜೊತೆಲಿ, ಅಷ್ಟೇ ಇರ್ತೀನಿ, ಅಷ್ಟೇ ಫ್ರೆಂಡ್ಲಿ ಆಗಿರ್ತೀನಿ. ಇದು ಬೇಸಿಕ್ ಇಂದನೂ ಹಿಂಗೆ ಬೆಳೆದಿರೋದು, ಹುಟ್ಟದಾಗ್ಲಿಂದನು ನಾನಿದ್ರೆ ನಗುಗೆ ಬರಾಗಿಲ್ಲ ಅಲ್ಲಿ ಅಂತಾರೆ. ಭಾಳ ಇಷ್ಟಪಡೋ ಸ್ನೇಹಿತರಾಗ್ಬೋದು, ಇವ್ರಾಗ್ಬೋದು, ನಮ್ಮ ಕೊಲೀಗ್ಸ್ ಆಗ್ಬೋದು, ಅದು ನಗ್ಲಿಕ್ಕೆ ಅನ್ನೋದು ಒಂದು ನನ್ ಸದಾ ನಗ್ತಾನೆ ಇರ್ತೀನಿ ಯಾವಾಗ್ಲೂ. ಎಂಥ ಸಮಸ್ಯೆಗಳು ಜೀವನದಲ್ಲಿ ಅನುಭವಿಸ್ತೇ ಇರೋ ಅಷ್ಟು ಸಮಸ್ಯೆಗಳನ್ನೆಲ್ಲ ನಾನು ಪರ್ಸ್ನಲ್ಲಾಗಿ ಅನುಭವಿಸ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಹೇಳದ್ದು ಹೇಳಬಾರ್ದು. ಯಾಕಂದ್ರೆ ನಗು ಮಾತ್ರ ಹಂಚ್ಕೋಬೇಕು, ದುಃಖ ಹಂಚ್ಕೋಬಾರ್ದು, ಒಳಗಡೆನೇ ಇರ್ಬೇಕಂತೆ. ಹಂಗಾಗಿ ನಗುನ ಮುಖಾಂತರ ಹೇಳಿದ್ರೆ ಕೇಳ್ತಾರಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು. ಆಮೇಲೆ ನಾನು ಫಸ್ಟ್ ವಿಡಿಯೋ ಮಾಡಿದಾಗ ನಾನು ನೋಡ್ಕೊಂಡು ನಾನು ನಗ್ಲಿಕ್ಕೆ ಮಾಡಿದ್ದು ಅಷ್ಟೇ, ನಾನೇ ಈ ಥರ

0: ಕೊನೆಯಲ್ಲಿ ಮುಟ್ಟಿಸ್ಬೇಕು. ಈಗ ನಾನೇನು ಯಾವುದೇ ಬಂಡವಾಳ ಹಾಕಲ್ಲ, ಏನಿಲ್ಲ, ಮಾಮೂಲಿ ಫೋನು ಹೆಂಗಿದ್ರು ಬಳಸ್ತೀವಿ. ಒಂದು ನಾಲ್ಕು ಮಾತು ಕಳ್ಕೊಳ್ಳೋಂಥದ್ದು ಏನಿಲ್ಲ. ಪಡ್ಕೊಳ್ಳೋರು ಯಾರಾದ್ರೂ ಒಬ್ರಿಗೆ ರೀಚ್ ಆಗಲಿ ಬಿಡಿ, ನಾನು 100 ಜನನ ಸಕ್ಸಸ್ ಮಾಡ್ತೀನಿ ಅಂತ ಯಾವತ್ತು ಅನ್ಕೊಳ್ಳಲ್ಲ ಮೇಡಮ್. ನನ್ನಿಂದ ಒಬ್ಬರೇ ಒಬ್ರು ಬದಲಾಗಲಿ ಸಾಕು ಅಂತ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾರೆ. ಆ ಉದ್ದೇಶ ಇಟ್ಕೊಂಡು ತಮಾಷೆಗೆ ಮಾಡಿ ಮೆಸೇಜ್ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ.
1: ಎಲ್ಲರೂ ಎಲ್ಲರೂ ಫೋನ್ ಯೂಸ್ ಮಾಡ್ತಾರೆ ಸರ್, ಆದ್ರೆ ಆ ಫೋನನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮ್ನ ನೋಡಿ ಕಲ್ತ್ಕೋಬೇಕು ಅಂತ ಅನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದು ನಾನು ಕೇಳ್ಬೋದಾ, ಈ ರಮ್ಮಿ ಆಡಿ ಆಡಿ ಅಂತ ಒಂದಷ್ಟು ವಿಡಿಯೋಸ್ ಬರ್ತಾ ಇತ್ತು, ಅದರ ಬಗ್ಗೆನು ಒಂದು ಸಂದೇಶ ಇಟ್ಕೊಂಡು ವಿಡಿಯೋ ಮಾಡಿದ್ದೀರಾ, ಅದನ್ನ ಅದೊಂದು ಕೇಳ್ಬೋದಾ?
0: ಖಂಡಿತ ಮೇಡಮ್. ಅದು ಏನಕ್ಕಂದ್ರೆ ಅದು ಅದ್ರ ವಿಚಾರವಾಗಿ ನಾನು ಮಾಡಿದಂಥ ವಿಡಿಯೋಗಳು ಒಂದು ರೀತಿ ನನಗೆ ಫಲ ಸಿಕ್ತು, ಫಲ ಕೊಡ್ತು. ಯಾಕಂದರೆ ಇವಾಗ ಏನು ಸಿ, ಈಗ ಒಂದಷ್ಟು ಈಗ ನನ್ನನ್ನು ಗುರುತಿಸ್ಕೊಂಡಿದ್ದೀನಿ ಅಂತ ನೀವು ಕರೆದ್ರಿ ಅಲ್ಲ, ಎಲ್ಲರೂ ನನ್ನ ಈಗ ಗುರುತಿಸ್ತಾರೆ ಅಂದರೆ ಜನ ಕೊಟ್ಟಿರೋ ಪ್ರೀತಿನೇ. ನಾನು ರಿಟರ್ನ್ ಏನಾದರೂ ಒಂದು ಕೊಡಬೇಕಾಯ್ತಪ್ಪ, ನನಗೇನೋ ಕೆಲಸ ಐತೆ, ನಿಮಗೇನೋ ಕೆಲಸ ಇಲ್ವಾ, ನೀವೊಂದು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೋ ವಿಡಿಯೋ ಮಾಡಿ, ನಿಮಗೆ ಆ್ಯಡ್ ಬರ್ತದೆ, ಆಮೇಲೆ ಅಮೌಂಟ್ ಬರ್ತದೆ. ಆದರೆ ಇವರು ಒಂದಷ್ಟು ಫೇಮಸ್ ಆದ ತಕ್ಷಣ ಏನು ಮಾಡ್ತಿದ್ರು, ಈ ರಮ್ಮಿ ಇವ್ರಿಗೆಲ್ಲ ಆ್ಯಡ್ಗೆ ಕೊಟ್ಬಿಡ್ತಿದ್ರು ಅಡ್ವರ್ಟೈಸ್ನ, ರಮ್ಮಿ ಆಡಿ ನಂಗೆ ಅಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಬಂತು. ನಿಮ್ಮನ್ನು ನಾನು ಪ್ರತಿನಿತ್ಯ ನೋಡ್ತೀನಿ, ಓ ಈಗ ನಾನು ನಾಳೆ ನೀವೆಲ್ಲ ಇದಾಡಿ ಅಂತಂದರೆ ನಾನು ನೋಡೋರು ಒಂದು 10 ಜನ ಆಡದೇ ಇರ್ಬೋದು, ಅವರೇ ಸರ್ ಹೇಳೋರೆ ಬಿಡು ಅಂತ ಒಬ್ಬರು ಆಡಿದ್ರು ನನ್ನಿಂದ ಒಂದು ಮನೆತನ ಆಡೋದಂಗಾಯ್ತದೆ. ಆಮೇಲೆ ನಾವು ಭಾಳ ಪ್ರಾಕ್ಟಿಕಲ್ ಆಗಿ ಹತ್ತಿರದಿಂದ ನೋಡಿದ್ದೀನಿ, ಈ ಈ ಐ ಪಿ ಎಲ್ಲು ಇವೆಲ್ಲ ಬಂದಾಗ ಬೆಟ್ಸ್ ಬೆಟ್ಟಿಂಗ್ಗಳು ಆಡ್ತಕ್ಕಂಥದ್ದು, ಈ ರಮ್ಮಿ ಜೂಜ್ಗಳು ಆನ್ಲೈನ್ರು, ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ಇಸ್ಪೇಟ್ ಆಡ್ಬೇಕು ಅಂದ್ರೆ ಎಲ್ಲೇ ಹೋದ್ರೆ ಪೊಲೀಸ್ನವ್ರು ಬರ್ತಾರೆ ಬಿದ್ದು ಆರ್ಬಿಡ್ತಿದ್ರು, ಇದೊಂದಿತ್ತು. ಈಗ ಹಂಗಿಲ್ಲ, ಎಲ್ಲಿ ಕೂತಿದ್ರು ಮುಂದೆನೇ ಆಡ್ತಿದ್ದೆ, ಬಸ್ಸಲ್ಲಿ ಕೂತ್ಕೊಂಡ್ರೆ ಬಸ್ಸಲ್ಲಿ ಆಡ್ತದೆ, ಕಾರಲ್ಲಿ ಕೂತ್ಕೊಂಡು ಕಾರಲ್ಲಿ ಆಡ್ತಾರೆ, ಮನೆ ಮುಂದೆ ಕೂತ್ಕೊಂಡು ಮನೆ ಮುಂದೆ ಆಡ್ತಾರೆ, ಕಾಲೇಜಲ್ಲಿ ಕೂತ್ಕೊಂಡು ಕಾಲೇಜಲ್ಲಿ ಆಡ್ತಾರೆ. ಎಷ್ಟೊಂದು ಕುಟುಂಬಗಳು ನಾಶ ಆಯ್ತೈತೆ. ಇದು ಹೆಂಗೆ ಅಂದರೆ ಇದ್ರ ಫಲಿತಾಂಶ ಬರಬೇಕು ಅಂದರೆ ಒಂದು ಇನ್ನೊಂದಷ್ಟು ದಿನ ಟೈಮ್ ತಗೊಂತದೆ.
1: ಹೌದು, ಕರೆಕ್ಟ್.
0: ಯಾಕಂದ್ರೆ ಜೂಜಾಡಿ ಯಾರು ಗೆದ್ದಿಲ್ವಲ್ಲ ಮೇಡಮ್,
1: ಸರಿ, ಕರೆಕ್ಟ್.
0: ಮಹಾಭಾರತನೇ ಇಲ್ವ ಉದಾಹರಣೆ, ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಅಂಥದ್ರಲ್ಲಿ ಇನ್ನು ಪಾಪ ಇನ್ನೂ ಅರಿವಿಲ್ಲದವರು ಏನೋ ಒಂದಷ್ಟು ಮಾಡಿ ಸಾಲ ಸಾಲ ಮಾಡಿ ಸುಮಾರು ಸೂಸೈಡ್ಗಳಾಯಿತು, ಇದೆಲ್ಲ ಆಯಿತು. ಆಮೇಲೆ ಇಂಥವರೆಲ್ಲ ಒಂದಷ್ಟು ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ರಲ್ಲ ಅನ್ನೋ ಉದ್ದೇಶದಲ್ಲಿ ನಾನೇನು ಮಾಡಿದೆ, ನಾವು ಸೆಲೆಬ್ರಿಟಿ ಆಗಿದ್ದೋ ಈಗ ನಾನೇ ಒಂದು ಸೆಲೆಬ್ರಿಟಿ ಆಗಿ ಒಂದು ಅನ್ನಂಗೆ ಒಂದು ವಿಡಿಯೋ ಮಾಡಿದೆ ಅದರಲ್ಲಿ. ಅಪ್ಪ ಅಪ್ಪ ನೀನೇನು ದುಡಿಯೋಕೆ ಹೋಗ್ಬೇಡ, ನಾನೀಗ ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ, ಇನ್ನು ನಾನು ಇನ್ನೇನಿಲ್ಲಪ್ಪ, ಈಗ ಮೊದ್ಲಂಗೆ ಏನು ವಿಡಿಯೋ ಮಾಡೋದಬೇಕಾಗಿಲ್ಲ, ಈಗ ನಾನು ಬಂದು ಕೇವಲ ಫೋನಲ್ಲಿ ಆನ್ಲೈನ್ ಆಡಿ ಜೂಜ್ ಆಡಿ ರಮ್ಮಿ ಆಡಿ ಅಂತಂದ್ಬಿಟ್ಟು ನಾಲ್ಕು ಅಡ್ವರ್ಟೈಸ್ ಕೊಟ್ಟರು ಸಾಕು ಕಣಪ್ಪ, ನಂಗೆ ತಿಂಗಳಿಗೆ 25-30,000 ಕೊಡೋಕ್ಕೆ ಒಂದು ರಮ್ಮಿ ಕಂಪ್ನಿಯವರು ಒಪ್ಕೊಬಿಟ್ರೆ ಕಣಪ್ಪ ಅಂತ ಮಗ ಹೇಳ್ದಂಗೆ. ಆಗ ಅಪ್ಪ ಹೇಳ್ತಾನೆ, ಇಂಥ ಮನೆಯಾಳ ಕೆಲಸ ಮಾಡೋ ಬದಲು ನೀನು ನಿನ್ನ ಮಗನಾಗಿ ನಾನು ಒಪ್ಕೊಳ್ಳೋದಕ್ಕಿಂತ ನೀನು ಇರೋದು ಬದಲು ಸತೋಗ್ಬಿಡು, ನಿನ್ನ 4 ಜನ ಗುರುತಿಸಿ ಇವತ್ತು ನಿನ್ನ ಸೆಲೆಬ್ರಿಟಿ ಅಂತ ಅಂದಮೇಲೆ ನೀ ಅದೇ ಜನರು ಬಾಯಿಗೆ ಮಣ್ಣು ಹಾಕೋಂಥ ಕೆಲಸ ಮಾಡಿದ್ರೆ ನೀ ನನ್ನ ಮಗನಾಗಿರೋಕ ಲಾಯಕ್ಕಿಲ್ಲ, ನೀನು ಇರೋದ್ರ ಬದಲು ಸಾಯಿ ಅಂತ ಅಪ್ಪ ಬೈತಾನೆ. ಆವಾಗ ಅವನು ರಿಯಲೈಸ್ ಆಗೋಯ್ತದೆ, ತಪ್ಪಾಯ್ತು ಕಣಪ್ಪ, ನಾನು ಇನ್ಮೇಲೆ ಈ ಥರ ಅಡ್ವರ್ಟೈಸ್ ಕೊಡಲ್ಲ, ಈ ಥರದ್ದು ಕಂಟೆಂಟ್ ಇಟ್ಕೊಂಡು ತುಂಬ ಮಾಡಿದೆ. ಆಮೇಲೆ ಈಗ ಅದೇ ಕಂಟೆಂಟಲ್ಲಿ ಆ ಥೀಮ್ ತಗೊಂಡೆ, ಹೆಣ್ಣು ಕೊಡ್ತಾ ಇಲ್ಲ ನನ್ನ ಮಗನಿಗೆ ಅಂತ ಅಪ್ಪ ಹೇಳ್ತಾನೆ. ಅತ್ತ ಯಾಕೆ ಹೆಣ್ಣು ಕೊಡಲ್ಲ ಅಂತಂದಾಗ, ನೋಡಪ್ಪ ಎಲ್ಲರಿಗೂ ನನ್ನ ಮಗ ಹೋದ ವರ್ಷ ಜೂಜಾಡಿ 3 ಲಕ್ಷ ಸಾಲ ಮಾಡ್ಕೊಂಡಿದ್ದ, ಊರಾದ ಊರಿಗೆಲ್ಲ ಗೊತ್ತು, ಆಚೆ ವರ್ಷ 5 ಲಕ್ಷ ಸಾಲ ಮಾಡಿದ್ದ, ಒಂದು 10 ಕುಂಟ ಗದ್ದ ಮರಿ ಆ ಸಾಲ ತೀರಿಸಿದ್ದೆ, ಇದು ಊರವ್ರಿಗೆಲ್ಲ ಗೊತ್ತಾಗೋಗದೆ. ಈಗ ಯಾರು ಕೇಳಿದ್ರು ಏನಂತಾರೆ ಅಂದರೆ, ಏ ಅವ್ರ ಮಗನ ರಾಮಾಯಣ ಮಗನ್ಗೆ ರಾಮಾಯಣ ಮಗ 30 ಐ ಪಿ ಎಲ್ಲು ಗಿ ಪಿ ಎಲ್ಲು ರಮ್ಮಿ ಗಿಮ್ಮಿ ಆಡ್ಕೊಂಡು ಅಂತಾನೆ, ಅವ್ರಿಗೆ ಯಾರು ಹೆಣ್ಣು ಕೊಡಬೇಡ ಅಂತ ತಬ್ಬಿಸ್ಬಿಟ್ರ, ಇಂಥ ಮಗನ ನಾ ಜನ್ಮ ಕೊಟ್ಟನಲ್ಲ ನಂದು ಒಂದು ಜನ್ಮ ಅಂತ ಅಪ್ಪ ಅಳ್ತಾ ಇರತಕ್ಕ ಈ ಥರ ಕಂಟೆಂಟ್ಗಳು ಇಟ್ಕೊಂಡು ಇಟ್ಕೊಂಡು ಮಾಡಿದೆ. ಆಮೇಲೆ ಈ ರಮ್ಮಿಗೆ ಆಡ್ ಕೊಡ್ತಿದ್ದವ್ರ ಬಗ್ಗೆನೂ ಸಾಕಷ್ಟು ಒಂದು ಸಣ್ಣ ಮಟ್ಟದಲ್ಲಿ ಹೋರಾಟನೆ ಅನ್ಕೊಳ್ಳಿ ಸೋಷಿಯಲ್ ಮೀಡಿಯಾದ ಸತತ ಮಾಡ್ಕೊಂಬಂದೆ, ಅದು ಫಲ ಕೊಡ್ತು ಅನ್ಕಂತು. ಯಾಕಂದ್ರೆ ಈಗ ನೀವು ಅವಾಗ ತುಂಬಾ ಟಿವಿ ಆಕ್ಟರ್ಸ್ಗಳು ಒಂದಷ್ಟು ಜನ ಇವರೆಲ್ಲ ಕೊಡ್ತಿದ್ದಾರೆಲ್ಲ ನಿಲ್ಸ್ಬಿಟ್ರು, ನನಗೆ ಒಂದ್ ರೀತಿ ಖುಷಿ ಆಯ್ತು. ಸಣ್ಣ ಮಟ್ಟದಲ್ಲಿ ಸಣ್ಣ ಸಣ್ಣವರು ಈಗ ನಮ್ಮಂಗೆ ಇರೋರೆಲ್ಲ ಕೊಡ್ತಿದ್ರಲ್ಲ, ಒಂದಷ್ಟು ಖುಷಿ ಕೊಡ್ತು ಅದು. ಯಾಕೆ ಸಾಕಷ್ಟು ಶೇರ್ ಮಾಡಿದ್ರು, ಲಕ್ಷಾಂತರ ಜನ ನೋಡಿದ್ರು, ಅವ್ರಿಗೊಂದು ರೀತಿ ಕರೆಕ್ಟ್ ಅಲ್ವಾ ಇದೆಲ್ಲೋ ಅನ್ನಿಸ್ತು. ಸಣ್ಣ ಪುಡ್ಗಾಸ್ನಾಸಗೆ ನಮ್ಮ ಮೇಲೆ ಜನ ಇಟ್ಟಿರೋ ಪ್ರೀತಿಗೆ ನಾವು ಮೋಸ ಮಾಡ್ದಂಗೆ ಆಯ್ತದಲ್ಲ ಅನ್ನೋ ಕಂಟೆಂಟ್ ಮಾಡಿದೆ, ಅದು ಚೆನ್ನಾಗಿ ಸಕ್ಸಸ್ ಆಯಿತು, ಒಂದು ರೀತಿ ನನಗೂ ಖುಷಿ ಆಯ್ತದು.
1: ಚೆನ್ನಾಗಿದೆ ಸರ್ ನಿಮ್ಮ ಕಂಟೆಂಟ್ ನೋಡ್ತಾ ಇದ್ರೆ, ಒಂದೊಂದು ವಿಡಿಯೋ ಏನೋ ಇದೆ ಸರ್, ಏನೋ ವಿಡಿಯೋ ಮಾಡಿದ್ದಾರೆ ನೋಡುವ ಅಂತ ಅನ್ಸುತ್ತೆ. ಸಾಮಾಜಿಕ ಕಳಕಳಿಯನ್ನು ಕಾಣ್ಬೋದು, ರೈತರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರ ಬಗ್ಗೆನೂ ಒಂದು ಎಲ್ಲರನ್ನೂ ಕೂಡ ಹಾಕಿ ನೀವು ಒಂದು ಸಂದೇಶ ಕೊಡ್ತಾ ಇದ್ದೀರಿ, ಒಂದಷ್ಟು ಸಂದೇಶ ಕೊಟ್ಟಿದ್ದೀರಾ. ಹಾಗಾದರೆ ನಿಮ್ಮ ಮುಂದಿನ ಯೋಜನೆ ಏನು?
0: ಇದೇ ರೀತಿ ಒಂದಷ್ಟು ಸಾಮಾಜಿಕ ಕೆಲಸಗಳನ್ನು ಶಿಕ್ಷಕ ವೃತ್ತಿಯ ಜೊತೆಗೆ ಜೊತೆ

0: ಜಗತ್ತಿನಲ್ಲಿ ಒಂದಷ್ಟು ಒಂದು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಯ್ತದೋ ಅಷ್ಟು ಪ್ರಯತ್ನ ಮಾಡಬೇಕು. ಜೊತೆಗೆ ಒಂದು ಕನಸು ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಅದನ್ನು ಒಂದು ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡೋಗ್ಬೇಕು. ಯಾವ ರೀತಿನಲ್ಲ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಸಣ್ಣ, ಯಾಕಂದರೆ ಒಂದು ದೊಡ್ಡ ಕಾಡು ಉರಿದೋಗೋಕ್ಕೂ ಒಂದು ಸಣ್ಣ ಕಿಡಿನೇ ಸಾಕು, ಅದೇನು ದೊಡ್ಡದೇ ಇಡೀ ಸುತ್ತ ಏನು ಬೇಕಾಗಿಲ್ಲ. ಹಂಗೆ ಒಂದೊಂದು ಸಣ್ಣ ಸಣ್ಣ ಕಿಡಿಗಳು ಕೂಡ ಒಂದು ಕಾಲಕ್ಕೆ ಒಂದು ಒಳ್ಳೆ ಪ್ರಯತ್ನ ಒಂದು ಫಲ ಕೊಡ್ತವೆ ಅನ್ನೋದ್ರಲ್ಲಿ ಜಾಸ್ತಿ ನಂಬಿಕೆ ನನಗೆ. ಹಂಗಾಗಿ ಈ ಎಜುಕೇಷನ್ನು ಹಳ್ಳಿ ಮಕ್ಕಳು, ಯಾಕಂದರೆ ಇವತ್ತು ಶಿಕ್ಷಣ ಬಹಳ ಕುಂಠಿತ ಆಗ್ಬಿಟ್ಟಿದೆ. ಅದರಲ್ಲೂ ವಿಲೇಜ್ ಲೆವೆಲಲ್ಲಿ ನಾವು ನೋಡ್ತೀವಲ್ಲ, ಇವಾಗ ಪ್ರಾಕ್ಟಿಕಲ್ ಆಗಿ ನೋಡ್ತೀವಲ್ಲ, ಓದುವಂಥದ್ದು ಬಹಳ ಕಡಿಮೆ. ಮತ್ತೆ ಎಲ್ಲೋ ಒಂದು ಕಡೆ ಇವರು ದಾಸ್ಯದ ತನ ಇತ್ತು ಹಿಂದೆ, ಅದಕ್ಕೆಲ್ಲಿ ಸಿಗಾಕೊಂಡ್ಬಿಡ್ತಾರೆ ಅನ್ನೋದು ಒಂದು ಆಲೋಚನೆ. ಮತ್ತು ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅಂತಕ್ಕಂಥದ್ದು ಇನ್ನೂ ತಿಳ್ಕೊಂತಿಲ್ಲ ಜನ ಅನ್ನೋದು ಒಂದು ಆಲೋಚನೆ. ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡಬೇಕು. ಮತ್ತು ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ತುಂಬಾ ಕಾಸ್ಟ್ಲಿ ಆಗ್ಬಿಡ್ತೈತೆ ಬತ್ತ.
1: ಕರೆಕ್ಟ್.
0: ಏನೋ ದುಡಿತಾ ಇದ್ದೀವಿ ನಾವೆಲ್ಲ, ದುಡಿದ್ನೆಲ್ಲ ಲಾಸ್ಟ್ ಗೆಲ್ಲಿ ಅಂದ್ರೆ ಒಂದು ಹುಷಾರು ತಪ್ಪಿದ್ರೆ ಅಲ್ಲ ಆಗ್ತೀವಿ, ಮಕ್ಕಳೋದಿಕ್ಕೆ ಇಲ್ಲ ಆಗ್ತೀವಿ, ಎರಡು ಮುಗಿಸಿದ ಮೇಲೆ ಮುಗಿತು ಬರೀ ಕೈ. ಅದೇ ಇವೆರಡು ಒಂದು ಆರೋಗ್ಯ ಆಗ್ಬೋದು, ಶಿಕ್ಷಣ ಆಗ್ಬೋದು, ನಮ್ಮ ಕೈಗೆಟಕೋ ದರದಲ್ಲಿ ಇದ್ಬಿಟ್ರೆ ಉತ್ತಮವಾದದ್ದು, ಆವಾಗ ಇನ್ನೊಂದು ಸುಂದರವಾದ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ಸಣ್ಣ ಪ್ರಯತ್ನ ಮಾಡವ. ಒಂದಷ್ಟು ಸರ್ಕಾರಿ ಶಾಲೆಗಳ ಬಗ್ಗೆ ಅವನ್ನ ಉಳಿಸಿ ಬೆಳೆಸಿ ಅವುಗಳನ್ನ ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಯೋಜನೆಗಳು ದೊಡ್ಡದೈತೆ. ಹೇಳೋದಕ್ಕಿಂತ ಮಾಡಿದ್ಮೇಲೆ ಹೇಳಿದ್ರೆ ಬೆಸ್ಟ್ ಅನ್ಕೊಂತೀನಿ.
1: ಓಕೆ ಸರ್, ನಿಮ್ಮ ಯೋಜನೆಗಳಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ.
0: ಥ್ಯಾಂಕ್ ಯು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
0: ಕೇಳುಗರಿಗೆ ಸಂದೇಶ, ಇದುವರೆಗೂ ನನ್ನ ಮಾತು ಕೇಳ್ತಾ ಇದ್ದೀರಾ, ಜೊತೆನಲ್ಲಿ ಈಗ ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಕ್ಕಂಥವ್ರು ಇಷ್ಟೊಂದು ದಿನಗಳವರೆಗೆ ನೋಡಿ ಖುಷಿಪಟ್ಟಿದ್ದೀರಾ, ಸಂತೋಷಪಟ್ಟಿದ್ದೀರಾ, ಜೊತೆಗೆ ಒಂದಷ್ಟು ಆ ವಿಚಾರಗಳನ್ನ ಪಾಲಿಸೋ ಮಟ್ಟಿಗೆ ಮನವರಿಕೆ ಆಗಿದೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ಭಾವಿಸ್ತೀನಿ. ಸೊ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಸದಾ. ಒಂದು ಉತ್ತಮವಾದ ಸಮಾಜಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸೋ ಹಾಗೆ ಯಾರೋ ಒಬ್ಬರಿಂದ ಆಗೋದಿಲ್ಲ, ಅದಿಲ್ಲ, ಸರ್ವರ ಒಂದು ಸಹಭಾಗಿತ್ವದಿಂದ ಸಾಧ್ಯ ಅನ್ನೋ ಹೇಳ್ತಾ ಈ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ 91.2 ನೀವು ಇಲ್ಲಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇದುವರೆಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಮೇಡಮ್.
1: ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಸ್ಥಳೀಯ ಭಾಷೆಯ ಮೂಲಕ ಜನರ ಮನಗೆದ್ದ ಪ್ರೀತಿಯ ಶಿಕ್ಷಕರಾದ ಟಿ ನರಸೀಪುರದ ಜಯಪ್ಪರ್ ಅವರು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆತ್ಮೀಯವಾದ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ನಮಸ್ಕಾರ ಸರ್. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆಯ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಜೀವನ ಪಾಠಶಾಲೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೇ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಬೋಗಂಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 40 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಅವರು ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಸೇರಿದಂತೆ ಹಲವಾರು ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ರಂಜನ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4 ಆಯಾಮಗಳ ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯವನ್ನು ಒಳಗೊಂಡಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಅಟಲ್ ನಾವೀನ್ಯತಾ ಮಿಷನ್ನ ತಳಮಟ್ಟದ ಆವಿಷ್ಕಾರಕರೊಂದಿಗೆ ಸಂವಾದ ನಡೆಸಿ ಅವರು ರೂಪಿಸಿರುವ ಆವಿಷ್ಕಾರಗಳ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ, ಸ್ಥಳೀಯ ಅನುಭವ, ವೈಜ್ಞಾನಿಕ ಚಿಂತನೆ, ವೈಯಕ್ತಿಕ ಸೃಜನಶೀಲತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಗ್ಗೂಡಿಸುವ ತಳಮಟ್ಟದ ಆವಿಷ್ಕಾರಗಳು ಸಮಾಜದ ಅಗತ್ಯತೆಗಳಿಗೆ ಅತ್ಯಂತ ಸೂಕ್ತವಾಗಿವೆ ಎಂದು ಹೇಳಿದರು. ಸವಾಲುಗಳ ನಡುವೆಯೂ ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸಿ ವ್ಯಕ್ತಿಗಳು, ಕುಟುಂಬಗಳು ಹಾಗೂ ಸಮುದಾಯಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಶ್ರಮಿಸುತ್ತಿರುವ ಆವಿಷ್ಕಾರಕರ ಪ್ರಯತ್ನವನ್ನು ರಾಷ್ಟಪತಿ ಶ್ಲಾಘಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ 12:00 ಲೋಕಸಭೆ ಸಭೆ ಸೇರಿದಾಗ ಸಭಾಧ್ಯಕ್ಷ ದಿಲೀಪ್ ಸೈಕಿಯಾ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡರು. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪ್ರತಿಪಕ್ಷಗಳ ಗದ್ದಲದ ನಡುವೆ ಮಸೂದೆಯನ್ನು ಮಂಡಿಸಿದರು. ಯಾವುದೇ ಚರ್ಚೆಯಲ್ಲಿದೆ ಗದ್ದಲದ ನಡುವೆ ಮಸೂದೆಯನ್ನು ಸದನದಲ್ಲಿ ಅಂಗೀಕರಿಸಲಾಯಿತು. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಕ್ಷಗಳು ಚರ್ಚೆಯಲ್ಲಿ ಭಾಗವಹಿಸದಿದ್ದಕ್ಕಾಗಿ ಟೀಕಿಸಿದರು. ಇಂಧನ ಶೇಖರಣಾ ವ್ಯವಸ್ಥೆಯೊಂದಿಗೆ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳ ಅಭಿವೃದ್ಧಿಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆ ದೊರೆತಿದೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗೆ ಒಟ್ಟು 5,070 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. ಈ ಯೋಜನೆಯಡಿ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳನ್ನು ಕನಿಷ್ಠ 2 ಗಂಟೆಗಳ ಶೇಖರಣಾ ಸಾಮರ್ಥ್ಯ ಹೊಂದಿರುವ ಇಂಧನ ಶೇಖರಣಾ ವ್ಯವಸ್ಥೆಗಳೊಂದಿಗೆ ಅಭಿವೃದ್ಧಿಪಡಿಸಲಾಗುವುದು. ಒಟ್ಟಾರೆ ಇಂಧನ ಶೇಖರಣಾ ಸಾಮರ್ಥ್ಯವು ಗಂಟೆಗೆ 10,000 ಮೆಗಾವ್ಯಾಟ್ ಆಗಿರಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಇದಕ್ಕಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆಯು ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ ಮತ್ತು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಹಾಗೂ ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ರೈತರಿಗೆ ಉತ್ತಮ ಆದಾಯವನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಥೆನಾಲ್ ಉತ್ಪಾದನೆಗೆ ಭಾರತೀಯ ಆಹಾರ ನಿಗಮದ ಅಕ್ಕಿಯ ಬಳಕೆಯ ಕುರಿತಾದ ಊಹಾಪೋಹಗಳ ಕುರಿತು ಪ್ರತಿಕ್ರಿಯಿಸಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಆಹಾರ ಭದ್ರತಾ ಬಾಧ್ಯತೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದೆ. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಅಡಿಯಲ್ಲಿ ಸಂಗ್ರಹಿಸಲಾದ ಪ್ರತಿಯೊಂದು ಧಾನ್ಯವನ್ನು ಮೊದಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ, ಕಲ್ಯಾಣ ಯೋಜನೆಗಳು ಹಾಗೂ ಕಡ್ಡಾಯ ಕಾಯ್ದಿಟ್ಟ ದಾಸ್ತಾನುಗಳಿಗೆ ಹಂಚಲಾಗುತ್ತದೆ. ದೇಶದ ಆಹಾರ ಭದ್ರತಾ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯಿಂದ ಪ್ರಮಾಣೀಕರಿಸಲ್ಪಟ್ಟ ಹೆಚ್ಚುವರಿ ದಾಸ್ತಾನನ್ನು ಮಾತ್ರ ಎಥೆನಾಲ್ ಉತ್ಪಾದನೆಗೆ ಅನುಮೋದಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ಜಿ1 ಯೋಜನೆ ಅಡಿಯಲ್ಲಿ ಕೃಷಿ ಅವಶೇಷಗಳಿಂದ ಎರಡನೇ ತಲೆಮಾರಿನ ಎಥೆನಾಲ್ ಉತ್ಪಾದನೆಯನ್ನು ದೇಶವು ವಿಸ್ತರಿಸುತ್ತಿದೆ. ಇದು ಆಹಾರ ಧಾನ್ಯಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಸರ್ಕಾರ, ಕೈಗಾರಿಕೆ, ಉದ್ಯೋಗದಾತರು, ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ನಡುವಿನ ಸೌಹಾರ್ದಯುತ ಕೈಗಾರಿಕಾ ಸಂಬಂಧ ಹಾಗೂ ಸಮನ್ವಯ ಅತ್ಯಗತ್ಯ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫಿಕ್ಕಿ, ಅಖಿಲ ಭಾರತ ಉದ್ಯೋಗದಾತರ ಸಂಘಟನೆ ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ 4ನೇ ಜಾಗತಿಕ ಕೈಗಾರಿಕಾ ಸಂಬಂಧಗಳ ಶೃಂಗಸಭೆಯಲ್ಲಿ ಅವರು ಭಾಷಣ ಮಾಡಿದರು. ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಗುಣಮಟ್ಟದ ಉದ್ಯೋಗ ಸೃಷ್ಟಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವುದೇ ಸರ್ಕಾರದ ಕಾರ್ಮಿಕ ಸುಧಾರಣೆಗಳ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಬೃಹತ್ ಠೇವಣಿಗಳು ಸೇರಿದಂತೆ ಎಲ್ಲಾ ವಿಧದ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ಮುಂಚಿತವಾಗಿಯೇ ತಮ್ಮ ಜಾಲತಾಣದಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಬೇಕು. ಪ್ರಕಟಿಸಲಾದ ದರಗಳ ಪ್ರಕಾರವೇ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ಪ್ರತಿ ವ್ಯವಹಾರ ದಿನ ಬೆಳಿಗ್ಗೆ 10 ಗಂಟೆಗೆ ಗರಿಷ್ಠ 10 ದಿನಗಳ ಮತ್ತೊಮ್ಮೆ ಕೇಳಿ, ಗರಿಷ್ಠ 10 ನಿಮಿಷಗಳ ಸಡಿಲಿಕೆ ಅವಧಿಯೊಂದಿಗೆ ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ತಮ್ಮ ಜಾಲತಾಣದಲ್ಲಿ ಪ್ರಕಟಿಸುವುದು ಕಡ್ಡಾಯವಾಗಿರುತ್ತದೆ. ವಿವಿಧ ಉನ್ನತ ಮಟ್ಟದ ಸಭೆಗಳು ಮತ್ತು ಇತರ ಅಧಿಕೃತ ಭೇಟಿಗಳ ಸಮಯದಲ್ಲಿ ಪಾಕಿಸ್ತಾನದಿಂದ ನಡೆಯುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ವಿಷಯದ ಕುರಿತು ಸರ್ಕಾರವು ಇತರೆ ದೇಶಗಳಿಗೆ ನಿರಂತರ ಜಾಗೃತಿ ಮೂಡಿಸುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಸರ್ಕಾರವು 31 ದೇಶಗಳು ಮತ್ತು 6 ಬಹುಪಕ್ಷೀಯ ಗುಂಪುಗಳೊಂದಿಗೆ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಗುಂಪನ್ನು ಸ್ಥಾಪಿಸಿದೆ ಎಂದು ಹೇಳಿದರು. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಉನ್ನತಿ ಹೂಡಾ ಮತ್ತು ತಾನ್ವಿ ಶರ್ಮಾ ಜಯ ಗಳಿಸಿ ಮುಂದಿನ ಹಂತಕ್ಕೆ ಅರ್ಹತೆ ಗಳಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ತನ್ನದೇ ದೇಶದ ದೇವಿಕಾ ಸಿಹಾಗ್ ವಿರುದ್ಧ 2-0 ಸೆಟ್ಗಳ ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ಧ ಥಾನ್ವಿ ಶರ್ಮಾ 2-1 ಸೆಟ್ ಅಂತರದಲ್ಲಿ ಜಯ ಗಳಿಸಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೊತೋ ವಿರುದ್ಧ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 110 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಲವ್ಪ್ರೀತ್ ಸಿಂಗ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಲವ್ಪ್ರೀತ್ ಸಿಂಗ್ ಅವರ ಈ ಸಾಧನೆ ಮತ್ತು ಅದ್ಭುತ ಪ್ರದರ್ಶನವು ದೇಶದ ಗರಿಮೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಇವರು ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂದು ಸಚಿವ ಅಮಿತ್ ಶಾ ಶುಭ ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ

0: ಓವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಶ್ರೀ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾಗುವ ಸುಮಧುರ ಜನಪದ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿಬರೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು 91.2 FM. ಇದರಲ್ಲಿ ಜನಪದ ಗೀತೆಗಳ ಕಾರ್ಯಕ್ರಮ, ಅದುವೇ ಜನಪದ ಲೋಕ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಗಿಯ ಬೀಸಿಕೊಂಡು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದು ಗುರುರಾಜ್ ಗೌಡ ಅವರ ಒಂದು ರಚನೆ, ಮಂಗಳ ರವಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಜನಪದ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ನನಗೆ ಈ ಒಂದು ವಾಹಿನಿಯಲ್ಲಿ ಒಂದು ನಿರೂಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಶಿವಕುಮಾರ್ ಬಳಗ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ ಎಲುಬಾಗಿ ನಿಂತಿರುವಂತಹ ನಮ್ಮ ಡಾಕ್ಟರ್ ವೀರ ಶೆಟ್ಟಿ ರೊಡ್ಡ ಬೀದರ್, ಇವರಿಗೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸುತ್ತಾ ಈ ಒಂದು ಸುಂದರವಾದಂತಹ ಜನಪದ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಸ್ತೋತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಸುಮಧುರವಾದಂತಹ ಜನಪದ ಗೀತೆಗಳ ಕಾರ್ಯಕ್ರಮ, ಅದುವೇ ಜನಪದ ಲೋಕ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಜನಪದ ಗೀತೆಯನ್ನ ಅಪ್ಪಗೆರೆ ತಿಮ್ಮರಾಜು ಹಾಗೂ ನಂದಿತ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆರಂಭಿಸ

ಪ್ರಿಯ ಕೆಳಗುರೆ, ಇದುವರೆಗೂ ಶ್ರೀ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾದ ಸುಮಧುರ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ JSS ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 2 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

ಮನ್ನಣೆಯನ್ನು ಪಡೆಯಬೇಕು ಅಂತಕ್ಕಂಥ ಕೆಟ್ಟ ಕಾಮನೆ ನನ್ನ ಮೈಮನಗಳಲ್ಲಿ ಬಾರದಂತೆ, ಅಂಥ ಕೆಟ್ಟ ಆಸೆ ಮೂಡದಂತೆ, ಬೇರೆಯವರ ಹೆಂಡತಿಯರೊಡನೆ ಕಾಮದ ನಂಟನ್ನು ಪಡೆಯಬೇಕೆಂಬ ಹಂಬಲಕ್ಕೆ ಒಳಗಾಗದಂತೆ, ಮಾನಸಿಕ ತುಡಿತಕ್ಕೆ ಬಲಿಯಾಗದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ, ನನ್ನನ್ನು ಪ್ರತಿಪಾಲಿಸು. ಪ್ರತಿಪಾಲಿಸು ಅಂದರೆ ಕಾಪಾಡು, ರಕ್ಷಿಸೋ ಕೂಡಲ ಸಂಗಮ ದೇವ. ನೋಡಿ, ನಾವು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನನ್ನು ಬೇಡ್ಕೊಳ್ತೀವಿ, ಅಪ್ಪ ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು, ಆ ಆಸ್ತಿ ಕೊಡು, ಈ ಸಂಪತ್ತು ಕೊಡು, ಇಂಥ ಉದ್ಯೋಗ ಕೊಡು, ಈ ರೀತಿ ನಮ್ಮಗಳ ಬೇಡಿಕೆ ಇದಾಗುತ್ತೆ. ಆದರೆ ಬಸವಣ್ಣ ಅಥವಾ ಬಸವಣ್ಣನವರ ರೀತಿಯಲ್ಲಿ ತನ್ನ ಸಾಮಾಜಿಕ ವ್ಯಕ್ತಿತ್ವವನ್ನು ಉತ್ತಮ ಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅವನು ದೇವರಲ್ಲಿ ಯಾವುದನ್ನು ಮೊರೆ ಇಡ್ತಾ ಇದ್ದಾನೆ ಅಂತಂದರೆ, ಒಳಿತು ಕೆಡುಕಿನ ಒಳಮಿಡಿತಗಳಿಂದ ತುಡಿಯುವ ಮನಸ್ಸಿನ ತುಯಿದಾಟವನ್ನು ನಿಯಂತ್ರಿಸಿಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಬೇಕಾದ ಅರಿವು ಮತ್ತು ಎಚ್ಚರವನ್ನು ಹೊಂದುವುದಕ್ಕಾಗಿ ವ್ಯಕ್ತಿಯು ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾನೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮುತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಅಂದರೆ ಒಳ್ಳೆಯದು, ಉತ್ತಮವಾದುದು. ಸಜ್ಜನರ ಸಂಗ ಲೇಸು ಕಂಡಯ್ಯ, ಸಜ್ಜನರು ಅಂದರೆ ಯಾರು? ಉತ್ತಮರು, ಒಳ್ಳೆಯ ನಡೆನುಡಿಯನ್ನು ಉಳ್ಳವರು. ಒಳ್ಳೆಯ ನಡೆನುಡಿ ಉಳ್ಳವರ ಸಂಗ, ಒಡನಾಟ, ವ್ಯವಹಾರ, ಅವರೊಡನೆ ನಾವು ಪಡೆಯುವಂಥ ಆತ್ಮೀಯವಾದ ನಂಟು ಲೇಸು ಕಂಡಯ್ಯ. ಲೇಸು ಅಂದರೆ ಒಳ್ಳೆಯದು. ಯಾವತ್ತೂ ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸಬೇಕು. ಯಾತಕ್ಕೆ ಅಂತಂದರೆ, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಅವರ ಒಳ್ಳೆಯತನಗಳು ಕೂಡ ನಮ್ಮ ಬದುಕಿಗೆ ಬರ್ತವೆ, ನಮ್ಮ ನಡೆನುಡಿಗಳು ಕೂಡ ಉತ್ತಮವಾಗುತ್ತೆ. ದೂರ, ಇಲ್ಲಿ ದೂರ ಅಂದರೆ ಕೆಟ್ಟದ್ದು, ಹೀನತರವಾದದ್ದು. ದುರ್ಜನರ ಸಂಗವದು ಭಂಗವಯ್ಯ, ದುರ್ಜನರು ಕೇಡಿಗಳು, ನೀಚರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡುವಂಥ ವ್ಯಕ್ತಿಗಳು. ದುರ್ಜನರ ಸಂಗವದು, ಅವರು ಸಂಗ ಮಾಡಿದ್ರೆ ಅವ್ರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದು ಭಂಗವಯ್ಯ. ಭಂಗ ಅಂದರೆ ಹಾನಿ, ಕೇಡು. ಯಾವತ್ತಿದ್ರೂ ಕೂಡ ನಮಗದು ಕೇಡನ್ನು ಮಾಡ್ತದೆ. ನೋಡಿ, ನಮಗೆ ಈ ದೇಹವನ್ನು ತಂದೆ ತಾಯಿಗಳು ಕೊಡ್ತಾರೆ. ಅನಂತರ ಬೆಳೀತಾ ಬೆಳೀತಾ ಬೆಳೀತಾ ಗುರು ಹಿರಿಯರಿಂದ ನಾವು ಬದುಕಿನ ಮಾರ್ಗದರ್ಶನವನ್ನು ಪಡಿತೀವಿ. ಆದರೆ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದೇ ನಾವು ಮಾಡುವ ಸಹವಾಸದಿಂದ. ಅಲ್ಲಿಗೆ ನಾವು ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ, ಸಂಘವನ್ನು ಮಾಡಿದ್ರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನೋಡಿ, ಅದನ್ನ ಒಳ್ಳೆಯ ನಡೆನುಡಿಯುಳ್ಳವರ ಜೊತೆಗಿನ ಗೆಳೆತನ, ಒಡನಾಟ, ವ್ಯವಹಾರ ವ್ಯಕ್ತಿಗೆ ಜೀವನದಲ್ಲಿ ಒಳಿತಿನ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಲವು, ನಲಿವು, ಆನಂದವನ್ನು ನೀಡುತ್ತದೆ. ಅದೇ ದುರ್ಜನರ ಸಂಘವದು ಭಂಗವಯ್ಯ. ಕೆಟ್ಟ ನಡೆನುಡಿಯುಳ್ಳವರ ಗೆಳೆತನ, ಒಡನಾಟ, ವ್ಯವಹಾರವು ವ್ಯಕ್ತಿಗೆ ಎಂದಿದ್ದರೂ, ಇಂದಲ್ಲ ನಾಳೆ, ಹಾನಿ, ಕೇಡು, ಸಾವು, ನೋವನ್ನು ತರುತ್ತದೆ ಮತ್ತು ಸಮಾಜದಲ್ಲಿ ನಾಲ್ಕು ಮಂದಿಯ ಮುಂದೆ ಅಪಮಾನದಿಂದ ತಲೆ ತಗ್ಗಿಸುವಂಥ ಸನ್ನಿವೇಶ ಬರ್ತದೆ. ಆದ್ದರಿಂದ ಸಜ್ಜನರ ಸಂಘಕ್ಕೆ ಹತ್ತಿರವಾಗಿರಬೇಕು, ದುರ್ಜನರ ಸಂಘದಿಂದ ದೂರವಾಗಿರಬೇಕು. ಆದ್ದರಿಂದ ಕೆಟ್ಟ ನಡೆನುಡಿಯುಳ್ಳವರಿಂದ ದೂರವಿರಬೇಕು, ಒಳ್ಳೆಯ ನಡೆನುಡಿಯುಳ್ಳವರ ಹತ್ತಿರ ಇರಬೇಕು. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ.

ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ. ಬಹಳ ಸಂತೋಷ ಆಗುತ್ತೆ, ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡಿದೆ, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ.
1: ಖಂಡಿತ ಸರ್. ನಮ್ಮದು HDKOTE ತಾಲೂಕು, ಈಗ ಸರ್ಗೂರಿಂದ ಪ್ರತ್ಯೇಕವಾಗಿ ಸರ್ಗೂರು ತಾಲೂಕು ಆಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ, ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಮ್ಮ ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ರೂ ಕೂಡ ಬಡತನ ನಮ್ಮೆಲ್ಲರನ್ನು ಕಡ್ತಾ ಇತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದಿದ್ರು ನನ್ನ ಮಕ್ಕಳು ಏನಾದ್ರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾದ್ರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದ್ರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ ಹೌದು ಸರ್.
0: ಅಲ್ಲ, ಬಹಳ ಸಂತೋಷ ಆಗುತ್ತೆ, ಯಾಕೆಂದರೆ ತಾವು ಹೇಳಿದ್ರೆ HDKOTE ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆಯೇ ಕೂಡ.
1: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ್ ಜರ್ಸಿನ ಹಾಕ್ತೀನಿ, ಫ್ಲೈಟಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಕೂಡ ನನ್ನ ಕನಸಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
0: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ ಶ್ರದ್ಧೆ ನಮ್ಮ ಜೊತೆಗಿದ್ದರೆ ಪ್ರತಿಫಲ ಯಾವಾಗಲಾದರೂ ಒಂದ್ಸಲ ಸಿಗುತ್ತೆ.
1: ಖಂಡಿತ,
0: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
1: ಖಂಡಿತ ಖಂಡಿತ,
0: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
1: ಖಂಡಿತ.
0: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
1: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನನ್ನ ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನಲ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮಪ್ರಸಾದ್ ಸರು. ಈಗಲೂ ಕೂಡ ನೆನೆಸ್ಕೊತಾ ಇದ್ದೀನಿ, ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ನನಗೆ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
0: ಅಲ್ಲಿಂದ ಆರಂಭ. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳಿದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
1: ಖಂಡಿತ ಸರ್.
0: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಉಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
1: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯೆ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನ ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತಂತ ನಾನು ನಿರೀಕ್ಷೆ ಮಾಡಲಿಲ್ಲ, ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದ್ದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು, ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
0: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಅರಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತು ಏನೋ ಅಂತ ಅನಿಸುತ್ತೆ.
1: ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನಾನು ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದು. ತೀರಿಸಲಾಗದ ಋಣ ಅಂದರೆ ವೆರಿಟಸ್.
0: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ
1: ಖಂಡಿತ ಖಂಡಿತ.
0: ಎಸ್ ಸರ್, ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲೇ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
1: 2007 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿದ್ದು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬ ದುಃಖ ಅಂತ ಪುಟ್ಟ ಸಂದರ್ಭ ಅಂದರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು, ಹೋಗಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸಿಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ. ಫಸ್ಟು ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಏನಕ್ಕೋಸ್ಕರ ನಾನು ಬಂದೆ,
0: ಆಯ್ಕೆ ಮಾಡ್ಕೊಂಡು
1: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಇತ್ತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ದೂತಿಗಿಡದೆ ಕಂಟಿನ್ಯೂಸ್ ಆಗಿ 2 ಶ್ರಮ ಪಟ್ಟೆ. 2005 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ನಾನು ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ. ಸರ್,
0: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಿದ್ದೆ ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ ಅಂತ?
1: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿದ್ದೀನಿ. ಕಳೆದ 18 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ. ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ, ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂಥ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವುದಕ್ಕೂ ನನಗೆ ಕೂಡ
0: ಇಲ್ಲ ಅಂದಿಲ್ಲ.
1: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ತೀನಿ.
0: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ, ಅದರಲ್ಲೂ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ, ಬೆಂಬಲ ಖಂಡಿತವಾಗೂ ಬೇಕಾಗುತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಎಸ್ ಸರ್. ಸರ್, ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು, ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
1: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆಯಾಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನಂಗೆ ಏನೋ ಅಂತ ಗೊತ್ತಿಲ್ಲ, ಮತ್ತೆ ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೋ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದ್ರೂ ಕೂಡ ಏನೋ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡನ ನಿವಾರಿಸ್ಕೋಬೇಕು, ಸಮಾಜಕ್ಕನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ ಏನಾದ್ರು ಕೊಡುಗೆ ಕೊಡಬೇಕು, ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನೇ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲು ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲು. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ ಮತ್ತು ದಸರಾ ಕ್ರೀಡಾಕೂಟಕ್ಕೆ.

0: ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗಿ ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆಗೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೀಯ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ಅಂತ ಅಂದ್ಕೊಟ್ಟಿದೆ. ನಾನು ಯಾಕೇನೆ ಸ್ಪೋರ್ಟ್ಸ್ಗೆ ನನಗೆ ಆಗಿ ಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ, 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷದ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟು ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸು ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನಗೆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್, ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವ್ರೀಗ ಎಮ್ ಇ ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ, ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ರನ್ನರ್, 48 ಸೆಕೆಂಡಲ್ಲಿ 47-48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು 3 ಜನ. ನನ್ನ ಮೇನ್ ಇವೆಂಟ್ 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆಯ ಒಂದು ಸಂಬಂಧ ಬೆಳೀತು, ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಫಸ್ಟು 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd ಪ್ಲೇಸ್ ಆಯಿತು, ಬ್ರಾನ್ಸ್ ಮೆಡಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ಗೆ ಒಂದು 53.04 ಬಂತು, 400 ಮೀಟ್ರು. ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ DVSP ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 ಚೇಂಜಸ್ ಹೊಡಿದ್ರು, ವರ್ಲ್ಡ್ ಚಾಂಪಿಯನ್, 100 ವರ್ಲ್ಡ್ ಚಾಂಪಿಯನ್ ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂಥ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾ ದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ಸ್ ಹತ್ತಿರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು, ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ, ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ನು ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರಲಿಲ್ಲ. ಆ ಫೈನಲ್ಸ್ ಕುಂತರೆ ಅದು ಇಡೀ ಇಲಾಖೆಗೆ, ಇದೇ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾ ದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 ಇಂದ 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂಥ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು, ಇಂಜಿನಿಯರ್ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ, ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟು ಮತ್ತೆ ಮಾಡ್ತಾ ಇದ್ದೀನಿ, ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮಿಂಗ್ಸ್ನ ಮತ್ತೆ ರೀಚ್ ಆಗಿ ನನ್ಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
1: ಸೂಪರ್ ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು 2 ಬಹಳ ಒಳ್ಳೆ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಇದ್ದು ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟ್ರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಸ್ಕೊಂಡು.
0: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನನಗೆ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ

0: ಈ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ ಎಂ ಡಿ ನಾಗೇಂದ್ರ ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ
1: ನೋಡಿ. ಇದೇ ನೋಡಿ ನೀವು ಇದೇನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
0: ನನಗೆ ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್,
1: ಎಸ್
0: ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು ಯಾವಾಗ
1: ಖಂಡಿತವಲ್ಲ, ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವು ಏನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನು 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
0: ಸ ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115 ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
1: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನ ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂತ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
0: ಹೈಸ್ಕೂಲ್ ಹಂತದಲ್ಲಿ ಇರಬೇಕಾದ್ರೆ ನನ್ನ ಕನಸುಗಳನ್ನ ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಹೋದಂತ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಹೋದಂತ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದ್ರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಇರಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
1: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
0: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತಾಗ ಬಂದಾಗ ನನಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು, ಎಸ್ ಎಲ್ ಸಿ ಮುಗಿದ ನಂತರ 20 ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು, ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮ ಮುಳ್ಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪನ ಈ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ, ಈಗಿರೋ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳಿದ ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನೇ ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ, ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿಮ್ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ, ಅವತ್ತಿನ ನಾಗೇಂದ್ರನ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರ್ಬೇಕು, ನಮ್ಗೆ ಇಷ್ಟು ಆನಂದ ಆಗಿರುತ್ತೆ.
1: ಖಂಡಿತ ಖಂಡಿತ, ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
0: ಖಂಡಿತ
1: ಎಸ್ ಸರ್. ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದ್ವು, ಅದ್ರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ
0: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿಯನ್ನೇ ಕೇಳಿದ್ರು ಸರ್, ನಿಮ್ಮದು ಬಯೋಡಾಟಾ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸ್ ಅಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸಪ್ಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೆ ಮಾಡ್ತೀವಿ ಅಂತ. ನಾನು ಇಲ್ಲಿರ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿದೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಇಲ್ಲಿಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ನಾ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರನ ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರೂ ಗೌರವ ಡಾಕ್ಟರೇಟು ನಿಮಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ ಎಂಥ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತಿರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ಗಳಾಗಿರ್ಬೋದು, ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ಗಳು ಎಲ್ಲರ ಒಂದು ಸಹಕಾರ ಕಂಡು ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ. ಅದ್ಭುತವಾದ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ಗಳು ನೋಡ್ತಾ, ಅಂಥ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
1: ಖಂಡಿತ ಖಂಡಿತ,
0: ಇಲಾಖೆಗೆ ಒಂದು ಗೌರವ ತಂದುಕೊಟ್ಟೇನು ಅನಿಸ್ತೈತಿ.
1: ಸರಿ, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು ಗೌರವಗಳು ಬಹಳ ಖುಷಿ ಕೊಡುತ್ತೆ, ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್, ಅಥವಾ ತಮಗೆರಡೂ ಕೂಡ ಸಿಕ್ಕಿದೆ ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
0: ನಾನು ಮೊದಲೇ ಹೇಳಿದೆ, ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡಲ್ಲೇ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ಗಳನ್ನು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ನಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡ್ತೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿ ಹಿಡಿಬೇಕು. ಭಾರತ ಬಾವುಟವನ್ನು ಎತ್ತಿ ಹಿಡಿಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು, ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ. ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
1: ಸರ್, ಖಂಡಿತ ಆಸೆ ಅಂತೂ ಇದೆ ಭಾರತದ ಭೂಪಟದಲ್ಲಿ, ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಸರ್, ಇಂದಿನ ಯುಗ ಮೊಬೈಲ್ ಯುಗ, ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳೊಂದು ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳು ಇರ್ತಾರೆ. ಸ್ಕೂಲು ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು, ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲ್ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲೆ ಆದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗ್ಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಕ್ರೀಡಾಪಟುಗಳಿಗಾಗ್ಬೋದು ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನ ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬಾ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬಾ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತೆ ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂತ ಗುರುನು ಕೂಡ ಇರಬೇಕು, ಮತ್ತೆ ನಿರಂತರ ಒಂದು ಪರಿಶ್ರಮ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂತ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಂತ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ ಭಾಳ ಸಂತೋಷ. ತಾವು ಒಂದು ಮಾತನ್ನು ಹೇಳಿದರೆ ಎಲ್ಲರ ಹತ್ರನೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ, ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೂಲವು ಸತ್ತಾಗಲೂ ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರು ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿ ತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು, ಕೇಳಿದ್ದು, ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ, ಕೇಳುವಾಗ, ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ, ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ, ಸೋಲು ಗೆಲುವು, ಬಂಧ
ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರೋ ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯಾ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನ ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನೂ ಇತ್ತು. ಅವ್ರ ಹೆಚ್ಚಿನ ಸಮಯ ಕಳೀತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನು ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ಲು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ, ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ ಶುರು ಆಗ್ತಾರಲ್ವಾ, ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ

0: ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು, ಅದು ಗೊತ್ತಲ್ವಾ. ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲನೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದ್ರೆ, ಒಬ್ರು ತಾಳ್ಮೆ ತಗೊಂಡು ಒಬ್ರು ದುಡುಕದೇನೆ ಅವ್ರು ಏನ್ ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನ್ ಸಮಸ್ಯೆ ಇದೆ. ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ, ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ, ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ, ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನೋ ಆಸೆ ಇಟ್ಕೊಂಡು ಬಂದಿದೀವಲ್ಲ, ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
1: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ, ಸಹನೆ.
0: ಖಂಡಿತ,
1: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ, ಇನ್ನು ಉಳಿದಂತ ಸಂಸಾರವನ್ನ ನೀಗಿಸುವಂತ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನ ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ. ನಾನು
0: ಹೌದು ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೆ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
1: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೆ ಇದ್ರೆ ಸಾಲದು, ಜೊತೆಗೆ ಗಂಡನು ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
0: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರಿ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
1: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
0: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ, ಅನುಮಾನನೇ ಇಲ್ಲ.
1: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವ್ ಹೇಗೆ ಹೇಳ್ತೀವಿ?
0: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ, ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವ್ದು ತಿಂದ್ರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬಾ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ರೆ ಮಕ್ಕಳಿಗಾಗ್ಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬಾ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗ್ಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಲು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ, ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
1: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ, ಅಂದ್ರೆ ಅದ್ರ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ಬರಿಗೂ ಒಂದೊಂದೊತ್ತೆ, ಒಬ್ಬರಿಗೆ ಒಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನ ಸ್ವಲ್ಪ ಮಂದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನಾ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
1: ಅಲ್ಲ, ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸುವ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನೇ ತಾವು ಹೇಳ್ತಾ ಇದ್ದೀರಿ.
0: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೆ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
1: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಂಡ್ಬಿಡ್ತಾರೆ. ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
0: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡ್ಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಬಹುದು, ಎಲ್ಲಾರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು, ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡುಗೆ ಮಾಡಿದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
1: ಖಂಡಿತ ಖಂಡಿತ. ಸೋ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯವನ್ನು ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನು ಕಾಪಾಡುವಲ್ಲಿ ಪಾತ್ರವನ್ನು ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
0: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದ್ದೇನೆಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ, ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿ ಅಲ್ಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವ್ನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಲ್ಲಿ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಯಾವ ಸಾಲನೂ ಬೇಡ ಸೋಲನೂ ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡಬೇಕು, ಸುಮ್ನೆ ಇವತ್ತು ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡಿಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡಬೇಕು.
1: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
0: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು,
1: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದ್ರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ
0: ಅಂತ.
1: ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದಿದ್ದನ್ನು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
0: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
1: ಹೌದು. ಸೊ ಈ ವಿಚಾರದಲ್ಲಿ ಹೆಣ್ಣಿನೂ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ.
0: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಇಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು, ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರು ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹೆಂಗ್ ಬೈದು ಅಂತ ಅದ್ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ, ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಹೆಂಗಲ್ಲಿ ಬಂತು, ನಮ್ಮ ಬಾಯಿಂದ ಬಂದಿತ್ತಾನೆ ಅದು,
1: ಕೇಳಿಸ್ಕೊಳ್ಳುತ್ತೆ,
0: ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳ್ದಿದ್ರು ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ ನಾವು ಇಲ್ದಿದ್ರು ಅದೇ ಮಗು ಯಾರಾದ್ರು ಬಂದ್ರೆ ಅತಿಥಿ ನಾವು ಇಲ್ದಿದ್ರೆ ತಾನೇ ನಾವು ಮಾಡದೇ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾ ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು, ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಿಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
1: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ತಿಳಿಸಬೇಕು. ಹೌದು ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ.
0: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದು ವೆಚ್ಚ ಮಾಡಬಾರದು, ನಮ್ದು ನಮ್ ಎಷ್ಟಿದೆ ನಮ್ಗೆ ಉಳಿತಾಯ, ನಾವ್ ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ, ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನು ಎಷ್ಟು ಮಾಡ್ತೀಯಮ್ಮ, ಅವ್ಳು ಕೊಟ್ಟು ನೋಡಿ. ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವಾಗ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆತರ ಜವಾಬ್ದಾರಿನ ಕಲಿಸೋ ಅಂತ
1: ಖಂಡಿತ. ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ಬರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್.
0: ಹಾಗೆ ಆಕ ಆಟ ಪಾಠ ಮಕ್ಕಳು ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ. ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿಯನ್ನು ಸಹ
1: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
0: ಅಷ್ಟೇ
1: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
0: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
1: ಹೌದು. ಈಗ ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರಬೇಕು ಅಂತ ಅನ್ಸುತ್ತೆ?
0: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವೇನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು. ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ. ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ? ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು, ಟೈಮ್ ಸರಿಯಾಗಿ ಮಗು ಹೋಗಂಗೆ, ಅದಕ್ಕೆ ಯೂನಿಫಾರ್ಮ, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನೂ ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ. ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ? ಹಾ, ತಲುಪ್ತು. ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು. ಆ ಪಿಟಿಎಂ ಅಂತ ಮಾಡ್ತಾರೆ ಅವರು, ಪಾಪ ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್. ನಮ್ಮ ಮಗು ಬಿಟ್ಬಿಟ್ವಿ, ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರ ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ ಜವಾಬ್ದಾರಿ. ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು. ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ, ಓದಿಸ ಜವಾಬ್ದಾರಿ ನಮ್ದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದ್ಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ, ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವ್ರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರು ಇರ್ತಾರೆ. ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ. ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ 9th-10th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮಗೆ ಭಯ ಆಗುತ್ತೆ. ನೀವು ಓದಿದ ಈಗ ಮೊನ್ನೆ ಟಿವಿಯಲ್ಲಿ ನೋಡಿದ್ದೀರ, ಒಳ್ಳೆಯ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು, ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ. ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟರಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ಯಾರ ಜೊತೆ ಮಾತಾಡಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತು ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು. ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್, ಅವರಿಗೆ ಡೌಟ್ ಬರಬಾರ್ದು. ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮ ಮನೆಯಲ್ಲರ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು. ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
1: ಅಲ್ಲ, ತಾವು ಹೇಳಿದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗಬೇಕು ಅಂದ್ರೆ ಅವಳು ಗಮನಿಸಬೇಕು.
0: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜಿಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೆ ಆಗಿರುತ್ತೆ.
1: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ. ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
0: ಖಂಡಿತ ಖಂಡಿತ, ತಂದೆ ಆದವ್ರಿಗೆ ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ಲ,
1: ಇನ್ನು ಚಾಲೆಂಜ್ ಬರುತ್ತೆ. ಅಲ್ಲಿ ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನ
0: ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ, ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್ ಮಾಡ್ಕೊಂಡು
1: ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ ಅದ್ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೋಡಿದ್ರೆ
0: ಇಬ್ರು ಹಂಚ್ಕೋಬೇಕು ಸಮನಾಗಿ, ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ. ಅವ್ರ ಒಟ್ಟಿಗೆ ಜವಾಬ್ದಾರ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಳ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನ್ ದೊಡ್ಡ ವಿಷಯ ಏನಲ್ಲ.
1: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚ್ಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ಕರೆಕ್ಟ್ ಆಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
0: ತುಂಬ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು JSS ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟು ದಿನ ಅನುಭವಿಸ್ಕೊಂಡು ಬಂದ್ವಿ, ಅದನ್ನು ನಾಲ್ಕು ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾದ್ರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
1: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನು ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ

0: ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ

ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ, ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ, ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು, ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ ಹೇಳುತ್ತಿದ್ದರು, ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ನಾಯ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ, ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂಥೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚ ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವುಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗೆ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೆ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೆ ನನಗೆ ಎಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದಾತ ವೀರ ಅಂತ ಹೇಳ್ಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರನ್ನ ಗುರುಗಳು, ಭೀಷ್ಮ ಇವ್ರನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನ ನೋಡಬೇಕಾಗಿರೋದು, ಇದನ್ನ ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾ

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವ್ ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು ಪಿಎಚ್ಡಿ ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ ಜೆಎಸ್ಎಸ್ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತಹ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ತನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಲ್, ವಿಶ್ವೇಶ್ವರಯ್ಯ, ಕಾಂತರಾಜರಸ್, ಹಿಂಗೆ ಈ ದಿವಾನ್ರಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆಯ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೇ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1931 ಸಕ್ಕರೆ ಉದ್ಯಮಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದ ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ತನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
2: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಕಬ್ಬನ್ ಬೆಳೆಸಬೇಕು. ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
2: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದಕ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಗೋಯ್ತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ, ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ ಒಂದ್ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ ಇರಬೇಕು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ, ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಆಗ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ, ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂಥ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
2: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದ ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯ್ತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,000 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B-208 ಇದೆ, ಹಿಂಗೆ ಅನೇಕ ಬೆಳೆಗಳು ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು. ಫಸ್ಟ್ 1933 ಅಲ್ಲಿ ಶುರು ಆದಾಗ 3,07,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂತ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬು ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
2: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದು. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತೆ ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾ ಇದ್ರು, ಬ್ರಾಂದಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾ ಇದ್ರು. ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದ್ಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾ ಇದ್ರು. ಮತ್ತೆ ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾ ಇದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ ಅನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ ಅನ್ನು ಬಳಕೆ ಮಾಡ್ತಾ ಇದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
2: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
2: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
2: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇಂದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
2: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
2: ಹೌದು,
1: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಸೂಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ವೈದ್ಯ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಸೂಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗತ್ತಂತ, ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
2: ಕೊರತೆ ಉಂಟಾಯ್ತು?
1: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ, ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೊತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಿದ್ವು, 3-4 ಶುಗರ್ ಫ್ಯಾಕ್ಟರಿಗಳ ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂತ ಖಾಸಗೀಕರಣವನ್ನ ನಾವು ಹೆಂಗ್ ತಡೆಯಕ್ಕೆ ಸಾಧ್ಯ? ಒಂದ್ ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗೆ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂತ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು, ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಎಷ್ಟು, ಒಂದು 100 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಎಷ್ಟು ಅನುದಾನ ಇದೆ. ಆದ್ರೆ ಒಂದ್ ಪ್ರಶ್ನೆ, 1,000,000,000 ಕೊಟ್ಟಾಗ ಕಂಪ್ನಿಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಈಗ ಕಂಪ್ನಿಯನ್ನ ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರ್ ಅಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬಾ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂತ ಒಂದು ಫ್ಯಾಕ್ಟರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬಾ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪು ಏನಾರು ಇದ್ರೆ ಅದು ಮೈಸೂಗರ್ ಫ್ಯಾಕ್ಟರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈಸೂಗರ್ ಫ್ಯಾಕ್ಟರಿ.
2: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯ್ತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕದ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಸೂಗರ್ ಬಗ್ಗೆ, ಅಂದ್ರೆ ಈ ಮೈಸೂಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
2: ಕಳಿಸ್ತಾ ಇದೀವಿ.
1: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ನಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದ್ ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ. ಈಗ ಎಲ್ಲರ ಮನೆಯಲ್ಲೂ ಈಗ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆ ಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದನು ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದ್ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೇನೂ ಸಹ ಅದಿರಬೇಕು, ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
2: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
2: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪಾ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು, ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮ ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
2: ಅವರ
1: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಎದುರಾಕೊಂಡ್ರು, ಅವ್ರ ಜೊತೆ
2: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು.
2: ಖಂಡಿತ.
1: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನು ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
2: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
3: ಇದು ನಮ್ಮ ನಾಡು